ಸ್ನೇಹಿತರೆ, 12ನೇ ಶತಮಾನ ಅಂದರೆ ಅದು ವಚನ ಸಾಹಿತ್ಯದ ಕಾಲ. 12ನೇ ಶತಮಾನದ ವಚನಕಾರ್ತಿಯರಲ್ಲಿ ಒಬ್ಬರಾದ ಮಾರಯ್ಯಗಳ ಪುಣ್ಯಸ್ತ್ರೀ ಗಂಗಮ್ಮ ಅವರ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ತಮ್ಮ ವಚನಗಳಲ್ಲಿ ಕಾಯಕದ ಸಮಾನತೆ ಮತ್ತು ವ್ರತನಿಷ್ಠೆಗೆ ಒತ್ತು ನೀಡಿದ್ದಾರೆ ಶಿವಶರಣೆ ಗಂಗಮ್ಮ. ಇವರ ಕುರಿತು ಒಂದಷ್ಟು ಮಾಹಿತಿ ಇದೀಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಜಕ್ಕಪ್ಪಯ್ಯ ಅವರ ರಚನೆಯ ಒಂದು ಗೀತೆ, ಹಾಡಿದ್ದಾರೆ ಚಂದನಬಾಲ. ಜೋ ಜೋ ಜೋ ಜೋ ಜೋ ಜೋ ಅಂಜನೀ ಕಂದ ಸಂಜೀವನ ತಂದ ಜೋ ಜೋ ಜೋ

ಹನ್ನೆರಡನೇ ಶತಮಾನದ ವಚನ ಕಾರ್ತ್ಯರಲ್ಲಿ ಗಂಗಮ್ಮ ಅವರ ಕುರಿತು ತಿಳಿಸ್ತಾ ಇದ್ದೆ. ಸ್ನೇಹಿತರೆ, ಗಂಗಮ್ಮ ಹೇಳ್ತಾರೆ, ಯಾವುದೇ ಕೆಲಸ ಮಾಡಿದ್ರೂ ಅದು ಪ್ರಾಮಾಣಿಕವಾಗಿದ್ದರೆ ಸಾಕು, ಮಾಡುವ ವ್ರತಗಳು ಭಿನ್ನವಾಗಿದ್ದರೂ ಅದರ ಉದ್ದೇಶ ಒಂದೇ. ಜೀವನದ ಕ್ರಮಗಳಲ್ಲಿ ಸಣ್ಣ ತಪ್ಪುಗಳಾದರೆ ತಪ್ಪಿಲ್ಲ, ಆದರೆ ನಂಬಿದ ವ್ರತ ಅಥವಾ ಸತ್ಯಕ್ಕೆ ದ್ರೋಹ ಬಗೆದರೆ ಭಗವಂತನ ಸಾಕ್ಷಾತ್ಕಾರ ಸಿಗುವುದಿಲ್ಲ. ಕಾಗೆ ಮತ್ತು ಕೋಗಿಲೆಯಂತೆ ಕಪಟದಿಂದ ಕೂಡಿದರೆ ಅದರಿಂದ ನರಕವೇ ಗತಿಯಾಗತ್ತೆ ಅಂತ ತಿಳಿಸಿದ್ದಾರೆ. ಇದೀಗ ಜಿ ಉದಯಶಂಕರ್ ಅವರ ರಚನೆಯ ಒಂದು ಭಕ್ತಿಗೀತೆ ಕೇಳೋಣ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತೋ, ಜಗವೆಲ್ಲ ಆಕ್ರಮಿಸಿ ಆಕಾರ ಬಂದಿತೋ, ಕರಿ ಮುಗಿಲ ಕೇಶವೇನೋ, ಸೂರ್ಯ ಚಂದ್ರರೇ ನಯನಗಳೋ,

ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು. ಜಗವೆಲ್ಲ ಆಕ್ರಮಿಸಿ ಈ ಆಕಾರ ಬಂದಿತು. ಕರಿ ಮುಗಿಲೆ ಕೇಶವು, ಸೂರ್ಯ ಚಂದ್ರರೆ ನಯನಗಳು, ಸುಳಿವ ಮಿಂಚುಗಳೇ ನಗೆಯು, ಸಿಡಿಲು ಗುಡುಗುಗಳೆಲ್ಲ ನೀನಾಡು ನುಡಿಯು, ಮೇರು ಪರ್ವತವೇ ನೀ ಹಿಡಿದ ಗದೆಯು, ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯು. ಅಂಜನಾತನೆಯ, ವೀರಾಂಜನೇಯ, ಮಾರುತಿರಾಯ,

ಸ್ನೇಹಿತರೆ, ಗಂಗಮ್ಮ ಅವರ ಅಂಕಿತ ನಾಮ ಗಂಗೇಶ್ವರಲಿಂಗ. ಅವರ ಒಂದು ವಚನವನ್ನು ಇಲ್ಲಿ ತಿಳಿಸೋದಾದರೆ, ಆವ ಕಾಯಕವ ಮಾಡಿದಡು ಒಂದೇ ಕಾಯಕವಯ್ಯ, ಆವ ವ್ರತವಾದಡು ಒಂದೇ ವ್ರತವಯ್ಯ, ಆಯ ತಪ್ಪಿದಡೆ ಸಾವಿಲ್ಲ, ವ್ರತ ತಪ್ಪಿದಡೆ ಕೂಡಲಿಲ್ಲ, ಕಾಕ ಪಿಕದಂತೆ ಕೂಡಲು ನಾಯಕ ನರಕ ಗಂಗೇಶ್ವರಲಿಂಗ ಎಂದಿದ್ದಾರೆ. ಇದಾಗಿತ್ತು ಶಿವಶರಣೆ ಗಂಗಮ್ಮ ಅವರ ಕುರಿತು ಒಂದಷ್ಟು ಮಾಹಿತಿ. ಇನ್ನು ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಗೋಪಾಲದಾಸರ ರಚನೆಯ ಒಂದು ಕೀರ್ತನೆ. ಧ್ವನಿಯಾಗಿದ್ದಾರೆ ವಸಂತಕುಮಾರಿ ಎಂಎಲ್. ನರಹರಿ ಕೃಷ್ಣರಾಮ ಸಿರಿ ವೇದವ್ಯಾಸ ಎರಡೆರಡು ನಾಹರಿ ಮೂರ್ತಿಗಳ

ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಬೆಳಗ್ಗೆ 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 49 ಪ್ರಸಾರವಾಗುವುದು. ಭಾಗವಹಿಸುತ್ತಾರೆ ಡಾಕ್ಟರ್ ಶಿವಕುಮಾರ್, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಚಿಂತನ ಆಲಿಸುವಿರಿ. ಎಫ್ಎಸ್ ಕಲ್ಲಪ್ಪಣ್ಣ ಮಠ ಅವರಿಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಎಫ್ ಎಸ್ ಕಲ್ಲಪ್ಪನಮಠ್ ಅವರಿಂದ.
1: ನಡೆ ನುಡಿ ಒಂದು ಚಿಂತನೆ. ಪ್ರಪಂಚ ಇಬ್ಬೆಗೆಯಾಗಿದೆ. ಚರ ಅಚರ ಸುಖ ದುಃಖ ಹಗಲು ರಾತ್ರಿಗಳಂತೆ ನಡೆ ನುಡಿ ಅಥವಾ ಚರ ಅಚರವೂ ಒಂದು. ಚರ ಎಂದರೆ ಚಲಿಸುವುದು, ಅಚರ ಎಂದರೆ ಚಲಿಸದೇ ಇರುವುದು. ಚಲಿಸುವ ಮಾರ್ಗಗಳು ಭೂಚರ ಜಲಚರ ಗಗನಚರ ಎಂದು ಮೂರು ಬಗೆಗಳಿಂದ ಕೂಡಿದೆ. ನೆಲದಲ್ಲಿ ನಡೆದಾಡಲು ಕಾಲುಗಳೇ ಆಧಾರ. ಜಲದಲ್ಲಿ ಕಾಲು ಕೈ ಎದೆ ಆಧಾರವಾದರೆ ಗಗನದಲ್ಲಿ ಚಲಿಸಲು ಪಕ್ಕಗಳೇ ಬೇಕು. ಜನನದಿಂದ ಮರಣದವರೆಗೆ ಮಾನವ ನಡೆಯಲಿಲ್ಲ. ಈ ಎರಡರ ನಡುವೆ ನಡೆಯಲೇಬೇಕು, ಸರಿಯಾಗಿ ನಡೆಯಬೇಕು. ಸರಿಯಾಗಿ ನಡೆದರೆ ಅವರ ನಡೆ ಸತ್ತ ನಂತರವೂ ಹಲವರ ನಾಲಿಗೆಯಲ್ಲಿ ನಡೆಯುತ್ತದೆ. ಮದರ ತೆರೇಸಾ ಸೇವಾ ನಡೆ, ಬಸವೇಶ್ವರರ ಕಾಯಕ ನಡೆ ಇನ್ನೂ ನಡೆಯುತ್ತಲೇ ಇದೆ. ಮಾನವನಿಗೆ ನಡೆ ನುಡಿ ಎರಡೂ ಮುಖ್ಯವಾಗಿದೆ. ನಡೆ ಕ್ರಿಯಾದೋತಕವಾದರೆ ನುಡಿ ಜ್ಞಾನದೋತಕ. ನಡೆ ನುಡಿ ಒಂದೇ ರಥದ ಚಕ್ರಗಳು. ಬಸವೇಶ್ವರರ ವಾಣಿಯಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಡೆ ಎಂದರೆ ಕಾಲ್ನಡಿಗೆ. ಕಾಲ್ನಡಿಗೆ ಎಂದರೆ ಬರೇ ನಡೆಯುವುದಲ್ಲ, ಅಲ್ಲಿ ನಡತೆ ಇರಬೇಕು. ಅದು ಬರೇ ನಡತೆಯಾಗದೆ ಆದರ್ಶ ನಡತೆಯಾಗಬೇಕು. ನಡೆಗಿಂತ ನಡತೆ ಪ್ರಧಾನವಾದರೆ ಜೀವನದಲ್ಲಿ ಪ್ರಗತಿ ಸಾಧ್ಯ. ವ್ಯಕ್ತಿಗೆ ನಡೆ ಮುಖ್ಯವಾದರೆ ವ್ಯಕ್ತಿತ್ವ ವಿಕಾಸಕ್ಕೆ ಸನ್ನಡತೆ ಅಗತ್ಯ. ನಡೆಯಿಂದ ಆಯುಷ್ಯ ಆರೋಗ್ಯ ಪುಷ್ಟಿಯಾದರೆ ನಡೆ ಅಥವಾ ಸೂಳ್ನುಡಿಯಿಂದ ಆತ್ಮೋದ್ಧಾರ. ಕಾಲ್ನಡಿಗೆಗೆ ನೆಲ ಆಧಾರವಾದರೆ ಸೂಳ್ನಡಿಗೆಗೆ ಸಮ್ಮಜ್ಞಾನವೇ ಆಧಾರವಾಗಿದೆ. ನಡೆ ಅಡ್ಡದಾರಿಗೆ ಹೋಗದೆ ನೇರದಾರಿಗೆ ಹೋಗಲು ಶರಣರು ಅತ್ತಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಎಂದು ದೈವದಲ್ಲಿ ಅಂಗಲಾಚಿ ಪ್ರಾರ್ಥಿಸಿದ್ದಾರೆ. ನಡೆಗೆಗೆ ಸತ್ಪಥ ದುಷ್ಪಥ ಎಂದು ಉಭಯ ಮಾರ್ಗಗಳಿವೆ. ನಡೆ ಸತ್ಪಥದಲ್ಲಿರಲಿ. ಆರೈದು ನುಡಿವರೋ ಆರೈದು ನಡೆವರೋ ಅವರೇ ಲೋಕಕ್ಕೆ ಆರಾಧ್ಯ ಸರ್ವಜ್ಞ. ಸರ್ವಜ್ಞರ ವಾಣಿಯಂತೆ ನುಡಿದಂತೆ ನಡೆದವರನ್ನು ಲೋಕವು ಪೂಜ್ಯ ಭಾವನೆಯಿಂದ ಕಾಣುವುದು. ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮತ್ತು ರಾಜಕೀಯ ನಡೆಗಳಲ್ಲಿ ಒಪ್ಪು ತಪ್ಪು ಸಹಜ. ತಪ್ಪು ತಿದ್ದಿಕೊಂಡು ನಡೆಯಬೇಕು. ಕವಿ ರಾಘವಾಂಕರು

0: ಕುಳಿತವನು ಎಡವವನಲ್ಲದೆ ಕುಳಿತವನು ಎಡವವನೇ ಎಂದು ಪ್ರಶ್ನಿಸಿದ್ದಾರೆ. ಸಾಧನೆಗೆ ಸಾಧಕರ ನಡೆ ನಿಂತ ನೀರಾಗದೆ ಹರಿಯುವ ನೀರಾದರೆ ಗುರಿ ತಲುಪಲು ಸಾಧ್ಯ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಏಳಿ ಎದ್ದೇಳಿ, ಗುರು ಮುಟ್ಟುವರೆಗೆ ನಿಲ್ಲದಿರಿ ಎಂದು ಸಿಂಹನಾದಗೈದಿದ್ದಾರೆ. ನಡಿಗೆ ಒಂದು ಕಲೆ, ಶಿವತಾಂಡವ ನೃತ್ಯ ಒಂದು ಕಲೆ, ನೆಲದ ಮೇಲಿನ ಹಂಸ ನಡೆ, ಜಲಚರ ಮೀನಿನ ನಡೆ, ಗಗನ ಪಕ್ಷಿಯ ನಡೆ ಬರೀ ಕಲೆಯಲ್ಲ, ರಂಜನೀಯ ಕಲೆಗಳಾಗಿವೆ. ಈ ಎಲ್ಲವುಗಳ ಮಧ್ಯೆ ಮನಸ್ಸಿನ ನಡಿಗೊಂದಿದೆ. ಅದು ಅಡಿಗಡಿಗೆ ಮಾತ್ರ ಮೀಸಲಾಗಿಲ್ಲ, ಒಮ್ಮಡಿ ಇಮ್ಮಡಿ ನೂರ್ಮಡಿ ಸಾಸಿರ್ಮಡಿಗಿಂತಲೂ ಮಿಗಿಲಾಗಿ ಮನಸ್ಸು ನಡೆಯುತ್ತದೆ. ಕ್ಷಣ ಮಾತ್ರದಲ್ಲಿ ಮೂಜಗ ಸುತ್ತಬಲ್ಲದು. ದೇಶ ಸುತ್ತಿ ನೋಡು ಎಂಬ ಗಾದಿಯಂತೆ ಪ್ರವಾಸಿಗ ಹೊಯೆನ್ಸಾಂಗ್ ನಡಿಗೆಯಿಂದಲೇ ದೇಶ ಸುತ್ತಿದ್ದಾನೆ. ಸೂರ್ಯನ ನಡಿಗೆಯಿಂದ ಹಗಲು ರಾತ್ರಿ ಸಾಧ್ಯವಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ನಡೆ ಮುಂದೆ ನಡೆ ಮುಂದೆ, ಜಗ್ಗದೆಯೇ ಬಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಎಂಬ ಮಾತು ನಡೆಯುವವರಿಗೆ ಸ್ಫೂರ್ತಿಯಾಗಿದೆ. ಆ ಸ್ಫೂರ್ತಿಯಂತೆ ನಡೆ ನುಡಿ ಒಂದಾದರೆ ಜೀವ ದೇವನಾಗಬಲ್ಲ. ಕಡುಗಿಲ್ಲದ ಬಂಡಿ ಹೊಡೆಗೆಡುವುದು ಮಾಡ್ಪುದೇ ಕಡುಗೀಲು ಬಂಡಿಗಾಧಾರ. ಈ ಕಡುದರ್ಪವೀರದ ಒಡಲೆಂಬ ಬಂಡಿಗೆ ಮುರುಡ ಶರಣರ ನುಡಿಗಣನವೇ ಕಡುಗೀಲು ಕಾಣರಾಮನಾಥ. ಜೇಡರ ದಾಸಿಮಯನವರ ವಾಣಿಯಂತೆ ನಡೆ ನುಡಿ ಸುಂದರವಾಗಿರಲಿ.
1: ಇದುವರೆಗೂ FS ಕಲ್ಲಪ್ಪನಮಠ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಒಂದು ದೇಶಭಕ್ತಿ ಗೀತೆ ಕೇಳೋಣ. ಸುಬ್ರಾಯ ಚಕ್ಕೋಡಿ ಅವರ ರಚನೆಯಲ್ಲಿ ವೃಂದಗಾನದಲ್ಲಿ

0: ದೇಶಭಕ್ತಿ ಗೀತೆ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ರೈತರಿಗಾಗಿ ಸಲಹೆ ಕೇಳೋಣ.
1: ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ವಾತಿ ಅಂತ. ನಾನು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಹಿರಿಯ ಸಂಶೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ರೈತ ಬಾಂಧವರೇ, ಇವತ್ತು ನಾನು ಅಡಿಕೆಯಲ್ಲಿ ಕಂಡು ಬರ್ತಕ್ಕಂಥ ಬೇರು ಹುಳು ಅದರ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಬೇರು ಹುಳು ಅಡಿಕೆಯಲ್ಲಿ ಬರ್ತಕ್ಕಂಥ ಒಂದು ದೀರ್ಘಕಾಲಿಕ ಕೀಟವಾಗಿದ್ದು ಇದು ತೇವಾಂಶವಿರುವ ಮಣ್ಣಿನ ಪದರದಲ್ಲಿ ಹೆಚ್ಚಾಗಿ ಬರುತ್ತೆ. ಮತ್ತು ಇದು ಗೋಡು ಮಣ್ಣಿನಿಂದ ಕೂಡಿದ ಹಳ್ಳದ ಪಕ್ಕ ಮತ್ತು ಗದ್ದೆ ಜಮೀನಲ್ಲಿ ಮಾಡಿದಂಥ ಅಡಿಕೆ ತೋಟಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ಬೇರು ಹುಳು ಏನು ಮಾಡುತ್ತೆ ಅಂತಂದರೆ, ಅಡಿಕೆ ಬೇರುಗಳನ್ನ ಕತ್ತರಿಸಿ ತಿನ್ನೋದ್ರಿಂದ ಗಿಡಗಳು ರೋಗಗ್ರಸ್ತವಾಗಿರೋ ಥರ ಕಾಣಿಸುತ್ತೆ. ಮತ್ತು ಬಾಧೆಗೀಡಾದ ಮರಗಳಲ್ಲಿ ಎಲೆಗಳೆಲ್ಲ ಹಳದಿಯಾಗಿ ಗರಿ ಮತ್ತು ಗೆಣ್ಣುಗಳು ಗಿಡ್ಡ ಆಗ್ತಾ ಹೋಗುತ್ತೆ. ನಂತರ ದಿನದಲ್ಲಿ ಕಾಂಡ ತುದಿಯಾಗಿ ಮಂಚುತ್ತೆ. ಮತ್ತೆ ಇದರಿಂದ ಇಳುವರಿ ಕಡಿಮೆ ಆಗ್ತಾನೂ ಹೋಗ್ತಾ ಹೋಗುತ್ತೆ ನಂತರ ದಿನಗಳಲ್ಲಿ. ಈ ಬೇರು ಹುಳುವಿನ ಜೀವನ ಚಕ್ರ ಹೇಗೆ ಅಂತ ಅಂದ್ರೆ, ಇದು ಬೇರು ಹುಳುಗಳನ್ನು ದುಂಬಿ ಮೇ ಮತ್ತು ಜೂನ್ ತಿಂಗಳಲ್ಲಿ 5 ಸೆಂಟಿಮೀಟರ್ ಇಂದ 10 ಸೆಂಟಿಮೀಟರ್ ಆಳದವರೆಗೆ ಬಿಡಿ ಬಿಡಿಯಾಗಿ ಮೊಟ್ಟೆಗಳನ್ನ ಇಡ್ತಾ ಹೋಗುತ್ತೆ. ಒಂದು ಹೆಣ್ಣು ದುಂಬಿ ಸರಾಸರಿಯಾಗಿ 20 ಮೊಟ್ಟೆಗಳನ್ನ ಇಡುತ್ತೆ. ಆ ಮೊಟ್ಟೆಗಳು 4-5 ಮಿಲಿಮೀಟರ್ ಗಾತ್ರ ಹೊಂದಿರುತ್ತೆ. ಈ ಮೊಟ್ಟೆಗಳು 12-15 ದಿನಗಳಲ್ಲಿ ಹೊಡೆದು ಸಣ್ಣ ಮರಿ ಹುಳುಗಳಾಗಿ ಹೊರಬರುತ್ತೆ. ಈ ಮರಿ ಹುಳುಗಳು ಕಂದು ಬಣ್ಣದ ತಲೆ ಮತ್ತೆ ಬಿಳಿ ಬಣ್ಣದ ದೇಹನ ಹೊಂದಿರುತ್ತೆ. ಈ ಮೊದಲನೇ ಹಂತದ ಬೇರು ಹುಳುಗಳು ಸಾವಯವ ಗೊಬ್ಬರನ್ನ ತಿಂದು ಬದುಕುತ್ತೆ. ಎರಡನೇ ಹಂತದ ಮರಿ ಹುಳುಗಳು ಅಡಿಕೆ ಬೇರುಗಳನ್ನ ತಿನ್ನೋಕೆ ಶುರು ಮಾಡುತ್ತೆ. ಈ ಮರಿ ಹುಳುಗಳು ಪ್ರಾರಂಭದಲ್ಲಿ ಸಸ್ಯಗಳಿಗೆ ಆಹಾರ ಏನು ಒದಗಿಸುತ್ತೋ ಅಡಿಕೆ ಮರಗಳಿಗೆ ಅಂತ ಬೇರುಗಳನ್ನ ತಿನ್ನುತ್ತೆ. ನಂತರದ ದೊಡ್ಡ ದೊಡ್ಡ ಬೇರುಗಳನ್ನು ಸಹ ಇದು ತಿನ್ನೋಕೆ ಶುರು ಮಾಡುತ್ತೆ. ಈ ಬೇರು ಹುಳುಗಳು ಯಾವುದೇ ನಿರ್ದಿಷ್ಟ ಬೇರುಗಳಿಗೆ ಸೀಮಿತವಾಗಿರಲ್ಲ, ಅಂದ್ರೆ ಯಾವುದಾದ್ರೂ ಬೇರುಗಳನ್ನ ಅದು ತಿಂತಾ ಹೋಗ್ತಾ ಹೋಗುತ್ತೆ. ಆಮೇಲೆ ಈ ಬೇರು ಹುಳುಗಳ ತೀವ್ರತೆ ಹೆಚ್ಚಾದಂತೆ ತೋಟಗಳಲ್ಲಿ ಬುಡಭಾಗದಲ್ಲಿ ತಿನ್ನೋದ್ರಿಂದ ಬಿರುಗಾಳಿ ಬಂದ್ರೆ ಆ ಮರಗಳು ಸುಲಭವಾಗಿ ಬಿದ್ದು ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕೀಟದ ಕೋಶಾವಸ್ಥೆಯು 20-30 ದಿನಗಳು ತೆಗೆದುಕೊಳ್ಳುತ್ತೆ. ಇದು 60-70 ಸೆಂಟಿಮೀಟರ್ ಆಳದಲ್ಲಿ ಮಣ್ಣಿನ ಗೂಡಿನೊಳಗಡೆ ಈ ಕೋಶಗಳು ಇಡೋದ್ರಿಂದ ಮಣ್ಣಿಂದ ಹೊರಗೆ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮಳೆ ಬಿತ್ತು ಅಂದ ತಕ್ಷಣನೇ ಇದಕ್ಕೆ ಈಸಿ ಆಗಿಬಿಟ್ಟು ಮಣ್ಣಿಂದ ಈ ಕೋಶ ದುಂಬಿಗಳು ಹೊಡೆದ್ಬಿಟ್ಟು ಹೊರಗಡೆ ಬರುತ್ತೆ. ಅಂದ್ರೆ ಈಗ ಮೊದಲನೇ ಮಳೆ ಬರ್ತಿದ್ದಂಗೆ ಮೇ ಅಥವಾ ಜೂನ್ ತಿಂಗಳಲ್ಲಿ ದುಂಬಿಗಳು ಮಣ್ಣಿನ ಗೂಡುಗಳಿಂದ ಗುಂಪಾಗಿ ಹೊರಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮಳೆಗಾಲವು ಹುಳುಗಳಿಗೆ ಒಂಥರ ಫೇವರಬಲ್ ಕಂಡೀಷನ್.

0: ಉತ್ತೇಜನ ಆಗುತ್ತೆ ಇದು ಹುಳುಗಳು ಹೊರಗೆ ಬರಲಿ. ಇದಕ್ಕೆ ಈ ಬೇರು ಹುಳುಗಳಲ್ಲಿ ಮೂರು ತರ ಸ್ಪೀಶೀಸ್ ಇದೆ, ಒಂದು ಲ್ಯೂಕೋಪೊಲಿಸ್ ಕೋನಿಯೋಫೋರಾ ಅಂತ, ಮತ್ತೆ ಲ್ಯೂಕೋಫಿಲಿಸ್ ಬರ್ಮೇಸ್ಟ್ರಿ ಅಂತ, ಮತ್ತೆ ಲ್ಯೂಕೋಪೊಲಿಸ್ ಲೆಪಿಡೋಫೋರಾ ಅಂತ. ಇದರ ಜೀವನ ಚಕ್ರಗಳು ಇದು ಸ್ಪೀಶೀಸ್ ಮೇಲೆ ಬದಲಾವಣೆ ಆಗ್ತಾ ಹೋಗುತ್ತೆ. ಇದನ್ನ ನಾವು ಹೇಗೆ ಹತೋಟಿ ಮಾಡಬೇಕು ಅಂತಂದ್ರೆ, ಮುಂಗಾರಿನಲ್ಲಿ ಒಂದೆರಡು ಹದ ಮಳೆ ಆದ ತಕ್ಷಣನೇ ಮುಸ್ಸಂಜೆಯಲ್ಲಿ ಭೂಮಿಯಿಂದ ಹೊರಬರ್ತಕ್ಕಂಥ ದುಂಬಿಗಳನ್ನೆಲ್ಲ ಹಿಡಿದ್ಬಿಟ್ಟು ನಾಶಪಡಿಸ್ಬೇಕು. ಇದರಿಂದ ಸಂತತಿ ಆದಷ್ಟು ಕಡಿಮೆ ಆಗುತ್ತೆ. ಮತ್ತೆ ಮೆಟಾರೈಸಿಯಂ ಅನಿಸೋಪ್ಲಿಯೆ ಮತ್ತೆ ಅಥವಾ ಹೆಟೆರೋರಾಬ್ಡಿಟಿಸ್ ಜಂತು ಹುಳುಗಳನ್ನ 20 ಗ್ರಾಂ ಪುಡಿನ 1 ಲೀಟರ್ ನೀರಿನಲ್ಲಿ ಬೆರೆಸ್ಬಿಟ್ಟು ಗಿಡದ ಬುಡಭಾಗಕ್ಕೆ ಹಾಕೋದ್ರಿಂದನೂ ಸಹ ನಾವು ಈ ಬೇರು ಹುಳುಗಳನ್ನ ಕಡಿಮೆ ಮಾಡಬಹುದು. ಮರಕ್ಕೆ 250 ಗ್ರಾಂ ಬೇವಿನ ಹಿಂಡಿ ಹಾಕೋದ್ರಿಂದನೂ ಸಹ ನಾವು ಬೇರುಗಳ ಬೆಳವಣಿಗೆ ಚೆನ್ನಾಗುತ್ತೆ. ಇದಲ್ಲದೆ ತೋಟಗಳಿಗೆ ಸ್ವಲ್ಪ ಕಲ್ಗೊಚ್ ಮಣ್ಣು ಲಭ್ಯ ಇರೋ ಕಡೆ ನಮಗೇನಾದರೂ ಕಲ್ಗೊಚ್ ಮಣ್ಣು ಲಭ್ಯ ಇದೆ ಅಂತಂದ್ರೆ ತೋಟಗಳಿಗೆ ಕಲ್ಗೊಚ್ ಮಣ್ಣು ಹಾಕೋದ್ರಿಂದನೂ ಸಹ ಕಡಿಮೆ ಮಾಡ್ತಾ ಹೋಗ್ಬೋದು. ಈ ಬೇರೆ ಹುಳುಗಳನ್ನು ಸಂಪೂರ್ಣವಾಗಿ ಹತೋಟಿ ಮಾಡೋಕ್ಕೆ ಒಂದೇ ಹತೋಟಿ ಕ್ರಮಗಳನ್ನ ಅನುಸರಿಸೋದ್ರಿಂದ ಕಷ್ಟ ಆಗುತ್ತೆ. ಸಮಗ್ರ ಹತೋಟಿ ಕ್ರಮಗಳನ್ನ ಒಂದು 2 ವರ್ಷ ಕಂಟಿನ್ಯೂಸ್ ಆಗಿ ನಾವು ಅನುಸರಿಸೋದ್ರಿಂದ ಈ ಬೇರೆ ಹುಳುಗಳನ್ನು ನಾವು ಆದಷ್ಟು ಕಡಿಮೆ ಮಾಡ್ತಾ ಹೋಗ್ಬೋದು. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9148198788. ಧನ್ಯವಾದಗಳು.
1: ಇದುವರೆಗೆ ರೈತರಿಗಾಗಿ ಸಲಹೆ ಕೇಳಿದ್ರಿ. ಕೇಳಿಕರೆ, ನಮ್ಮ ನೆಲದಿಂದ ಇಂದು ಮಧ್ಯಾಹ್ನ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ ಮೂಡಿಬರುವುದು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರು ರಾಣಿ ಚನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈದ್ಯ ಆಲಿಸುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆಯಾಗಿದೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹೆರ್ಟ್ಸ್ಗಳು. ಸಮಯ ಆಗಿದೆ 6:45. ಇದೀಗ ಒಂದು ಭಾವಗೀತೆ ಕೇಳೋಣ.

0: ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇದೀಗ ಕೇಳಿ ಆರೋಗ್ಯ ಬಿಂದು. ವಿಷಯ ವೀಳ್ಯದೆಲೆಯ ಔಷಧೀಯ ಗುಣಗಳು.
1: ಕೇಳುಗರೆ, ಬಳ್ಳಿಯ ರೂಪದಲ್ಲಿ ಮರಗಳನ್ನು ಹಬ್ಬಿ ಬೆಳೆಯುವಂಥ ವೀಳ್ಯದೆಲೆ ಅತ್ಯಂತ ಚಿರಪರಿಚಿತವಾಗಿರುವಂಥ ವಸ್ತು. ಜೀವಸತ್ವಗಳ ಆಗರವಾಗಿರುವಂಥ ಈ ವೀಳ್ಯದೆಲೆಯನ್ನು ತಾಂಬೂಲದ ರೂಪದಲ್ಲಿ ಪ್ರತಿದಿನನೂ ಊಟವಾದ ನಂತರ ಸೇವಿಸಿದರೆ ಆರೋಗ್ಯಕ್ಕೆ ತುಂಬ ಸಹಕಾರಿಯಾಗಿರುತ್ತೆ. ಸಂಸ್ಕೃತದಲ್ಲಿ ತಾಂಬೂಲಿ ಎಂಬ ಹೆಸರಿನಿಂದ ಕರೆಯಲ್ಪಡುವಂಥ ಈ ವೀಳ್ಯದೆಲೆಯನ್ನು ತುಂಡರಿಸಿದ ಬಳ್ಳಿ ನೆಟ್ಟು ಬೆಳೆಸಬಹುದು. ಕಫದ ತೊಂದರೆ, ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗಗಳು, ಕೆಮ್ಮು, ದಮ್ಮು, ತಲೆನೋವು ಮತ್ತು ಇನ್ನಿತರ ಕೆಲವು ಕಾಯಿಲೆಗಳಿಗೆ ವೀಳ್ಯದೆಲೆಯನ್ನು ಔಷಧೀಯ ರೂಪದಲ್ಲಿ ಬಳಸಬಹುದು. ತಾಂಬೂಲದ ರೂಪದಲ್ಲಿ ಅಂದರೆ ಇದಕ್ಕೆ ಹೊಗೆ ಸೊಪ್ಪನ್ನು ಸೇರಿಸದೆ ವೀಳ್ಯದೆಲೆಯನ್ನು ತಾಂಬೂಲದ ರೂಪದಲ್ಲಿ ಸೇವಿಸೋದ್ರಿಂದ ಕಫದ ತೊಂದರೆ ಕಡಿಮೆಯಾಗುತ್ತೆ. ಒಂದು ಟೀ ಚಮಚ ವೀಳ್ಯದೆಲೆ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ದಿನಕ್ಕೆ 3 ಬಾರಿ ಸೇವನೆ ಮಾಡಿದರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗಗಳು ಹಾಗೂ ಒಡಕು ಧ್ವನಿ ನಿವಾರಣೆಯಾಗುತ್ತೆ. ಇದನ್ನು 1/4 ಪ್ರಮಾಣದಲ್ಲಿ ಅಷ್ಟೇ ಶುಂಠಿಯ ರಸ ಬೆರೆಸಿ ಮಕ್ಕಳಿಗೆ ಕೊಡಬಹುದು. ಕೊಬ್ಬರಿ ಎಣ್ಣೆ ಜೊತೆಗೆ ವೀಳ್ಯದೆಲೆಯನ್ನು ನುಣ್ಣಗೆ ಅರೆದು ತಲೆಗೆ ಹಚ್ಚಿ 1/2 ಗಂಟೆ ನಂತರ ಸ್ನಾನ ಮಾಡಿದ್ರೆ ತಲೆ ಹೊಟ್ಟು ಮತ್ತು ಕೂದಲು ಉದುರೋದು ತಪ್ಪುತ್ತೆ. ಶುದ್ಧವಾದ ವೀಳ್ಯದೆಲೆಯ ತೊಟ್ಟುಗಳನ್ನು ಹರಳೆಣ್ಣೆಯಲ್ಲಿ ಅದ್ದಿ ಮಕ್ಕಳ ಮಲ ಹೋಗುವ ಜಾಗಕ್ಕೆ ಹಚ್ಚಿದರೆ ಮಲಬದ್ಧತೆ ನಿವಾರಣೆಯಾಗಿ ಸುಲಭವಾಗಿ ಭೇದಿಯಾಗುತ್ತೆ. ಈ ಕ್ರಮ ಅತ್ಯಾವಶ್ಯಕ ಪರಿಸ್ಥಿತಿಯಲ್ಲಿ ಮಾತ್ರ ಅನುಸರಿಸಬೇಕು ಅಂತ ವೈದ್ಯರು ಹೇಳ್ತಾರೆ. ವೀಳ್ಯದೆಲೆ ಮೇಲೆ ಸ್ವಲ್ಪ ಹರಳೆಣ್ಣೆ ಹಚ್ಚಿ ಬಿಸಿ ಮಾಡಿ ಎದೆಯ ಮೇಲೆ ಹಚ್ಚಿದರೆ ವಿಶೇಷತಃ ಮಕ್ಕಳಲ್ಲಿ ಕೆಮ್ಮು, ದಮ್ಮು, ಶ್ವಾಸಕೋಶದ ತೊಂದರೆಗಳು ಉಪಶಮನವಾಗುತ್ತವೆ. ಹಾಗೆಯೇ ಯಕೃತ್ತಿನ ಭಾಗದಲ್ಲಿಟ್ಟರೆ ಕಾಮಾಲೆ ರೋಗ, ಹೊಟ್ಟೆಯ ಮೇಲಿಟ್ಟರೆ ಹೊಟ್ಟೆಯ ನೋವು, ಹಣೆಯ ಮೇಲಿಟ್ಟರೆ ತಲೆನೋವಿನ ಉಪಶಮನ ಆಗುತ್ತೆ. ಆಸ್ತಮಾ ರೋಗದಲ್ಲಿ ಕಫ ಕಟ್ಕೊಂಡು ಉಸಿರಾಟಕ್ಕೆ ತೊಂದರೆ ಆಗಿದ್ದರೆ 1 ಚಮಚ ವೀಳ್ಯದೆಲೆ ರಸ, 1 ಚಮಚ ಹಸಿ ಶುಂಠಿ ರಸಕ್ಕೆ 1 ಚಮಚ ಜೇನುತುಪ್ಪನ ಬೆರೆಸಿ ಸೇವನೆ ಮಾಡಿದ್ರೆ ಉಸಿರಾಟ ಸರಾಗವಾಗುತ್ತೆ.
0: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ವೀಳ್ಯದೆಲೆಯ ಔಷಧೀಯ ಗುಣಗಳು ಈ ಕುರಿತ ಮಾಹಿತಿಯನ್ನ ಕೇಳಿದ್ರಿ.

ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಸಂಜೆ 5:30 ಚಂದ್ರವಳ್ಳಿ ಪ್ರಸಾರದಲ್ಲಿ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ತೋಟಗಾರಿಕೆ ಕೃಷಿಯಲ್ಲಿನ ಅನುಭವಗಳನ್ನು ಕುರಿತು ಹಿರಿಯೂರು ತಾಲೂಕು ಯಲ್ಲದಕೆರೆ ಗ್ರಾಮದ ರೈತ ಮಹಿಳೆ ಎಸ್ ಸಹನಾ ಅವರೊಂದಿಗೆ ಸಂದರ್ಶನವನ್ನು ಆಲಿಸುವರಿ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಆಲಿಸ್ಬಿರಿ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯ

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಸಾಕಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಇದು ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು. ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
2: ನಮ್ಮ ಕನ್ನಡ ನಾಡು.
3: ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ಧತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ವಾರ್ತೆಗಳ ವಿವರ. ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ಧ ಹಲವಾರು ವರ್ಷಗಳಿಂದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯುವ ನಿರ್ಧಾರವನ್ನು ರಾಜ್ಯ ಸಚಿವ ಸಂಪುಟ ತೆಗೆದುಕೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಘಟನೆಗಳ ವಿರುದ್ಧದ ಒಟ್ಟು 52 ಪ್ರಕರಣಗಳನ್ನು ಇದೀಗ ವಾಪಸ್ ಪಡೆಯಲು ನಿರ್ಧರಿಸಲಾಗಿದೆ. ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವಂತೆ ಸಂಘಟನೆಗಳು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು ಎಂದು ಹೇಳಿದರು. ಪ್ರಕರಣಗಳ ಕುರಿತಂತೆ ಪರಾಮರ್ಶಿಸಲು ರಾಜ್ಯ ಸರ್ಕಾರವು ಸಂಪುಟ ಉಪಸಮಿತಿಗೆ ಶಿಫಾರಸು ಮಾಡಿತ್ತು. ಇಲ್ಲಿ ಪ್ರತಿಯೊಂದು ಪ್ರಕರಣದ ಬಗ್ಗೆ ವೈಯಕ್ತಿಕವಾಗಿ ಚರ್ಚೆ ನಡೆಸಿದ ನಂತರ ಕಾನೂನಾತ್ಮಕವಾಗಿ ಇವುಗಳನ್ನು ವಾಪಸ್ ಪಡೆಯಲು ಅವಕಾಶವಿದೆ ಎಂದು ತೀರ್ಮಾನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಕನ್ನಡಪರ ಮತ್ತು ರೈತಪರ ಸಂಘಟನೆ ವಿರುದ್ಧ ದಾಖಲಾದ 52 ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾನೂನು ರಕ್ಷಕರಿಗೆ ರಕ್ಷಣೆ ಇಲ್ಲದಂತಾಗಿದೆ, ಗಲಭೆಕೋರರನ್ನು ಸರ್ಕಾರ ಬಿಡುಗಡೆ ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಆಳಂದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 100ಕ್ಕೂ ಹೆಚ್ಚಿನ ಆರೋಪಿಗಳ 7 ಕ್ರಿಮಿನಲ್ ಪ್ರಕರಣಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂಪಡೆದಿರುವುದು ಸರಿಯಲ್ಲ, ರೈತರು ಕನ್ನಡಪರ ಹೋರಾಟಗಾರ

0: ಮಾಡಿದ ಪ್ರತಿಭಟನೆಯ ಪ್ರಕರಣಗಳನ್ನು ಗಲಭೆಕೋರರ ಪ್ರಕರಣಗಳೊಂದಿಗೆ ಸೇರಿಸುವ ಕ್ರಮವು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಪಿಎಂ ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಿಸುವ ಸಂಬಂಧ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರೊಂದಿಗೆ ಮಹತ್ವದ ಸಭೆ ನಡೆಸಲಾಯಿತು ಹಾಗೂ ರಾಜ್ಯದ ಟೆಕ್ಸ್ಟೈಲ್ಸ್ ಉದ್ಯಮಕ್ಕೆ ಹೊಸ ಆಯಾಮ ನೀಡುವ ಈ ಮಹತ್ವಾಕಾಂಕ್ಷಿ ಯೋಜನೆಯ ಮೊದಲ ಹಂತವನ್ನು ಕೆಐಎಡಿಬಿ ಮೂಲಕ ಜಾರಿಗೊಳಿಸುವ ಕುರಿತು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಯೋಜನೆಗೆ ಅಗತ್ಯವಾದ ಆಡಳಿತಾತ್ಮಕ ಅನುಮೋದನೆಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲು ಸಹ ನಿರ್ಧರಿಸಲಾಯಿತು ಎಂದಿದ್ದಾರೆ. ಈ ಟೆಕ್ಸ್ಟೈಲ್ಸ್ ಪಾರ್ಕ್ ಸ್ಥಾಪನೆಯಿಂದ ಕಲಬುರಗಿ ಭಾಗದಲ್ಲಿ ಭಾರೀ ಪ್ರಮಾಣದ ಹೂಡಿಕೆ, ಸಾವಿರಾರು ಉದ್ಯೋಗಾವಕಾಶಗಳು ಹಾಗೂ ಜವಳಿ ಕ್ಷೇತ್ರದಲ್ಲಿ ಸಮಗ್ರ ಕೈಗಾರಿಕಾ ಪರಿಸರ ನಿರ್ಮಾಣವಾಗಲಿದ್ದು ಹೈದರಾಬಾದ್ ಕರ್ನಾಟಕ ಭಾಗದ ಆರ್ಥಿಕ ಅಭಿವೃದ್ಧಿಗೆ ಹೊಸ ಚೈತನ್ಯ ದೊರೆಯಲಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದಾಗಿ ಈಗಾಗಲೇ ಲಕ್ಷಾಂತರ ಮಂದಿ ಮತದಾನದ ಹಕ್ಕು ಕಳೆದುಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದಿಂದ ಎಸ್ಐಆರ್ ವಿರುದ್ದ ಕಾನೂನು ಹೋರಾಟ ಮುಂದುವರಿಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಐಟಿ ಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ, ಇದು ಅತ್ಯಂತ ಗಂಭೀರ ವಿಷಯ ಎಂದರು. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಹಾರದಲ್ಲಿ ಸಾಫ್ಟ್ವೇರ್ ಇರಲಿಲ್ಲ, ಅದನ್ನು ಪಶ್ಚಿಮ ಬಂಗಾಳದಲ್ಲಿ ಬಳಸಿದರು. ಕರ್ನಾಟಕದಲ್ಲಿ ಪಂಜಾಬ್ನಲ್ಲಿ ಏನು ಮಾಡುತ್ತಾರೋ ಗೊತ್ತಿಲ್ಲ. ಮುಖ್ಯ ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರ ನೀಡಲಾಗಿದೆ. ಕೋರ್ಟ್ಗಳು ಕೂಡ ಚುನಾವಣಾ ಆಯೋಗವನ್ನು ಪ್ರಶ್ನಿಸುವಂತಿಲ್ಲ, ಅಂತಹ ಕಾನೂನು ತರಲಾಗಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಎಂದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳದ ಕಲಮಚೇರಿಯ HMT ಘಟಕಕ್ಕೆ ಭೇಟಿ ನೀಡಿದ ಅವರು, HMT ಕಾರ್ಖಾನೆ ಭಾರತದ ಕೈಗಾರಿಕಾ ಮತ್ತು ಎಂಜಿನಿಯರಿಂಗ್ ಕೌಶಲ್ಯದ ಸಂಕೇತವಾಗಿದೆ. ರಾಷ್ಟದ ಉತ್ಪಾದನಾ ವಲಯ ಬಲಪಡಿಸಲು ಕಳೆದ ಹಲವು ದಶಕಗಳಿಂದ ಗಮನಾರ್ಹ ಕೊಡುಗೆ ನೀಡಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಕಲ್ಪನೆ ಅನುಸಾರ ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ಗುರಿ ಸಾಧನೆಯಲ್ಲಿ ತಯಾರಿಕಾ ವಲಯ ಮಹತ್ವದ ಜವಾಬ್ದಾರಿ ನಿಭಾಯಿಸುವುದನ್ನು ಖಾತ್ರಿಪಡಿಸಲು ಸಕಲ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ ಆಯಾ ರಾಜ್ಯದಲ್ಲಿಯೇ ಸಿಇಟಿ ಮೂಲಕ ವೈದ್ಯಕೀಯ ಶಿಕ್ಷಣ ಪ್ರವೇಶ ಪಡೆಯುವ ವ್ಯವಸ್ಥೆಯನ್ನು ಮುಂದುವರಿಸುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾ MC ಸುಧಾಕರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಸದನದಲ್ಲಿ ನಿರ್ಣಯ ಕೈಗೊಂಡು ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ. ಕೇಂದ್ರ ಸರ್ಕಾರ ತನ್ನ ಅಹಂ ಬಿಟ್ಟು ನೈಜತೆಯನ್ನು ಒಪ್ಪಿಕೊಂಡು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಬೇಕು ಎಂದು ಆಗ್ರಹಿಸಿದರು. ನೀಟ್ ಪರೀಕ್ಷೆಯಲ್ಲಿ ಆಗಿರುವ ಗೊಂದಲದಿಂದ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದೆ. ನೀಟ್ ಅಂಕಗಳಿಗೆ ಹೆಚ್ಚು ಮಾನ್ಯತೆ ನೀಡುವ ಬದಲು 12ನೇ ತರಗತಿಯ ಅಂಕದ ಶೇಕಡ 50% ಪರಿಗಣನೆಗೆ ತೆಗೆದುಕೊಳ್ಳುವುದು ಕೂಡ ಉತ್ತಮ. ಇಲ್ಲವಾದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಅಡಿಪಾಯವಾಗಿರುವ ಇಂತಹ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸದೆ ಕೇವಲ ನೀಟ್ ಕಡೆಗೆ ಮಾತ್ರ ಗಮನ ಹರಿಸುತ್ತಾರೆ. ಕೇಂದ್ರ ಸರ್ಕಾರ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಇದು ಸರಿಯಾದ ಸಮಯ ಎಂದರು. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ June 18 ಚುನಾವಣೆ ಘೋಷಿಸಲಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿದ್ದು, June 1 ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು June 8 ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ. June 9 ನಾಮಪತ್ರಗಳ ಪರಿಶೀಲನೆ ಹಾಗೂ June 11 ಉಮೇದುವಾರಿಕೆ ಹಿಂಪಡೆಯಲು ಕಡೆಯ ದಿನವಾಗಿದೆ.

0: ನಾಲ್ಕು ರಾಜ್ಯಸಭಾ ಸ್ಥಾನಗಳು ಜೂನ್ 25ರಂದು ತೆರವಾಗಲಿದ್ದು, ಹಾಲಿ ಸದಸ್ಯರಾಗಿರುವ ಎಚ್ಡಿ ದೇವೇಗೌಡ, ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ ಹಾಗೂ ನಾರಾಯಣ ಕೊರಗಪ್ಪ ಅವರ ಅಧಿಕಾರಾವಧಿ ಅಂದು ಕೊನೆಗೊಳ್ಳಲಿದೆ. ಶಿವಮೊಗ್ಗ ಜಿಲ್ಲೆಯ ಬಾಳೆಹೊನ್ನೂರು ವ್ಯಾಪ್ತಿಯಲ್ಲಿ ಮತ್ತು ಇತರ ಕೆಲವೆಡೆ ಇತ್ತೀಚೆಗೆ ಬಿರುಗಾಳಿ ಮತ್ತು ಮಳೆಯಿಂದಾಗಿ ಅನೇಕ ರೈತರ ಅಡಿಕೆ ಮರಗಳು ಧರೆಗುರುಳಿ ಸಂಭವಿಸಿದ ಹಾನಿಗೆ ಸರ್ಕಾರ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಿಸಬೇಕೆಂದು ಒತ್ತಾಯಿಸಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಮಟ್ಟದ ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು.
1: ಮೊನ್ನೆ ಏನು ಅನಾಹುತ ಆಗಿದೆ, ಮತ್ತೆ ಅಡಿಕೆ ಮರಗಳು ಇವೆಲ್ಲರೂ ಕೂಡ ಲಾಸ್ ಆಗಿದೆ. ಅವತ್ತು ನಾನು ಕೂಡ ಹೋಗಿದ್ದೆ, ಮತ್ತೆ ಎಲ್ಲರೂ ಶಾಸಕರು ಎಲ್ಲರೂ ಕೂಡ ಕೇಳ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಸೇರಿಸಿ ಒಂದು ಸ್ಪೆಷಲ್ ಪ್ಯಾಕೇಜ್ ಏನಾದ್ರು ಒಂದು ಕೊಡ್ಬೇಕಂತ ನೋಡ್ಬಿಟ್ಟು ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡಿ. ಏನಾಗುತ್ತೆ, SDR MDR ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಮತ್ತೆ ಇದಕ್ಕೆ ಎಲ್ಲ ಇರ್ತದೆ, ಅದ್ರ ಮೇಲೆ ಮಾಡ್ತಾರೆ ಯಾವಾಗ್ಲೂ ಕೂಡ. ಅದನ್ನ ಏನಾಗ್ತದೆ, ಅದನ್ನ ಪಾಲಿಸಿ ಮೇಲೆ ಕೊಡ್ತಾರೆ. ಇಲ್ಲಿ ಕೇಳ್ತಾ ಇರೋದು ಸ್ಪೆಷಲ್ ಪ್ಯಾಕೇಜ್. ಆ ಸ್ಪೆಷಲ್ ಪ್ಯಾಕೇಜ್ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿರ್ತದೆ, ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ಸ್ಪೆಷಲ್ ಪ್ಯಾಕೇಜ್ ಕೊಡ್ಬೇಕು. ಈಗ ಏನಾಗುತ್ತೋ ನೋಡ್ಬಿಟ್ಟು ನಾನು ಹೇಳ್ತಕ್ಕಂಥದ್ದು ಹೇಳ್ತೇನೆ.
0: ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಮತಕ್ಷೇತ್ರದ ಪ್ರಯಾಣಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ನಿಯಮಿತದ ಅಧ್ಯಕ್ಷ ಜೆಟಿ ಪಾಟೀಲ್ ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನವನಗರದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಸೂಕ್ತ ಸಮಯದಲ್ಲಿ ಬಸ್ ಸೌಲಭ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇದೇ 29ರಂದು ನಡೆಯಲಿರುವ ದಾವಣಗೆರೆಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಸಂಸ್ಥೆ BDT ಎಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭವನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನ ರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿದ್ದು, ಇದೇ ತಿಂಗಳ ಅಂತ್ಯ ಅಥವಾ ಜೂನ್ ತಿಂಗಳಲ್ಲಿ ನಿವೇಶನ ವಿತರಣೆ ಮಾಡಲಾಗುವುದು ಎಂದು ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ಧತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕುವೆಂಪು ಅವರ ರಚನೆಯ ಈ ಭಾವಗೀತೆಯನ್ನ ಕೇಳೋಣ. ಸ್ನೇಹಿತರೆ, ಕವಿ ಇಲ್ಲಿ ಏನು ಹೇಳಕ್ಕೆ ಬಯಸ್ತಾರೆ ಅಂತಂದರೆ, ಪ್ರಕೃತಿಯ ಸೊಬಗನ್ನು ಮತ್ತು ಪ್ರೇಮದ ಆಳವನ್ನು ಭಾವನೆಗಳನ್ನು ಬೆರೆಸಿ ಈ ಒಂದು ಭಾವಗೀತೆಯನ್ನು ಬರೆದಿದ್ದಾರೆ. ಬಾನಿನ ಜಗಲಿಯ ಒಂದು ವಿಶೇಷತೆಯನ್ನು ತಿಳಿಸ್ತಾ ಇದ್ದಾರೆ. ಅಂದರೆ ಆಕಾಶದ ಅಂಗಳ ಅಥವಾ ಜಗಲಿ ಅಂತ ಏನು ಹೇಳ್ತೀವಿ, ಇಲ್ಲಿ ಹೃದಯ ಮತ್ತು ತಾಳ್ಮೆಯಿಂದ ಅನಂತವಾದ ಆಕಾಶಕ್ಕೆ ಹೋಲಿಸ್ತಾರೆ. ಪ್ರೀತಿ ಎಂಬುದು ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ಆಕರ್ಷಣೆಯಲ್ಲ, ಅದು ಇಡೀ ಬ್ರಹ್ಮಾಂಡದಷ್ಟೇ ವಿಶಾಲವಾದದ್ದು ಎಂಬುದನ್ನು ಇಲ್ಲಿ ಹೇಳ್ತಾರೆ. ಹಾಗಾದರೆ ಈ ಭಾವಗೀತೆಯನ್ನು ಕೇಳೋಣ.

0: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಸ್ನೇಹಿತರೆ, ಇದೀಗ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯ ಒಂದು ಭಾವಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಜಯಶ್ರೀ. ಸ್ನೇಹಿತರೆ, ಒಂದೊಂದು ಹೂವಿಗೂ ಒಂದೊಂದು ಬಣ್ಣ, ಒಂದೊಂದು ಜೀವಕ್ಕೂ ಒಂದೊಂದು ಕಣ್ಣ, ಯಾವುದೋ ಬಗೆಯಲ್ಲಿ ಎಲ್ಲರಿಗೂ ಅಂದ. ಈ ವಿಶಾಲವಾದ ಆಕಾಶ, ಅದರಲ್ಲಿ ಮಿನುಗುವ ನಕ್ಷತ್ರಗಳು, ಸುಂದರವಾದ ಹೂವುಗಳು ಹಾಗೂ ಹಕ್ಕಿಗಳು, ಹೇಗೆ ಕಣ್ಣಿಗೆ ಕಾಣುವ ಪ್ರಕೃತಿಯ ಪ್ರತಿಯೊಂದು ಅಂಶವೂ ಒಂದು ಅದ್ಭುತವಾಗಿರುತ್ತೆ. ತೇಲಿಕೊಂಡು ಹೋಗುವ ಮೋಡಗಳು ತಮ್ಮ ಸಂತಸವನ್ನು ಮುಗಿಲು ಮುಟ್ಟುವಂತೆ ಹಂಚಿಕೊಳ್ಳುತ್ತವೆ. ಆರಂಭ ಹಾಗೂ ಅಂತ್ಯವಿಲ್ಲದ ಈ ಅಪಾರವಾದ ನೀಲಿ ಆಕಾಶದಲ್ಲಿ ಇಷ್ಟೆಲ್ಲ ಸುಂದರವಾದ ವಸ್ತುಗಳನ್ನು ಹೀಗೆ ಅಂದವಾಗಿ ಜೋಡಿಸಿಟ್ಟವರು ಯಾರು ಎಂಬ ಪ್ರಶ್ನೆಯ ಮೂಲಕ ಸೃಷ್ಟಿಕರ್ತನ ಮಹಿಮೆಯನ್ನು ಈ ಭಾವಗೀತೆಯಲ್ಲಿ ಕವಿ ಕೊಂಡಾಡಿದ್ದಾರೆ.

ಭಾವ ತರಂಗ ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಎ ಮಂಗಳ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಒಂದು ಭಾವಗೀತೆಯನ್ನು ಕೇಳೋಣ. ಸ್ನೇಹಿತರೆ, ಮನುಷ್ಯನಿಗೆ ಹಕ್ಕಿಯಂತೆ ರೆಕ್ಕೆ ಬಡಿದು ಹಾರಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ? ಮನುಷ್ಯನ ಮನಸ್ಸು ಆಸೆ ಮತ್ತು ಕಲ್ಪನೆಯ ಲೋಕದಲ್ಲಿ ಮುಕ್ತವಾಗಿ ಹಾರಾಡುವ ಹಂಬಲವನ್ನು ಈ ಭಾವಗೀತೆಯಲ್ಲಿ ಕೇಳ್ಬೋದು. ಪ್ರೀತಿಯ ಸೌಂದರ್ಯವನ್ನು ಮತ್ತು ಪ್ರಕೃತಿಯ ಒಡನಾಟವನ್ನು ವರ್ಣಿಸುವ ಈ ಒಂದು ಭಾವಗೀತೆ ನಿರಾಶೆಗಳಿಲ್ಲದೆ ಸ್ವಂತ ಜಗತ್ತಿನಲ್ಲಿ ಬದುಕುವ ಸಂದೇಶವನ್ನು ನೀಡುತ್ತೆ.

0: ಇದುವರೆಗೂ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹೆರ್ಟ್ಸ್ಗಳು. ಸಮಯ ಆಗಿದೆ 7:35. ಇದೀಗ ಸೇವಾ ಮಾಹಿತಿ.
1: ಚಿತ್ರದುರ್ಗದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕಲಾಸುರಭಿ ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಕಲಾಗಿದೆ. ಮಾರಾಟ ಮೇಳದಲ್ಲಿ ಬಾಗಲ್ಪುರಿ ಸಿಲ್ಕ್ ಸೀರೆ, ಡ್ರೆಸ್ ಮಟೀರಿಯಲ್, ಜೈಪುರಿ ಬೆಡ್ಶೀಟ್, ಬೆಂಗಾಲಿ ಕಾಟನ್ ಸ್ಯಾರಿ, ಸಾರಂಗ್ಪುರ್ ಫರ್ನಿಚರ್, ರಾಜಸ್ಥಾನ್ ಕಾಟನ್ ಟಾಪ್, ನೈಟಿ, ಖಾದಿ ಶರ್ಟ್ಸ್, ಟಾಪ್ಸ್ ದೊರೆಯುತ್ತವೆ. ಹಳೆಯ ಜರಿ ಮತ್ತು ರೇಷ್ಮೆ ಸೀರೆಗಳನ್ನ ಕೊಟ್ಟರೆ ಬದಲಿಗೆ ನಿಮಗೆ ತಕ್ಷಣ ಹಣ ನೀಡಲಾಗುವುದು. ಸ್ಥಳ ಗಾಯತ್ರಿ ಕಲ್ಯಾಣ ಮಂಟಪ, ಗಾಯತ್ರಿ ಸರ್ಕಲ್, ಚಿತ್ರದುರ್ಗ.
2: ವಿಶೇಷ ಆಯುರ್ವೇದ ತಪಾಸಣಾ ಶಿಬಿರವು ದಿನಾಂಕ 25/5/2026 30/6/2026 ನಡೆಯಲಿದ್ದು, ಬೆಳಗ್ಗೆ 9:00 to 9:30 ಉಚಿತ ತಪಾಸಣೆ ಸೌಲಭ್ಯ ಲಭ್ಯವಿರುತ್ತದೆ. ಈ ಶಿಬಿರದಲ್ಲಿ ತಪಾಸಣೆ ಹಾಗೂ ಸಲಹೆಗಳನ್ನ ಅನುಭವಿ ವೈದ್ಯರಾದ ಡಾಕ್ಟರ್ ನವೀನ್ ಬಿ ಸಜ್ಜನ್ ಹಾಗೂ ಡಾಕ್ಟರ್ ಜಗದೀಶ್ ಎಲ್ ಅವರು ನೀಡಲಿದ್ದಾರೆ. ಸ್ಥಳ ಸುಶ್ರುತ ಆಯುರ್ವೇದ ಆಸ್ಪತ್ರೆ, ರೇವತಿ ಲಾಡ್ಜ್ ಹತ್ತಿರ, ಚಿತ್ರದುರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971000244 ಹಾಗೂ 9513908555.
0: ಕೇಳುಕರೆ, ವಧು ವರದಕ್ಷಿಣೆ ನಿಷೇಧ ನಿಯಮಗಳು 2004 ಜಿಲ್ಲಾ ಮಟ್ಟದಲ್ಲಿ ನೇಮಿಸಲ್ಪಟ್ಟಿರುವ ವರದಕ್ಷಿಣೆ ನಿಷೇಧ ಅಧಿಕಾರಿಗಳ ಮಾಹಿತಿ ಸಾರ್ವಜನಿಕರಿಗಾಗಿ ಪ್ರಕಟಿಸಲಾಗಿದೆ. ವಧು ವರದಕ್ಷಿಣೆ ನಿಷೇಧ ಅಧಿಕಾರಿಗಳು ಶ್ರೀ ವಿಜಯ್ ಕುಮಾರ್ ಕೆಎಚ್ ಉಪನಿರ್ದೇಶಕರು. ಮೊಬೈಲ್ ಸಂಖ್ಯೆ ಹೀಗಿದೆ: 9538993366. ಹಾಗೂ ಹೆಚ್ಚುವರಿ ವಧು ವರದಕ್ಷಿಣೆ ನಿಷೇಧ ಅಧಿಕಾರಿಗಳಾದ ಶ್ರೀ ಮಂಜುನಾಥ್ ಡಿ, ಜಿಲ್ಲಾ ನಿರೂಪಣಾಧಿಕಾರಿಗಳು. ಇವರ ಮೊಬೈಲ್ ಸಂಖ್ಯೆ ಹೀಗಿದೆ: 8880217. ಇಮೇಲ್

0: ಐಡಿ ವಿಳಾಸ ಹೀಗಿದೆ: DDWCDCTA@gmail.com. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಚಿತ್ರದುರ್ಗ. ಸಾರ್ವಜನಿಕರು ವಧು ವರದಕ್ಷಿಣೆಗೆ ಸಂಬಂಧಿಸಿದ ದೂರುಗಳನ್ನು ಈ ಮೇಲೆ ತಿಳಿಸಿದಂತಹ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು ಅಥವಾ ಇಮೇಲ್ ಐಡಿ ವಿಳಾಸಕ್ಕಾಗಿ ಸಂದೇಶವನ್ನು ಕಳಿಸಬಹುದು. ಪ್ರಕಟಣೆ ಕೇಳಿದ್ರಿ. ಕೇಳುಕರೆ, ಇದೀಗ ಕೇಳಿ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, 2A, 2B, 3A, 3B ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳಿಂದ 2026-27 ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 8/6/2026. ತಾಲೂಕುವಾರು ವಿದ್ಯಾರ್ಥಿ ನಿಲಯಗಳ ಹಾಗೂ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳ ವಿವರ ಆದೇಶಕ್ಕಾಗಿ ವೆಬ್ಸೈಟ್ ವಿಳಾಸ https://bcwd.karnataka.gov.in ಅನ್ನು ನೋಡಬಹುದು. ಪ್ರಕಟಣೆಯನ್ನ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್, ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್: ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ 19ನೇ ಉದ್ಯೋಗ ಮೇಳದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿವಿಧ ಸರ್ಕಾರಿ ಇಲಾಖೆ ಹಾಗೂ ಸಂಸ್ಥೆಗಳಿಗೆ ನೂತನವಾಗಿ ಆಯ್ಕೆಯಾಗಿರುವಂತಹ 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶದಲ್ಲಿ ಉದ್ಯೋಗ ಸೃಷ್ಟಿಗೆ ಗರಿಷ್ಠ ಆದ್ಯತೆ ನೀಡುವ ಮತ್ತು ಆ ಮೂಲಕ ಯುವಶಕ್ತಿಯ ಸಬಲೀಕರಣ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಭಾಗವಹಿಸುವಿಕೆಯನ್ನು ಖಚಿತಪಡಿಸುವ ಪ್ರಧಾನಿಯವರ ಬದ್ಧತೆಗೆ ಈ ಉದ್ಯೋಗ ಮೇಳವು ಸಾಕ್ಷಿಯಾಗಿದೆ. ಈ ಮಹತ್ವದ ಯೋಜನೆಯು ಆರಂಭವಾದ ದಿನದಿಂದ ಈವರೆಗೆ ದೇಶಾದ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಲಾದಂತಹ 18 ಉದ್ಯೋಗ ಮೇಳಗಳ ಮೂಲಕ ಸುಮಾರು 12,00,000 ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಇಂದು ನಡೆಯುತ್ತಿರುವಂತಹ 19ನೇ ಆವೃತ್ತಿಯ ಉದ್ಯೋಗ ಮೇಳವು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ಜಂಟಿಯಾಗಿ ಜರುಗಲಿದೆ. ಈ ಮೇಳದ ಮೂಲಕ ದೇಶದ ವಿವಿಧ ಭಾಗಗಳಿಂದ ಆಯ್ಕೆಯಾದ ಅಭ್ಯರ್ಥಿಗಳು ರೈಲ್ವೆ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ಸೇರಿದಂತೆ ಸರ್ಕಾರದ ಪ್ರಮುಖ ಸಚಿವಾಲಯ ಮತ್ತು ಇಲಾಖೆಗಳಿಗೆ ನಿಯೋಜನೆಗೊಳ್ಳಲಿದ್ದಾರೆ. ಉದ್ಯೋಗ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ, ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಲಿದ್ದಾರೆ. ಸೆಮಿಕಂಡಕ್ಟರ್, ಬಾಹ್ಯಾಕಾಶ, ನವೀಕರಿಸಬಹುದಾದಂತಹ ಇಂಧನ ಮತ್ತು ಕೃತಕ ಬುದ್ದಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಅಪಾರ ಸಹಕಾರದ ಅವಕಾಶಗಳಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಮತ್ತು ಅವರ ನಿಯೋಗಕ್ಕೆ ಗೌರವಾರ್ಥವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಔತಣಕೂಟದಲ್ಲಿ ಮಾತನಾಡಿದ ರಾಷ್ಟ್ರಪತಿಯವರು, ಭಾರತದ ಯುವ ಪ್ರತಿಭೆಗಳು ಮತ್ತು ತಾಂತ್ರಿಕ ಸಾಮರ್ಥ್ಯ ಸೈಪ್ರಸ್ನ ಆವಿಷ್ಕಾರ ಪರಿಸರ ವ್ಯವಸ್ಥೆಗೆ ಪೂರಕವಾಗಬಲ್ಲದು. ಮುಂಬರುವ ದಿನಗಳಲ್ಲಿ ಭಾರತ ಮತ್ತು ಯುರೋಪ್ ನಡುವಿನ

0: ಆರ್ಥಿಕ ಬಾಂಧವ್ಯ ಬಲಪಡಿಸಲು ಸೈಪ್ರಸ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅವರು ಸೈಪ್ರಸ್ನ ಸಾರ್ವಭೌಮತೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಭಾರತದ ಅಚಲ ಬೆಂಬಲವನ್ನು ಪುನರುಚ್ಚರಿಸಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸೈಪ್ರಸ್ ಅಧ್ಯಕ್ಷರ ನಡುವಿನ ಉನ್ನತ ಮಟ್ಟದ ಮಾತುಕತೆಯ ನಂತರ ಬಿಡುಗಡೆ ಮಾಡಲಾದಂತಹ ಜಂಟಿ ಹೇಳಿಕೆಯಲ್ಲಿ ಜಾಗತಿಕ ಭಯೋತ್ಪಾದನೆ ನಿಗ್ರಹಕ್ಕಾಗಿ ವಿಶ್ವಸಂಸ್ಥೆಯ ಚೌಕಟ್ಟಿನಡಿಯಲ್ಲಿ ಅಂತಾರಾಷ್ಟೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶ ಸಿಸಿಐಟಿಯನ್ನು ಶೀಘ್ರವಾಗಿ ಅಂಗೀಕರಿಸುವಂತೆ ಜಂಟಿ ಕರೆ ನೀಡಲಾಯಿತು. ಭಯೋತ್ಪಾದನೆಗೆ ಧನ ಸಹಾಯ, ಅಕ್ರಮ ಹಣ ವರ್ಗಾವಣೆ, ಉಗ್ರರ ನೇಮಕಾತಿ ಸೇರಿದಂತೆ ಇತರ ಕಾರ್ಯಾಚರಣೆಗಳನ್ನು ತಡೆಯಲು ವಿಶ್ವಸಂಸ್ಥೆ ಮತ್ತು ಹಣಕಾಸು ಕ್ರಿಯಾ ಕಾರ್ಯಪಡೆ ಮೂಲಕ ಜಂಟಿ ಕ್ರಮವನ್ನು ವಹಿಸಲು ಸಮ್ಮತಿಸಲಾಗಿದ್ದು, ಮಾಹಿತಿ ವಿನಿಮಯಕ್ಕಾಗಿ ಭಯೋತ್ಪಾದನೆ ನಿಗ್ರಹ ಜಂಟಿ ಕಾರ್ಯಪಡೆ ಸ್ಥಾಪಿಸುವ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ. ರಕ್ಷಣಾ ವಲಯದಲ್ಲಿ ಸೈಬರ್ ಭದ್ರತೆಗೆ ವಿಶೇಷ ಆದ್ಯತೆಯನ್ನು ನೀಡಲಾಗಿದ್ದು, ಉಭಯ ದೇಶಗಳ ರಕ್ಷಣಾ ಸಚಿವಾಲಯಗಳ ನಡುವೆ 2026-2031 ಅವಧಿಯ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಮಾರ್ಗಸೂಚಿಗಳನ್ನು ಅಂತಿಮಗೊಳಿಸಲಾಗಿದೆ. ಇದರ ಜೊತೆಗೆ ಸುದೀರ್ಘ ನೌಕಾ ಪರಂಪರೆ ಹೊಂದಿರುವ ಭಾರತ ಮತ್ತು ಸೈಪ್ರಸ್ ರಾಷ್ಟಗಳು ಕಡಲ ವಲಯದಲ್ಲಿ ತಮ್ಮ ಸಹಕಾರ ವಿಸ್ತರಿಸಲು ಸಹಮತವನ್ನು ಕೂಡ ವ್ಯಕ್ತಪಡಿಸಿವೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದ್ದು, ಕೋಲ್ಕತ್ತಾದಲ್ಲಿ ಮದರ್ ತೆರೇಸಾ ಸಮಾಧಿ ಮತ್ತು ವಿಕ್ಟೋರಿಯಾ ಸ್ಮಾರಕಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ನಂತರ ನವದೆಹಲಿಯಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಕೂಡ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೋ ರೂಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನಿವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೋಟೆಗಿ ಭಾಗಿಯಾಗಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಭಾರತೀಯ ಸೇನೆಯ ಅಧಿಕಾರಿ ಮೇಜರ್ ಅಭಿಲಾಷಾ ಬರಾಕ್ ಪ್ರತಿಷ್ಠಿತ 2025ರ ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮೇಜರ್ ಅಭಿಲಾಷ ಅವರು ಪ್ರಸ್ತುತ ಲೆಬನಾನ್ನಲ್ಲಿನ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನ ಮಹಿಳಾ ತಂಡದ ಕಮಾಂಡರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಭಾರತೀಯ ಸೇನೆಯ ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಪೈಲಟ್ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ. ಅವರು ಈ ಅತ್ಯುನ್ನತ ಜಾಗತಿಕ ಗೌರವಕ್ಕೆ ಪಾತ್ರರಾಗುತ್ತಿರುವಂತಹ ಮೂರನೆಯ ಭಾರತೀಯ ಶಾಂತಿ ಪಾಲನಾ ಅಧಿಕಾರಿಯಾಗಿದ್ದಾರೆ. ಈ ಮೊದಲು 2019ರಲ್ಲಿ ಮೇಜರ್ ಸುಮನ್ ಗವಾನಿ ಹಾಗೂ 2023ರಲ್ಲಿ ಮೇಜರ್ ರಾಧಿಕಾ ಸೇನ್ ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರು. ಲಿಂಗ ಸಮಾನತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಮಹಿಳೆಯರು ಶಾಂತಿ ಮತ್ತು ಭದ್ರತೆ ಕುರಿತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯವನ್ನು ಅನುಷ್ಠಾನಗೊಳಿಸುವಲ್ಲಿ ಅಸಾಧಾರಣ ಬದ್ಧತೆ ಪ್ರದರ್ಶಿಸುವ ಮಿಲಿಟರಿ ಶಾಂತಿ ಪಾಲಕರಿಗೆ ಈ ಗೌರವವನ್ನು ನೀಡಲಾಗುತ್ತದೆ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದು, ಇಂಧನ ಪೂರೈಕೆ ಸಂಪೂರ್ಣ ಸ್ಥಿರವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವಾಲಯ, ಸಾರ್ವಜನಿಕರು ಆತಂಕದಿಂದ ಇಂಧನ ಖರೀದಿ ಮಾಡುವುದನ್ನು ಬಿಟ್ಟು ತಮಗೆ ಅಗತ್ಯ ಇರುವಷ್ಟು ಮಾತ್ರ ಖರೀದಿ ಮಾಡಬೇಕು ಎಂದು ಸಲಹೆ ನೀಡಿದೆ. ಕೆಲವು ಇಂಧನ ಮಾರಾಟ ಮಳಿಗೆಗಳಲ್ಲಿ ಕಂಡುಬಂದಿರುವಂತಹ ತಾತ್ಕಾಲಿಕ ಒತ್ತಡಗಳನ್ನು ತೈಲ ಮಾರುಕಟ್ಟೆ ಕಂಪನಿಗಳು ನಿರಂತರ ಉಸ್ತುವಾರಿ ಹಾಗೂ ವ್ಯವಸ್ಥಿತ ವಿತರಣೆಯ ಮೂಲಕ ಪರಿಹರಿಸುತ್ತಿವೆ ಎಂದು ಸ್ಪಷ್ಟಪಡಿಸಿದೆ. ಪ್ರಸ್ತುತ ಇಂಧನಕ್ಕೆ ಹೆಚ್ಚಿನ ಬೇಡಿಕೆ ಇರುವ ಸಮಯವಾಗಿದ್ದರೂ ಸಾರ್ವಜನಿಕರ ಸಹಕಾರ ಮತ್ತು ಜವಾಬ್ದಾರಿಯುತ ಬಳಕೆ ಎಲ್ಲರಿಗೂ ಸುಲಭವಾಗಿ ಇಂಧನ ಸಿಗುವಂತೆ ಮಾಡಲು ಸಹಕಾರಿ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ತಮ್ಮ ಪತಿ ಅಬ್ರಾಹಿಂ ವಿಲಿಯಮ್ಸ್ ಅವರಿಗೆ ಅತ್ಯಂತ ಅಪರೂಪದ

0: ಕ್ಯಾನ್ಸರ್ ಇರುವುದು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಮುಂಬರುವ ಜೂನ್ 30ರಿಂದ ಜಾರಿಗೆ ಬರುವಂತೆ ತಾವು ಹುದ್ದೆಯಿಂದ ಕೆಳಗೆ ಇಳಿಯುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಲ್ಲಿಸಿರುವಂತಹ ರಾಜೀನಾಮೆ ಪತ್ರದಲ್ಲಿ ತುಳಸಿ ಗಬ್ಬಾರ್ಡ್ ಕಳೆದ ಒಂದೂವರೆ ವರ್ಷದಿಂದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿಯ ಹುದ್ದೆಗೆ ತಮಗೆ ನೀಡಿದ ಅತ್ಯುತ್ತಮ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಹೈದರಾಬಾದ್ ತಂಡ ನೀಡಿದಂತಹ 256 ರನ್ಗಳ ಬೃಹತ್ ಗುರಿಯನ್ನು ಕ್ರಮಿಸಲು ವಿಫಲವಾದಂತಹ ಆರ್ಸಿಬಿ ತಂಡ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 200 ರನ್ ಗಳಿಸಿ ಸೋಲನ್ನು ಅನುಭವಿಸಿತು. ಆದರೂ ಉತ್ತಮ ನೆಟ್ ರನ್ ರೇಟ್ ಹಿನ್ನೆಲೆಯಲ್ಲಿ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಖಚಿತಪಡಿಸಿಕೊಂಡಿತು. ಇಂದು ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ವಿರುದ್ದ ಸೆಣಸಾಟ ನಡೆಯಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಗಳನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಣೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್ ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಯುರ್ಧಾರ, ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ಎಲ್ರಿಗೂ ನಮಸ್ಕಾರ. ನಾನು ಹಿರಿಯೂರಿನ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಶಿವಕುಮಾರ್. ನಾವು ಮನೆ ಅಂದವನ್ನು ಹೆಚ್ಚಿಸಲು ಲಭ್ಯ ಸ್ಥಳಾವಕಾಶದಲ್ಲೇ ಕೆಲವು ಅಲಂಕಾರಿಕ ಸಸ್ಯಗಳನ್ನು ಬೆಳೆಸಿರ್ತವೆ. ಆ ಸಸ್ಯಗಳು ಮನೆಯ ಅಲಂಕಾರವನ್ನೇನು ಹೆಚ್ಚಿಸುತ್ತೆ, ಆದರೆ ಅದರ ಹೊರತಾಗಿ ಯಾವುದೇ ಪ್ರಯೋಜನ ಇರೋದಿಲ್ಲ. ಕೆಲವು ವಿಶೇಷ ಸಸ್ಯಗಳು ಅಲಂಕಾರವನ್ನು ಹೆಚ್ಚಿಸುವುದರ ಜೊತೆ ಜೊತೆಗೆ ಔಷಧೀಯ ಗುಣಗಳನ್ನು ಸಹ ಹೊಂದಿರುತ್ತವೆ. ಅಂತಹ ಸಸ್ಯಗಳನ್ನು ಬೆಳೆಸಿದಲ್ಲಿ ಮನೆಯ ಅಂದದ ಜೊತೆಗೆ ಬಳಸಿದಲ್ಲಿ ಮನೆ ಮಂದಿಯ ಆರೋಗ್ಯವೂ ಸಹ ಹೆಚ್ಚುತ್ತೆ. ಅಂತಹ ಕೆಲವು ಅಲಂಕಾರಿಕ ಔಷಧೀಯ ಸಸ್ಯಗಳ ಬಗ್ಗೆ ನಾವು ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ಮೊದಲನೆಯದು ಶಂಖಪುಷ್ಪಿ. ಇದು ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಂತಹ, ಮಾನಸಿಕ ಒತ್ತಡವನ್ನು ನಿಯಂತ್ರಣಕ್ಕೆ ಸಹಕರಿಸುವಂತಹ ಒಂದು ಔಷಧೀಯ ಸಸ್ಯ. ಶಂಖಪುಷ್ಪಿ ಹೆಸರೇ ಸೂಚಿಸುವಂತೆ ಇದು ಶಂಕುವಿನ ಆಕಾರದ ಬಿಳಿ ಅಥವಾ ನೀಲಿ ಬಣ್ಣದ ಹೂಗಳನ್ನು ಬಿಡುವಂತಹ ಒಂದು ಬಳ್ಳಿಯಾಗಿದೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಕ್ಲೈಟೋರಿಯಾ ಟರ್ನಾಟಾ ಅಂತ. ಈ ಗಿಡದ ಸರ್ವ ಭಾಗಗಳಲ್ಲೂ ಕೂಡ ಔಷಧೀಯ ಗುಣ ಇರುತ್ತೆ. ಗಿಡದ ಬೀಜಗಳನ್ನು ಕೆಂಪು ಮಣ್ಣಿಗೆ ನಾಟಿ ಮಾಡಿ ನೀರು ಕೊಡ್ತಾ ಬಂದ್ರೆ 3-4 ತಿಂಗಳಲ್ಲೇ ಪೂರ್ಣ ಪ್ರಮಾಣದಲ್ಲಿ ಸಸ್ಯ ಬರುತ್ತೆ. ಈ ಸಸ್ಯನ ಆಯುರ್ವೇದದಲ್ಲಿ ಮೇಧ್ಯ ರಸಾಯನ ಅಂತ ಕರೀತಾರೆ. ಮೇಧ್ಯ ಅಂದ್ರೆ ಮೆದುಳಿಗೆ ಮತ್ತು ಮನಸ್ಸಿಗೆ ಶಕ್ತಿಯನ್ನು ಕೊಡುವಂತದ್ದು ಎಂದರ್ಥ. ಸಾಮಾನ್ಯವಾಗಿ ಕಂಡುಬರುವಂತಹ ಅರೆತಲ್ ನೋವು ಅಂದ್ರೆ ಮೈಗ್ರೇನ್ಗೆ ಶಂಖಪುಷ್ಪಿಯ ಕಷಾಯ ಒಳ್ಳೆ ಮನೆಮದ್ದು. ಮಕ್ಕಳಲ್ಲಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಶಂಖಪುಷ್ಪಿ ಸೇವನೆ ಸಹಕಾರಿಯಾಗುತ್ತೆ. ವಯೋಸಹಜವಾಗಿ ಬರುವಂತಹ ಮರಗುಳಿತನವನ್ನು ಕಡಿಮೆ ಮಾಡುವಂತಹ ಶಕ್ತಿ ಈ ಗಿಡದಲ್ಲಿದೆ. ಶಂಖಪುಷ್ಪಿಯನ್ನ ನಿಯಮಿತವಾಗಿ ಸೇವಿಸುವುದರಿಂದ ಆತಂಕ, ಗಾಬರಿ, ಮಾನಸಿಕ ಒತ್ತಡ ಇವೆಲ್ಲವನ್ನು ನಿಯಂತ್ರಿಸಬಹುದು. ಮಾನಸಿಕ ಒತ್ತಡವನ್ನು ನಿಯಂತ್ರಿಸಿ ತನ್ಮೂಲಕ ಬಿಪಿಯನ್ನು ಸಹ ಈ ಸಸ್ಯ ನಿಯಂತ್ರಣಕ್ಕೆ ತರುತ್ತೆ. ಇದನ್ನ ಬಳಸುವ ವಿಧಾನ ಹೇಗಪ್ಪ ಅಂದ್ರೆ, ಎಲೆಯ ತಾಜಾ ರಸವನ್ನೇ ಬಳಸಬಹುದು ಅಥವಾ ಚಿಗುರೆಲೆಯನ್ನು ಆಹಾರವಾಗಿ ಸೊಪ್ಪಿನ ಸಾರಿನ ಜೊತೆ ಇತರೆ ಸೊಪ್ಪಿನೊಂದಿಗೆ ಬೆರೆಸಿ ಬಳಸಬಹುದು. ಹೂಗಳಿಂದ ರುಚಿಕರವಾದ ಚಹಾ ತಯಾರಿಸಬಹುದು. ಎಲೆಗಳ ರಸವನ್ನ ಜ್ಯೂಸ್ ಮಾಡಿಕೊಂಡು ಬಳಸಬಹುದು. ಹೂವಿನ ತಾಜಾ ಜ್ಯೂಸ್ ಸಹ ಉತ್ತಮವಾಗಿರುತ್ತೆ ಮತ್ತು ರುಚಿಕರವಾಗಿರುತ್ತೆ. ದೇಹಕ್ಕೆ ತಂಪು, ಆರೋಗ್ಯಕ್ಕೆ ಹಿತಕರ ಈ ಶಂಖಪುಷ್ಪಿ. ಇದಲ್ಲದೆ ಹೂವಿನ ರಸವನ್ನ ಆಹಾರ ಪದಾರ್ಥಗಳಿಗೆ ಬಣ್ಣವನ್ನು ನೀಡಲು ನೈಸರ್ಗಿಕ ಬಣ್ಣವಾಗಿಯೂ ಸಹ ನಾವು ಬಳಸಬಹುದು. ಹಾಗೆ ಇನ್ನೊಂದು ಮೇಧ್ಯ ರಸಾಯನ ಅಂದ್ರೆ ಮಾನಸಿಕ ನೆಮ್ಮದಿಯನ್ನ ಒತ್ತಡವನ್ನ ಕಡಿಮೆ ಮಾಡುವಂತಹ, ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ಇನ್ನೊಂದು

0: ಸಸ್ಯ ಬ್ರಾಹ್ಮಿ ಅಥವಾ ಸರಸ್ವತಿ ಸೊಪ್ಪು, ಉರುಗದ ಸೊಪ್ಪು ಅಂತ ಇದನ್ನು ಕರೀತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಸೆಂಟಲಾ ಏಸಿಯಾಟಿಕಾ ಅಂತ. ಸಾಮಾನ್ಯವಾಗಿ ಈ ಉರುಗದ ಸೊಪ್ಪು ಗದ್ದೆ ಬದಿಯಲ್ಲಿ ನೀರು ಹೆಚ್ಚಾಗಿ ಎಲ್ಲಿ ಹರಿಯುತ್ತೋ ಅಲ್ಲಿ ಬೆಳೆದಿರುತ್ತೆ. ಆಯುರ್ವೇದದಲ್ಲಿ ಇದನ್ನು ಮಂಡುಕಪರ್ಣಿ ಅಂತ ಕರೆದಿದ್ದಾರೆ. ಗಮನಿಸಿ, ಇದರ ಎಲೆ ಕಿಡ್ನಿ ಆಕಾರ ಅಥವಾ ಬೀನ್ಸ್ ಆಕಾರದಲ್ಲಿರಬೇಕು. ಗುಚ್ಛವಾಗಿ ಆಡುವಂತ ಒಂದು ಚಿಕ್ಕ ಸಸ್ಯ ಇದು. ಬೇರಿನ ಗಂಟಿನಲ್ಲಿರುವ ಒಂದೆರಡು ಎಲೆಯನ್ನು ಸಂಗ್ರಹಿಸಿ ಕೆಂಪು ಮಣ್ಣಿನ ಕುಂಡದಲ್ಲಿ ನಾಟಿ ಮಾಡಿದ್ರೆ ಮತ್ತು ನೆರಳಲ್ಲಿಟ್ಟು ನಿತ್ಯ ನೀರನ್ನು ಕೊಡ್ತಾ ಇದ್ರೆ ಈ ಗಿಡ ಸೊಂಪಾಗಿ ಬೆಳೆಯುತ್ತೆ. ಯಾವಾಗಲೂ ನೀರು ಹರಿಯುವ ಗದ್ದೆ ಸಮೀಪ ಇದು ಸಾಮಾನ್ಯವಾಗಿ ಈ ಗಿಡ ಕಂಡು ಬರುತ್ತೆ. ಇದನ್ನ ಬಳಸೋದು ಹೇಗೆಪ್ಪ ಅಂದ್ರೆ, ಸರಿಯಾಗಿ ನಿದ್ರೆ ಬಾರದಿದ್ರೆ ನಿದ್ರಾಹೀನತೆಯಲ್ಲಿ ಬ್ರಾಹ್ಮಿ ರಸವನ್ನ ಜ್ಯೂಸ್ ಮಾಡಿಕೊಂಡು ನಾವು ಮನೆ ಮದ್ದಾಗಿ ಬಳಸಬಹುದು. ಮಕ್ಕಳಲ್ಲಿ ನೆನಪಿನ ಶಕ್ತಿಯನ್ನು ಸಹ ಇದು ಹೆಚ್ಚಿಸುತ್ತೆ. ಖಿನ್ನತೆ, ಒತ್ತಡ, ಮಾನಸಿಕ ಆತಂಕವನ್ನು ಸಹ ದೂರ ಮಾಡಲು ಈ ಸಸ್ಯವನ್ನ ನಿಯಮಿತವಾಗಿ ನಾವು ಬಳಸಬಹುದು. ಕೆಲವು ಬಾರಿ 2 ವರ್ಷ ಆದರೂ ಕೂಡ ಮಕ್ಕಳು ಸರಿಯಾಗಿ ಮಾತಾಡೋದಿಲ್ಲ ಅಥವಾ ಸ್ಪಷ್ಟವಾಗಿ ಬರೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಇದರ ಎಲೆಯ 1/2 ಚಮಚದಷ್ಟು ರಸನ ಜೇನುತುಪ್ಪದೊಂದಿಗೆ ಸೇರಿಸಿ ದಿನಕ್ಕೆ 2 ಬಾರಿ ಸೇವಿಸ್ತಾ ಬಂದ್ರೆ ಮಾತು ಸ್ಪಷ್ಟವಾಗಿ ಬರುತ್ತೆ. ನರಗಳಿಗೆ ಸಂಬಂಧಿಸಿದಂತಹ ನೆನಪಿನ ಶಕ್ತಿಯನ್ನು ಕುಂದಿಸುವಂತಹ ಆಲ್ಝೆಮರ್, ಪಾರ್ಕಿನ್ಸೋನಿಸಂ, ಡೈಮೆನ್ಷಿಯಾದಂತಹ ಕಾಯಿಲೆಗಳಲ್ಲಿ ಇದು ಸೂಕ್ತ ಔಷಧಿ ಅಂತ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಬ್ರಾಹ್ಮಿಯ ಒಂದೆರಡು ಎಲೆಗಳನ್ನು ಜಗಿದು ರಸವನ್ನು ಸೇವಿಸಬಹುದು ಅಥವಾ ಕೊಬ್ಬರಿ ಎಣ್ಣೆಯೊಂದಿಗೆ ಬ್ರಾಹ್ಮಿ ಸೊಪ್ಪನ್ನು ಕಾಯಿಸಿ ತಯಾರಿಸಿದಂತಹ ತೈಲ ಶಿರಕ್ಕೆ ಬಹಳ ತಂಪು. ಮಲೆನಾಡಿನ ಜನಪ್ರಿಯ ಆಹಾರ ತಂಬುಳಿ. ಎಲೆಗಳನ್ನು ರುಚಿಕರವಾಗಿ ಮೊಸರಿನೊಂದಿಗೆ ತಂಬುಳಿಯನ್ನು ತಯಾರಿಸಿ ಸಹ ಆಹಾರವಾಗಿ ನಾವು ಬಳಸಬಹುದು. ಕಷಾಯ ಅಥವಾ ರಸವನ್ನ ಜೇನುತುಪ್ಪದೊಂದಿಗೆ ಬಳಸಬಹುದು. ತುಪ್ಪವನ್ನು ತಯಾರಿಸುವಾಗ ನಾವು ಸಾಮಾನ್ಯವಾಗಿ ಮೆಂತ್ಯೆ, ಅರಿಶಿಣ, ನುಗ್ಗೆ ಸೊಪ್ಪು ಇತ್ಯಾದಿ ಪದಾರ್ಥನ ಸೇರಿಸ್ತೇವೆ. ಅಂತೆಯೇ ಬ್ರಾಹ್ಮಿ ಗಿಡದ 8-10 ಹೆಸರುಗಳನ್ನು ಹಾಕಿ ತುಪ್ಪ ತಯಾರಿಸಿದ್ರೆ, ಆಹಾರದೊಂದಿಗೆ ಬಳಸಿದ್ರೆ ಈಗ ನಾವು ಚರ್ಚಿಸಿದಂತಹ ಎಲ್ಲಾ ಪ್ರಯೋಜನವನ್ನು ಪಡೆಯಬಹುದು. ಆದ್ರಿಂದ ಈ 2 ಔಷಧಿ ಸಸ್ಯಗಳನ್ನ ಮನೆ ಮುಂದೆ ಬೆಳೆಸಿ ಬಳಸಿ ಹಾಗೂ ಆರೋಗ್ಯದಿಂದಿರಿ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 7:50. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಏನ್ ವಿಶೇಷತೆ ಇರುತ್ತೆ ಅಂತ ನಿಮಗೆ ತಿಳಿದೇ ಇದೆ. ಹೌದು, ಸುಳುಹುಗಳ ಆಟ ಈ ಕಾರ್ಯಕ್ರಮದಲ್ಲಿ ಇರುತ್ತೆ. ಪದದ ಸುಳುಹನ್ನ ಕೊಡ್ತೇನೆ, ಆ ಸುಳುಹುಗಳನ್ನ ಆರಿಸಿ ಯಾವ ಒಂದು ಪದ ಅಂತ ಹೇಳಿ ನೀವು ಉತ್ತರವನ್ನ ತಿಳಿಸ್ಬೇಕಾಗತ್ತೆ. ಹಾಗಾದ್ರೆ ಬನ್ನಿ, ಯಾಕೆ ತಡ ಮಾಡೋಣ, ಪದದ ಸುಳುಹನ್ನ ನೀಡ್ತೇನೆ, ನೀವು ಕೂಡ ಉತ್ತರವನ್ನ ತಿಳಿಸೋದಕ್ಕೆ ರೆಡಿಯಾಗಿರಿ ಅಂತ ಹೇಳ್ತಾ, ಇನ್ನು ಕಾರ್ಯಕ್ರಮದ ಮೊದಲ ಸುಳುಹು ಹೀಗಿದೆ. ಈ ಒಂದು ಪದದ ಅಕ್ಷರಗಳು 5 ಅಕ್ಷರಗಳು ಇರುತ್ತೆ. ಯಾವುದೇ ಅಪೇಕ್ಷೆ ಅಥವಾ ಆಸೆ ಇಲ್ಲದೆ ಕೆಲಸ ಮಾಡೋದನ್ನ ಹೀಗನ್ನಿ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಯಾವುದೇ ಅಪೇಕ್ಷೆ ಅಥವಾ ಆಸೆ ಇಲ್ಲದೆ ಕೆಲಸ ಮಾಡೋದನ್ನ ಹೀಗನ್ನಿ. ಸ್ನೇಹಿತರೆ ಗಮನಿಸಿ, ಈ ಪದ 5 ಅಕ್ಷರಗಳು ಇವೆ. ಏನು ಎರಡನೇ ಪದದ ಸುಳುಹು ಹೀಗಿದೆ. ರಾಜರ ಆಸ್ಥಾನದಲ್ಲಿ ಕಾವ್ಯಗಳನ್ನ ಓದಿ ಪ್ರಶಂಸಿಸುವ ಪಂಡಿತರನ್ನ ಏನಂತಾರೆ? ಮತ್ತೊಮ್ಮೆ ಪ್ರಶ್ನೆ. ರಾಜರ ಆಸ್ಥಾನದಲ್ಲಿ ಕಾವ್ಯಗಳನ್ನ ಓದಿ ಪ್ರಶಂಸಿಸುವ ಪಂಡಿತರನ್ನ ಏನಂತ ಕರೀತಾರೆ? ಓಕೆ ಸ್ನೇಹಿತರೆ, ಈ ಎರಡೂ ಪದಕ್ಕೂ 5 ಅಕ್ಷರಗಳು ಇರುತ್ತವೆ. ಹಾಗಾದ್ರೆ ತಡ ಯಾಕೆ? ಬೇಗ ಬೇಗ ನಿಮ್ಮ ಉತ್ತರಗಳನ್ನ ಕಳುಹಿಸಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ಸ್ನೇಹಿತರೆ ಗಮನಿಸಿ, ಈ ಎರಡೂ ಪದದ ಒಂದು ಉತ್ತರವನ್ನ ಏನ್ ಕಳಿಸ್ತೀರಿ, ಎರಡು ಹಾಡಿನ ಕಾಲಾವಕಾಶ ಮಾತ್ರ ಇರುತ್ತೆ ಅಂತ ಹೇಳ್ತಾ, ಹಾಗೇನೆ ಈಗಾಗಲೇ ಒಂದು ಸಂದೇಶವನ್ನ ಕಳಿಸ್ತಾ ಇದ್ದೀರಿ ಅಂದ್ರೆ ಉತ್ತರವನ್ನ ಅಥವಾ ಹೆಸರುಗಳನ್ನ ಕಾಯ್ದಿರಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಿ. ಆದ್ರೆ ನಿಮ್ಮೆಲ್ಲ ಒಂದು ಸಂದೇಶಗಳನ್ನ ನಾನು ಈಗಾಗಲೇ ಓಪನ್ ಮಾಡಿ ನೋಡಿದ್ದೀನಿ. ಹಾಗಾಗಿ ನೀವು ಏನಿದ್ರು ಮತ್ತೆ ಹೊಸದಾಗಿ ನಿಮ್ಮ ಹೆಸರುಗಳ ಸಮೇತ ಸಂದೇಶಗಳನ್ನ ಅಂದ್ರೆ ಉತ್ತರಗಳನ್ನ ತಿಳಿಸ್ಬೇಕಾಗತ್ತೆ ಅಂತ ಹೇಳ್ತಾ, ಇದೀಗ ಒಂದು ಗೀತೆನ ಕೇಳೋಕ್ಕೂ ಮುನ್ನ ಪ್ರಕಟಣೆಗಳನ್ನ ಕೇಳೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.

0: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಪ್ಯಾರಿಸ್ ಪ್ರಣಯ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್.

0: ನಿಮ್ಗೆ ಕಾಲೇಜ್ನ ದಿನಗಳು ನೆನಪಿದ್ಯಾ?
1: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
0: ಬ್ಯಾಂಕ್ ಅಕೌಂಟ್ ಹಳೇದು ಕೂಡ ಹುಡುಕಬಹುದು.
2: ಎಲ್ಲಿ ಹುಡುಕೋದು?
0: ಉದ್ಗಮ್ನಲ್ಲಿ. RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
2: ಓ,
0: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
1: ಇಂದೇ ಸರ್ಚ್ ಮಾಡ್ತೀನಿ.
0: ಇವತ್ತು ಚಹಾ ನೀನ್ ಕುಡಿಸ್ಬೇಕು.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಪದದ ಸುಳುಹುಗಳನ್ನು ನೀಡಿದ್ದೆ. ಮತ್ತೊಮ್ಮೆ ಆ ಪದ ಯಾವುದು ಅಂತಂದರೆ ಸುಳುಹುಗಳು ಏನು ಅಂಥೇಳಿ ತಿಳಿಸ್ತೇನೆ. ಮೊದಲ ಪದದ ಸುಳುಹು ಹೀಗಿದೆ, ಯಾವುದೇ ಅಪೇಕ್ಷೆ ಅಥವಾ ಆಸೆ ಇಲ್ಲದೆ ಕೆಲಸ ಮಾಡೋದನ್ನು ಹೀಗೆನ್ನಿ ಅಂಥೇಳಿ. ಈ ಪದಕ್ಕೆ 5 ಅಕ್ಷರಗಳಿವೆ. ಇನ್ನು ಎರಡನೇ ಪದದ ಸುಳುಹು, ರಾಜರ ಆಸ್ಥಾನದಲ್ಲಿ ಕಾವ್ಯಗಳನ್ನು ಓದಿ ಪ್ರಶಂಸಿಸುವ ಪಂಡಿತರನ್ನ ಏನಂತಾರೆ ಅನ್ನೋದು ಈ ಪದದ ಸುಳುಹಾಗಿದೆ. ಸ್ನೇಹಿತರೆ, ಈ ಎರಡೂ ಪದಗಳಿಗೆ 5 ಅಕ್ಷರಗಳಿವೆ. ಇನ್ನು ಒಂದು ಹಾಡಿನ ಕಾಲಾವಕಾಶ ಕೇಳೋಣ. ರಸಿಕ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

ಓಕೆ ಸ್ನೇಹಿತರೆ, ಎರಡು ಹಾಡಿನ ಅಕಾಲಾವಕಾಶ ಏನ್ ಕೊಟ್ಟಿದ್ದೆ ಅಂದ್ರೆ ಪದದ ಸುಳುಹುಗಳಿಗೆ ಅಕಾಲಾವಕಾಶ ಈಗ ಮುಗಿದಿದೆ. ಹಾಗಾದ್ರೆ ಯಾವ ಪದ ಅಂತ ಹೇಳಿ ಇವಾಗ ತಿಳ್ಕೊಳ್ಳೋಣ. ಮೊದಲ ಪದದ ಒಂದು ಸುಳಿಹುನ್ನ ನೀಡಿದ್ದೆ, ಯಾವುದೇ ಅಪೇಕ್ಷೆ ಅಥವಾ ಆಸೆ ಇಲ್ಲದೆ ಕೆಲಸ ಮಾಡೋದನ್ನ ಹೀಗೆನ್ನಿ ಅಂತ ಹೇಳಿ. ಇದಕ್ಕೆ ಉತ್ತರ ನಿಷ್ಕಾಮ ಕರ್ಮ ಅಂತ ಹೇಳಿ, ಅಥವಾ ಪ್ರಾಮಾಣಿಕತೆ ಅಂತಾನು ಹೇಳ್ಬೋದು. ಬಹಳ ಜನ ನಮ್ಮ ಸ್ನೇಹಿತರು ಆ ಒಂದು ಪ್ರಾಮಾಣಿಕತೆ ಅನ್ನೋ ಉತ್ತರವನ್ನೇ ತಿಳಿಸಿದ್ದಾರೆ. ಹೌದು, ಆ ಒಂದು ಐದು ಅಕ್ಷರದ ಪದ ಏನಿದೆ, ಪ್ರಾಮಾಣಿಕತೆ ಅಥವಾ ನಿಷ್ಕಾಮ ಕರ್ಮ ಅಂತ ಹೇಳಿ ಆಗತ್ತೆ. ಇನ್ನು ಎರಡನೇ ಪದದ ಸುಳುಹು, ರಾಜರ ಆಸ್ಥಾನದಲ್ಲಿ ಕಾವ್ಯಗಳನ್ನ ಓದಿ ಪ್ರಶಂಸಿಸುವ ಪಂಡಿತರನ್ನ ಏನಂತಾರೆ ಅಂತ ಹೇಳಿ ಕೇಳಿದೆ. ಇದಕ್ಕೆ ಉತ್ತರ ಆಸ್ಥಾನ ಕವಿ. ಓಕೆ ಸ್ನೇಹಿತರೆ, ಈ ಈ ಆಸ್ಥಾನ ಕವಿ ಹಾಗೆಯೇ ನಿಷ್ಕಾಮ ಕರ್ಮ ಅಥವಾ ಪ್ರಾಮಾಣಿಕತೆಯೇ, ಈ ಉತ್ತರಗಳನ್ನ ಯಾರೆಲ್ಲ ತಿಳಿಸಿದ್ದಾರೆ ಅಥವಾ ಉತ್ತರವನ್ನ ತಿಳಿಸುವಂತ ಪ್ರಯತ್ನವನ್ನ ಯಾರೆಲ್ಲ ಮಾಡಿದ್ದಾರೆ ಅಂತ ಇದೀಗ ನೋಡ್ತಾ ಹೋಗೋಣ. ಮೊದಲಿಗೆ ಸಂದೇಶವನ್ನ ಕಳಿಸಿದ್ದಾರೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಾ ಅವರು. ಹಾಗೆಯೇ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ ಕಳಿಸಿದ್ದಾರೆ. ನೇತ್ರ ನಟರಾಜ್ ಚಿತ್ರದುರ್ಗ, ಅನಿತಾ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗ, ರವಿಕುಮಾರ್ ಎಂಎಚ್ ಮೇಟಿ ಕುರ್ಕೆ ಹಿರಿಯೂರು ತಾಲೂಕಿನಿಂದ, ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ್ ಹಾಗೆ ಕಳಿಸಿರುವಂಥದ್ದು. ಇನ್ನು ನಾಗೇಂದ್ರ ಗುಂಡಮ್ಮ ದೊಡ್ಡವುಳ್ಳಾರ್ತಿ ಚಳ್ಳಕೆರೆಯಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಇನ್ನು ಅನುರಾಧ ತಿಪ್ಪೇಸ್ವಾಮಿ ಇವರು ಸಿಕೆಪುರ ಚಿತ್ರದುರ್ಗದಿಂದ ಕಳಿಸಿರುವಂಥದ್ದು. ಇನ್ನು ಮೀರಾ ನಾಡಿಗ್ ಇವರು ಎಲ್ಲಿಂದ ಕಳಿಸಿದ್ದಾರೆ ಅಂದರೆ ಚಿತ್ರದುರ್ಗದಿಂದ ಕಳಿಸಿದ್ದಾರೆ. ಹಾಗೆ ಯಾರೆಲ್ಲ ಉತ್ತರವನ್ನು ಕಳಿಸ್ತಾ ಇದ್ದಾರೆ ನೋಡೋಣ. ಸಿ ತಿಪ್ಪೇಸ್ವಾಮಿ, ವೈ ಎಸ್ ಭಾಗ್ಯಲಕ್ಷ್ಮಿ ಮಲ್ಲಾಪುರದಿಂದ ಕಳಿಸಿರುವಂಥದ್ದು. ಇನ್ನು ಶಕುಂತಲಮ್ಮ ಶ್ರೀನಿವಾಸ್, ರೂಪಾ ರಾಘವೇಂದ್ರ ಇವರು ಚಿಕ್ಕನಾಯಕನಾಳ ಹಳ್ಳಿಯಿಂದ ಕಳಿಸಿರುವಂಥದ್ದು. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ ಕಳಿಸಿದ್ದಾರೆ. ಇನ್ನು ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ ಕಳಿಸಿರುವಂಥದ್ದು. ಅಮೃತ ರಮೇಶ್ ಚಿತ್ರದುರ್ಗದಿಂದ ಹಾಗೆ ಉತ್ತರವನ್ನು ಕಳಿಸಿದ್ದಾರೆ. ಹಂಪಣ್ಣ ನ್ಯಾಮತಿಯಿಂದ ಕಳಿಸಿರುವಂಥದ್ದು. ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು, ಹೊಳಲ್ಕೆರೆ ರಸ್ತೆಯಿಂದ. ರಾಯಭಾಗ ತಾಲೂಕು ಮುಗುಳಕೊಡದಿಂದ ಶಿವಲಿಂಗಯ್ಯ ಕಲಾವತಿ ಹಾಗೂ ಅಭಿಷೇಕಯ್ಯ ಹಿರಮಠ್. ಸುಭಾನ್ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಕಳಿಸಿರುವಂಥದ್ದು. ಇನ್ನು ಗೀತಾ ಶಶಿಧರ್ ಶಿವಗಂಗಾದಿಂದ, ಶಿವಮೊಗ್ಗದ ರೋಟರಿ ವಿಜಯ್ ಕುಮಾರ್ ಹಾಗೆ ಬಿಂದು ಅವರು ಕೂಡ ಜೊತೆಯಲ್ಲಿದ್ದಾರೆ. ಇನ್ನು ಆರ್ ಎಸ್ ನಾಗರತ್ನ ಇವರು ಗುಮಾಸ್ತ ಕಾಲೋನಿ ಚಿತ್ರದುರ್ಗದಿಂದ ಕಳಿಸಿರುವಂಥದ್ದು. ಇನ್ನು ಮಂಜುಳಾ ಮಂಜುನಾಥ್ ಗುಜ್ಜರ್ ದರ್ಜೆ ಕಾಲೋನಿ ಸೆಕೆಂಡ್ ಕ್ರಾಸ್ ಚಿತ್ರದುರ್ಗ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಮೋಹನ್ ಕುಮಾರ್ ಭರಂಸಾಗರ ಚಳ್ಳಕೆರೆ ತಾಲೂಕಿನಿಂದ ಕಳಿಸಿರುವಂಥದ್ದು. ಪ್ರೇಮಾ ನಟರಾಜ್ ನಾಯಕನಹಟ್ಟಿಯಿಂದ, ತ್ರಿಶೂರ್ ಪೂಜಾರಿ ಹಾಗೂ ಲೀಶಾ ಅವರು ಜೊತೆಯಲ್ಲಿದ್ದಾರೆ. ಐಡಿಪಿಲೆ ಅವರು ಚಿತ್ರದುರ್ಗದಿಂದ, ನಳಿನಿ ಸಣ್ಣಣ್ಣ ಹುರುಳಿಹಾಳ್ ಕೂಡ್ಲಿಕಿ ತಾಲೂಕಿನಿಂದ, ಸೋನು ಚಿತ್ರದುರ್ಗದಿಂದ ಕಳಿಸಿರುವಂಥದ್ದು. ಇನ್ನು ಲೀಲಾ ಉಮೇಶ್ ಲಾವಣ್ಯ ಇವರು ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಜೆಸ್ಸಿ ಎಚ್ ಗೊಂಚಿಗಾರ್ ಭರಂಸಾಗರ, ಇನ್ನು ಇಂದಿರಾ ಜಯದೇವ ಮೂರ್ತಿ ಕೆಳಗೋಟೆ ಕೆಳಗೋಟೆ ಚಿತ್ರದುರ್ಗ ಅಂತ ಅನ್ಸುತ್ತೆ. ಓಕೆ. ಇನ್ನು ರಾಮದಾಸ್ ರಮೇಶ್ ಇವರು ಮದ್ದನಕುಂಟ ಗ್ರಾಮದಿಂದ ಕಳಿಸಿರುವಂಥದ್ದು. ಹಾಗೆ ಉತ್ತರವನ್ನು ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋಣ. ವಿಜಯಪುರದ ಸುದರ್ಶನ ಭರತ್ ಕುಮಾರ್ ಇವರು ಕೂಡ ಕಳಿಸಿದ್ದಾರೆ. ಇನ್ನು ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಇವರು ಚಿತ್ರದುರ್ಗದಿಂದ, ವಿಜಯಲಕ್ಷ್ಮಿ ಸತೀಶ್ ಪೃಥ್ವಿ ಇವರು ಬ್ಯಾಂಕ್ ಕಾಲೋನಿ ಚಿತ್ರದುರ್ಗದಿಂದ ಕಳಿಸಿರುವಂಥದ್ದು. ಇನ್ನು ಗೌರಮ್ಮ ಹಿರೇಕೆರೆಯವರು ಹಾವೇರಿ ಜಿಲ್ಲೆಯಿಂದ, ವಿಶಾಲ ಕಾಂತರಾಜ್ ಮಾಳಪ್ಪನಹಟ್ಟಿ ಐದನೇ ಕ್ರಾಸಿಂದ ಕಳಿಸಿದ್ದಾರೆ. ಇನ್ನು ಕವಾಡಿಗರ ಹಟ್ಟಿಯಿಂದ ಮುತ್ತುರಾಜ್, ಅನಿತಾ ಕೃತಿಕರಾನು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಶ್ವಿನಿ ರಾಜು, ಕೆ ಬಿ ರಾಜು, ಅಚ್ಯುತ್ ಸೂರ್ಯ ಹಾಗೂ ಮನೆಯವರು ಚಿತ್ರದುರ್ಗದ ಹೊಳಲ್ಕೆರೆ ರಸ್ತೆಯಿಂದ. ಇನ್ನು ನ್ಯಾಮತಿಯ ಗಾಂಧಿನಗರದ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್, ಶುಭಾಂಗ್ ಹವೀಶ್ ಬಿವಿ ಕೆ ಎಸ್ ಲೋಡ್ ಚಿತ್ರದುರ್ಗ, ಹರಪನಹಳ್ಳಿ ತಾಲೂಕು ಚಿಕ್ಕೇರಿಯಿಂದ ಕೆಂಚನಗೌಡರ ರಮೇಶ್ ಅವರು ಕಳಿಸಿದ್ದಾರೆ.

ಇನ್ನು ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗ, ಲಿಂಗರಾಜು ಕಮಲಾಪುರ ಹರಿಹರ ತಾಲೂಕಿನಿಂದ ಬಂದಿದೆ. ಇನ್ನು ಎ ಹನುಮಂತಪ್ಪ ಮದಕರಿಪುರ ಚಳ್ಳಕೆರೆ ರಸ್ತೆ ಚಿತ್ರದುರ್ಗದಿಂದ. ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಅವರು ಕಳಿಸಿದ್ದಾರೆ. ಲೋಕಮ್ಮ ಇವರು ಒಂಬೇರಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ ಬಂದಿದೆ. ಇನ್ನು ಶಿವಮೊಗ್ಗದ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ ಆಶ್ರಾ ಅವರು ಕೂಡ ಇದ್ದಾರೆ. ಹಾಗೆ ಪ್ರೇಮ ಆಂಜನೇಯ ಪ್ರಣಯ ರಾಣಿ ತುರುನೂರಿನಿಂದ ಕಳಿಸಿದ್ದಾರೆ. ವಾಣಿಶ್ರೀ ಅಶ್ವಥರಾವ್ ನೆಹರು ನಗರ ಚಿತ್ರದುರ್ಗದಿಂದ. ಶ್ರೀನಿಧಿ ರಮೇಶ್ ಸುಷ್ಮಿತಾ ಚಿತ್ರದುರ್ಗದಿಂದ. ಚಿತ್ರಲಿಂಗಪ್ಪ ಚಿಕ್ಕಗೊಂಡನ ಹಳ್ಳಿ ಹೊಸ ಗೊಲ್ರಟ್ಟಿಯಿಂದ. ಹಾಗೆ ಗುರುಮೂರ್ತಿ ಇವರು ಗೋನೂರಿನಿಂದ ಕಳಿಸಿರುವಂಥದ್ದು. ಶೈಲಜಾ ಲೋಕಣ್ಣ ಬಿ ವಿ ಕೆ ಎಸ್ ಲೇಔಟ್ ಕೆ. ಹಾಗೆ ಮಹೇಶ್ ಹೊಸೂರು ಶಿಕಾರಿಪುರದಿಂದ. ಇನ್ನು ನಾಗೇಂದ್ರ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ ಕಳಿಸಿರುವಂಥದ್ದು. ನಮನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ ಕಳಿಸಿದ್ದಾರೆ. ಶಶಿಕಲಾ ಸಾಯಿನಾಥ್ ಎಂ ಕೆ ಹಟ್ಟಿ ಚಿತ್ರದುರ್ಗದಿಂದ. ದಾವಣಗೆರೆಯಿಂದ ಚಂದ್ರಿಕಾ ನೇರಳಗುಂಡಿ ಅವರು ಕೂಡ ಇದ್ದಾರೆ. ಇನ್ನು ಅರುಣ ಜಗದೀಶ್ ಇವರು ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆಯಿಂದ ಕಳಿಸಿರುವಂಥದ್ದು. ಪ್ರದ್ಯುನ್ ಜಗನ್ ಐ ಯು ಡಿ ಪಿ ಲೇಔಟ್ ಚಿತ್ರದುರ್ಗದಿಂದ. ಹಾಗೆ ಸುನಿತಾ ನಾಗರಾಜ್ ಧರ್ಮಶಾಲಾ ರಸ್ತೆ ಚಿತ್ರದುರ್ಗದಿಂದ. ಇನ್ನು ಲೋಕೇಶ್ ಇವರು ಹಿರಿಯೂರು ಇಲ್ಲಿಂದ ಕಳಿಸಿರುವಂಥದ್ದು. ಹಾಗೆ ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ ಕಳಿಸಿರುವಂಥದ್ದು. ಹಾಗೆ ಅನಿತಾ ವೀರೇಶ್ ಸಹ್ಯಾದ್ರಿ ಬಡಾವಣೆ ಚಿತ್ರದುರ್ಗದಿಂದ. ರೂಪಮೂರ್ತಿ ಉತ್ತರಾದಿಮಠ ಚಿತ್ರದುರ್ಗ. ಗೀತಾ ರುದ್ರಪ್ಪ ಪಿಳ್ಳೆಕೇರಿನ ಹಳ್ಳಿಯಿಂದ. ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆಯಿಂದ ಕಳಿಸಿದ್ದಾರೆ. ಅಂಬಿಕಾ ಇವರು ಕಸವನಹಳ್ಳಿ ಗೊಲ್ರಹಟ್ಟಿ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ಇನ್ನು ಜಿ ಎಸ್ ಪೃಥ್ವಿ ಹಿರೇಹಳ್ಳಿ ಚಳ್ಳಕೆರೆ ತಾಲೂಕು ಅಂತ ತಿಳಿಸ್ತಾ ಇದ್ದಾರೆ. ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ ಕಳಿಸಿರುವಂಥದ್ದು. ಇನ್ನು ನಿರ್ಮಲಾಮೂರ್ತಿ ಧವಳಗೆರೆ ಬಡಾವಣೆಯಿಂದ. ಹಾಗೆ ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರು. ಸಾವಿತ್ರಿ ಚಿನ್ಮಯಿ ರಾಜಘಟ್ಟದಿಂದ ಕಳಿಸಿರುವಂಥದ್ದು. ಇನ್ನು ಓಕೆ ಯಾರೆಲ್ಲ ಉತ್ತರವನ್ನು ಕಳಿಸ್ತಾ ಇದ್ದಾರೆ ನೋಡ್ತಾ ಇದ್ದೇನೆ. ಇನ್ನು ಪೂರ್ಣಿಮಾ ಪ್ರಭು ರಾಣೆಬೆನ್ನೂರಿನಿಂದ. ಹಾಗೆ ಷಡಕ್ಷರಪ್ಪ ಇವರು ಹೊಳಲ್ಕೆರೆ ರಸ್ತೆಯಿಂದ ಕಳಿಸಿರುವಂಥದ್ದು. ಚರಿತ್ ನಾಗ್ ಸ್ನೇಹ ನಾಗಾರ್ಜುನ್ ಇಲ್ಲಿಂದ ಅಂದರೆ ಕೊಳ್ಳೇಗಾಲದಿಂದ. ಓಕೆ ಕವಿತಾ ಧನಂಜಯ್ ವಿನಯ್ ವಂಶಿ ಮಲ್ಲಾಪುರದ ಗಲ್ರಹಟ್ಟಿಯಿಂದ ಕಳಿಸಿರುವಂಥದ್ದು. ಇನ್ನು ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ಹಾಗೆ ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಶಿವಮೊಗ್ಗದಿಂದ ಕಳಿಸಿರುವಂಥದ್ದು. ಇನ್ನು ಗುಡೈಕೋಟೆಯಿಂದ ಯಾರು ಕಳಿಸಿದ್ದಾರೆ ಅಂತಂದರೆ ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್. ಇನ್ನು ಶಿಲ್ಪಾ ಇವರು ವಿದ್ಯಾನಗರ ಇಲ್ಲಿಂದ ಕಳಿಸಿದ್ದಾರೆ. ಸಹನ ಆಚಾರ್ ಸಿರಿಗೆರೆಯಿಂದ. ಗಾಯತ್ರಿ ಸಂಜಯ್ ಇಲ್ಲಿಂದ ರಾಣೇಬೆನ್ನೂರಿನಿಂದ ಕಳಿಸಿರುವಂಥದ್ದು. ಓಕೆ ಇನ್ನು ಮಂಜುಳಾ ಇಲ್ಲಿಂದ ಕಳಿಸಿದ್ದಾರೆ ಅಂತಂದರೆ ಅಗಸ್ರಹಳ್ಳಿ ಎಂ ಕೆ ಹಟ್ಟಿ ಚಿತ್ರದುರ್ಗ ಅಂತ ತಿಳಿಸ್ತಾ ಇದ್ದಾರೆ. ಕೂಡ್ಲಿಗಿಯ ಹುಡಮ್ನಿಂದ ಶಾಂತಕುಮಾರಿ ಪ್ರಣತಿ ವಿಸ್ಮಯ ಸುಧಾರಾಣಿ ರಮೇಶ್ ಬಾಬು ಧನುಷ್ ಇವರು ಚಿತ್ರದುರ್ಗದಿಂದ ಅಂದರೆ ಗೌರಸುಂದರ ಮಾರಮ್ಮ ದೇವಸ್ಥಾನದ ಹತ್ತಿರ. ಇನ್ನು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಪುಷ್ಪ ಬೆಂಗಳೂರಿನಿಂದ ಕಳಿಸಿರುವಂಥದ್ದು. ಲತಾ ಅನಂತರಾಮು ಅಯ್ಯನಪೇಟೆ ಚಿತ್ರದುರ್ಗದಿಂದ. ಇನ್ನು ವಾಣಿ ಶಾಂತಕುಮಾರ್ ಸೃಜನ್ ಇವರು ಚಳ್ಳಕೆರೆಯಿಂದ ಕಳಿಸಿದ್ದಾರೆ. ಹಾಗೆ ಮಾದಪ್ಪ ಕೃಷ್ಣ ಕೆ ಎಂ ಕಮಂಡಲ ಗುಂದಿಯಿಂದ. ಇಂದ್ರಜಿತ್ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ. ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆಯಿಂದ. ಸಚಿನ್ ಭಾಸ್ಕರ್ ಶ್ರೀಕಂಠ ಮೂರ್ತಿ ಜಿ ಎಚ್ ಆರ್ ಲೇಔಟ್ನಿಂದ. ವಸಂತ ವಿಶ್ವೇಶ್ವರಯ್ಯ ಪರಶುರಾಂಪುರ ಇಲ್ಲಿಂದ ಕಳಿಸಿದ್ದಾರೆ. ಇನ್ನು ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐ ಡಿ ಪಿ ಲೇಔಟ್ ಚಿತ್ರದುರ್ಗದಿಂದ ಬಂದಿದೆ. ಹಾಗೆ ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಚಿತ್ರದುರ್ಗ. ಇನ್ನು ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದಿದೆ. ಹಾಗೆ ಪೂಜಾ ಗೋಪನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ. ಲತಾ ಸುಹಾಸ್ ಹೊಸಕೋಟೆ ಭಾಗ್ಯ ಚಂದ್ರಶೇಖರ್ ತರೀಕೆರೆಯಿಂದ ಕಳಿಸಿರುವಂಥದ್ದು. ಇನ್ನು ವಿಮಲಾ ತಿಪ್ಪೇಸ್ವಾಮಿ ಸರಸ್ವತಿಪುರಂ ಇಲ್ಲಿಂದ. ಹಾಗೆ ಡಿ ವಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗ. ನಾಗರಾಜರೆಡ್ಡಿ ರಾಮತೀರ್ಥ ಹರಿಹರದಿಂದ. ಭಾಗ್ಯಲಕ್ಷ್ಮಿ ಶ್ರೀನಿವಾಸ್ ಮರಡಿಹಳ್ಳಿಯಿಂದ ಕಳಿಸಿರುವಂಥದ್ದು. ಓಕೆ ಸ್ನೇಹಿತರೆ, ಇನ್ನು ಲೇಖನ ಚಂದ್ರಪ್ಪ ಕಾಲ್ಕೆರೆ ಐ ಡಿ ಪಿ ಲೇಔಟಿಂದ. ರತ್ನ ಬಸವರಾಜ್ ಜನತಾ ಕಾಲೋನಿಯಿಂದ. ಹಾಗೆ ಓಕೆ ಚಿತ್ರದುರ್ಗದ ಹೊಸದುರ್ಗದ ದಯಾನಂದ. ಓಕೆ ನಿಮ್ಮ ಹೆಸರನ್ನ ತಿಳಿಸಿದ್ದೀನಿ. ಇನ್ನು ಸುಜಾತಾ ಮಂಜುನಾಥ್ ಚಿತ್ರದುರ್ಗ. ರೂಪ ಪರಮೇಶ್ ಪಿ ಎಸ್ ಎಂ ಲೇಔಟ್ ಚಿತ್ರದುರ್ಗ. ಧನುಷ್ ದೀಕ್ಷಿತ್ ಚಿತ್ರದುರ್ಗ. ಸುರೇಶ್ ಜಿ ಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕು. ಪ್ರಜ್ವಲ್ ನಿಹಾರಿಕಾ ಇವರು ಕೂಡ ಚಿತ್ರದುರ್ಗದಿಂದ. ಇನ್ನು ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಸರೋಜ್ ಧನ್ಯ ಅವರು ಕೂಡ ಇದ್ದಾರೆ. ಶಾಂತಿನಿ ಹಾಸನದಿಂದ ಕಳಿಸಿದ್ದಾರೆ. ಏನು ಎಳ್ನೀರು ಈರಣ್ಣ ಗೌರಮ್ಮ ಕಾಮನಬಾವಿ ಬಡಾವಣೆಯಿಂದ ಕಳಿಸಿರುವಂಥದ್ದು. ಓಕೆ ಸ್ನೇಹಿತರೆ, ಇದುವರೆಗೂ ಸಂದೇಶಗಳನ್ನು ಯಾರೆಲ್ಲ ಕಳಿಸಿದ್ದಾರೆ ಎಲ್ಲರ ಹೆಸರನ್ನು ಕೂಡ ನಾನೀಗ ತಿಳಿಸಿದ್ದೇನೆ. ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಒಂದು ಗೀತೆಯನ್ನು ಕೇಳುವ

ಓಕೆ ಸ್ನೇಹಿತರೆ, ಪ್ರಶ್ನೆಗೆ ಯಾರೆಲ್ಲ ಉತ್ತರವನ್ನ ಕಳಿಸಿದಿರಿ, ಹಾಗೆ ಉತ್ತರವನ್ನ ಕಳಿಸುವಂತ ಪ್ರಯತ್ನವನ್ನ ಯಾರೆಲ್ಲ ಮಾಡಿದಿರಿ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದು ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ ಆಗ್ತಾ ಇದೆ 8:15. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಆಲಿಸುವಿರಿ.

0: geopolitical development of our time. And finally, in a bold push to boost biodiversity and climate resilience, the Andhra Pradesh Forest Department has launched preparations to produce 25 million seed balls in June during the monsoon season, writes the statesman. And with that, it's back to you, Sunil.
1: Thank you, Nina. And now, before we end the bulletin, the headlines once again. Prime Minister Narendra Modi to distribute over 51,000 appointment letters to new recruits in various government departments today. RBI approves record surplus transfer of 2.86 lakh crore rupees to central government for financial year 2025-26. U.S. Secretary of State Marco Rubio arrives in Kolkata on his maiden four-day visit to India to call on Prime Minister Modi in New Delhi this afternoon. IMD issues red alert for severe heat wave over East Madhya Pradesh, East Uttar Pradesh and Vidarbha today. Indian Army Officer Major Abhilasha Barak honored with prestigious UN Military Gender Advocate of the Year Award 2025. And in IPL cricket, host Sunrisers Hyderabad beat Royal Challengers Bengaluru by 55 runs. And with that, we end the morning news. Have a nice day.
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹೆರ್ಟ್ಸ್ಗಳು. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ವಿಶೇಷ ಮಾಹಿತಿಯನ್ನ ತಿಳಿಸೋಣ ಅಂತ ಹೇಳಿ. ಸ್ನೇಹಿತರೆ, ಈ ಭೂಮಿಯ ಮೇಲೆ ಹಲವಾರು ಬಗೆಯ ಜೀವರಾಶಿಗಳಿಗೆ ವಾಸಸ್ಥಾನ ಅಂತಾನೆ ಹೇಳ್ಬೋದು. ಒಂದೊಂದು ಬಗೆಯ ಪ್ರಾಣಿ ಪಕ್ಷಿಗಳಿಗೆ ಅದರದೇ ಆದ ಜೀವನ ಇದೆ. ಯಾಕೆ ಪ್ರಾಣಿಗಳ ಕುರಿತು ತಿಳಿಸ್ತಾ ಇದ್ದೇನೆ ಅಂತಂದ್ರೆ, ಇಂದು ವಿಶ್ವ ಆಮೆ ದಿನ. ಆಮೆ ಅಂತಂದ್ರೆ ಯಾರ ತಂಟೆಗೂ ಹೋಗದೆ ತನ್ನಷ್ಟಕ್ಕೆ ತಾನು ಸಿಗುವ ಆಹಾರವನ್ನ ಸೇವಿಸ್ತಾ ಯಾರಿಗೂ ತೊಂದರೆ ಕೊಡದ ಜೀವಿ ಅಂದ್ರೆ ಅದು ಆಮೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮದಲ್ಲಿ ವಿಶ್ವ ಆಮೆ ದಿನದ ಕುರಿತು, ಆಮೆಗಳ ಕುರಿತು ಒಂದಷ್ಟು ಮಾಹಿತಿ ನಿಮಗಾಗಿ. ಹಾಗಾದ್ರೆ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಅಮೃತಧಾರೆ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಹರೀಶ್ ರಾಘವೇಂದ್ರ ಹಾಗೂ ಸುಪ್ರಿಯಾ ಆಚಾರಿ.

0: ನಿಮ್ಗೆ ಕಾಲೇಜ್ನ ದಿನಗಳು ನೆನಪಿದ್ಯಾ?
1: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
0: ಬ್ಯಾಂಕ್ ಅಕೌಂಟ್ ಹಳೇದು ಕೂಡ ಹುಡುಕಬಹುದು.
2: ಎಲ್ಲಿ ಹುಡುಕೋದು?
0: ಉದ್ಗಮ್ನಲ್ಲಿ. RBIನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
2: ಓ,
0: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
1: ಇಂದೇ ಸರ್ಚ್ ಮಾಡ್ತೀನಿ.
0: ಇವತ್ತು ಚಹಾ ನೀನ್ ಕುಡಿಸ್ಬೇಕು.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಸ್ನೇಹಿತರೆ, ವಿಶ್ವ ಆಮೆ ದಿನದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ. ಇನ್ನು ಈ ಆಮೆಗಳು ಸುಮಾರು 220 ದಶಲಕ್ಷ ವರ್ಷಗಳಷ್ಟು ಹಳೆಯ ಇತಿಹಾಸವನ್ನ ಹೊಂದಿದೆ. ಇವು ಸರೀಸೃಪದ ವರ್ಗಕ್ಕೆ ಸೇರಿದ ಪ್ರಾಣಿಗಳು ಅಂತಾನೆ ಹೇಳ್ಬೋದು. ಭೂಮಿ ಹಾಗೂ ಸಮುದ್ರದ ಎರಡರಲ್ಲೂ ಕೂಡ ಈ ಆಮೆಗಳು ವಾಸಿಸ್ತವೆ. ನಮಗೆ ಗೊತ್ತಿರೋ ಹಾಗೆ ಆಮೆ ಯಾವ ಒಂದು ಆಕಾರ ಇರುತ್ತೆ ಅಂದರೆ ಬೆನ್ಮೇಲೆ ಒಂದು ಗಟ್ಟಿಯಾದ ಚಿಪ್ಪಿನ ಆಕೃತಿ ಇರುತ್ತೆ. ಇದು ದೇವರು ಕೊಟ್ಟಿರೋ ವರದಾನ ಅಂತಲೇ ಹೇಳ್ಬೋದು. ಯಾಕಂತಂದರೆ ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಆ ಒಂದು ಆಮೆಗೆ ಪ್ರಕೃತಿ ನೀಡುವ ಒಂದು ವರದಾನ ಅಲ್ವಾ. ಹಾಗೆ ಇನ್ನು ಭೂಮಿ ಮೇಲೆ ವಾಸಿಸುವ ಆಮೆಗಳು ಹುಲ್ಲು, ಎಲೆ ಹಾಗೂ ಹಣ್ಣುಗಳನ್ನು ತಿಂದರೆ ಸಮುದ್ರದಲ್ಲಿ ವಾಸಿಸುವ ಆಮೆಗಳು ಸಣ್ಣ ಜಲಚರಗಳನ್ನು ಮತ್ತು ಪಾಚಿಯನ್ನು ತಿನ್ನುತ್ತವೆ. ಓಕೆ ಸ್ನೇಹಿತರೆ, ಮತ್ತಷ್ಟು ಮಾಹಿತಿ. ಇದೀಗ ಒಂದು ಗೀತೆಯನ್ನು ಕೇಳೋಣ. ಕೆಂಪೇಗೌಡ ಚಿತ್ರದಿಂದ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಗೆ ಸಂಗೀತ ಸಂಯೋಜಿಸಿದ್ದಾರೆ ಅರ್ಜುನ್ ಜನ್ಯ, ಹಾಡಿದ್ದಾರೆ ನರೇಶ್ ಅಯ್ಯರ್ ಹಾಗೂ ಲಕ್ಷ್ಮೀ ಮನಮೋಹನ್.

ಸ್ನೇಹಿತರೆ, ಪ್ರಪಂಚದಲ್ಲಿ ಸುಮಾರು 300 ಹೆಚ್ಚು ತಳಿಯ ಆಮೆಗಳಿವೆ. ಆಮೆಗಳು ಭೂಮಿಗೆ ನೀಡಿರುವ ಕೊಡುಗೆ ಏನು ಅಂತ ತಿಳಿಸೋದಾದ್ರೆ, ಸಮುದ್ರದ ಆಮೆಗಳು ಸಮುದ್ರದ ಪರಿಸರ ವ್ಯವಸ್ಥೆಯನ್ನ ಸಮತೋಲನದಲ್ಲಿಡಲು ಮತ್ತು ಕಡಲ ಕಳೆಗಳನ್ನ ಸ್ವಚ್ಛವಾಗಿಡಲು ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಹಾಗಾಗಿ ಈ ಆಮೆಗಳು ನಮ್ಮ ಪರಿಸರಕ್ಕೆ ಸಹಾಯಕಾರಿಯಾಗಿವೆ. ಇದೀಗ ಕೇಳೋಣ ಎಕ್ಸ್ಕ್ಯೂಸ್ ಮೀ ಚಿತ್ರದ ಹಾಡನ್ನು.

ಓಕೆ ಸ್ನೇಹಿತರೆ, ವಿಶ್ವ ಆಮೆ ದಿನದ ಕುರಿತಾಗಿ ಆಮೆಗಳ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗಾಗಿ ತಿಳಿಸ್ತಾ ಇದೆ. ಇನ್ನು ಈ ಆಮೆಗಳು ಹೇಗೆ ನಡೆಯುತ್ತವೆ ಅಂತ ನಮಗೆ ಎಲ್ಲರಿಗೂ ಗೊತ್ತಾ ಇದೆ. ನಿಧಾನವಾಗಿ ಒಂದೊಂದೇ ಒಂದೊಂದೇ ಹೆಜ್ಜೆಗಳನ್ನ ಇಡ್ತಾ ಭೂಮಿಯ ಮೇಲೆ ಚಲಿಸ್ತವೆ. ಇನ್ನು ಹಾಗೆ ಇವು ತುಂಬಾ ಹುಷಾರಾಗಿ ಕೂಡ ಇರುತ್ತವೆ. ಯಾರಾದರೂ ಅಟ್ಯಾಕ್ ಮಾಡ್ತಾರೆ ಅಥವಾ ವಿರೋಧ ಮಾಡ್ತಾರೆ ಅಂತಂದ್ರೆ ನಿಧಾನವಾಗಿ ತನ್ನ ಕತ್ತನ ಒಳಗಡೆ ಆ ಚಿಪ್ಪಿನೊಳಗಡೆ ಮುಚ್ಚಿಕೊಳ್ಳುತ್ತದೆ. ಇನ್ನು ಪ್ರತಿ ವರ್ಷ ಮೇ 23ರಂದು ವಿಶ್ವ ಆಮೆ ದಿನ ಅಂತ ಹೇಳಿ ಆಚರಿಸ್ತಾರೆ. ಇದು ಯಾವಾಗಿಂದ ಆಚರಿಸ್ತಿದ್ದಾರೆ ಅಂತಂದ್ರೆ 2000 ಇಸ್ವಿಯ ಆ ಒಂದು ಆಸುಪಾಸಿನಲ್ಲಿ ಈ ಒಂದು ವಿಶ್ವ ಆಮೆ ದಿನ ಅಂತ ಹೇಳಿ ಆಚರಿಸಲಾಗ್ತಾ ಇದೆ. ಇದೀಗ ಕೇಳೋಣ, ಕ್ರೇಜಿ ಬಾಯ್ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಶಾನ್. ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಜಸ್ಸಿ ಗಿಫ್ಟ್.

ಸ್ನೇಹಿತರೆ, ಆಮೆಗಳ ಸಂರಕ್ಷಣೆ, ಅವುಗಳ ಆವಾಸ ಸ್ಥಾನಗಳ ರಕ್ಷಣೆ ಹಾಗೂ ಮಾನವನ ಹಸ್ತಕ್ಷೇಪದಿಂದ ಅವು ಎದುರಿಸುತ್ತಿರುವ ಅಪಾಯಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸೋದು ಈ ಒಂದು ದಿನ ಅಂದ್ರೆ ವಿಶ್ವ ಆಮೆ ದಿನದ ಒಂದು ಪ್ರಮುಖವಾದಂತಹ ಉದ್ದೇಶ ಆಗಿರುತ್ತೆ. ಸ್ನೇಹಿತರೆ, ಸನಾತನ ಧರ್ಮ ಹಾಗೂ ಜೀವಶಾಸ್ತ್ರದಲ್ಲಿ ಅತಿ ವಿಶಿಷ್ಟ ಸ್ಥಾನವನ್ನ ಈ ಆಮೆಗಳು ಪಡೆದಿವೆ. ಇದೀಗ ಕೇಳೋಣ ಮೊಗ್ಗಿನ ಮನಸ್ಸು ಚಿತ್ರದ ಗೀತೆ, ಹಾಡಿದ್ದಾರೆ ಶ್ರೇಯಾ ಘೋಷಾಲ್.

0: ಓಕೆ ಸ್ನೇಹಿತರೆ, ವಿಶ್ವ ಆಮೆ ದಿನದ ಸಂದರ್ಭದಲ್ಲಿ ಈ ಅಪರೂಪದ ಪ್ರಾಣಿಗಳ ರಕ್ಷಣೆ ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಆಮೆ ದಿನದ ಮಾಹಿತಿ ಹೇಗನ್ಸ್ತು ಅಂತ ಹೇಳಿ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಒಂದು ಸಂದೇಶವನ್ನ ಕಳುಹಿಸಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448642273. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಹಾಡನ್ನ.
1: Never ever did I think I'd fall in love. I'm wacky, oh yeah.

0: ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹ್ಯಾಟ್ಸ್ಗಳು. ಸಮಯ ಆಗಿದೆ 9:25. ಇದೀಗ ಕೆಲವು ಪ್ರಕಟಣೆಗಳು.
1: ಪ್ರತಿ ಭಾನುವಾರ ಬೆಳಿಗ್ಗೆ 11:00 ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
2: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
1: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
3: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
1: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು. ಚಿಗುರು ಚಿಗುರು.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

ಕೇಳುಗರೆ, ಇದೊಂದು ಪ್ರಕಟಣೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, 2A, 2B, 3A, 3B ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳಿಂದ 2026-27 ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಗಳು shp.karnataka.gov.in/bcwd ಅನ್ನು ಸಂಪರ್ಕಿಸಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8/6/2026. ತಾಲೂಕುವಾರು ವಿದ್ಯಾರ್ಥಿ ನಿಲಯಗಳ ವಿವರ ಹಾಗೂ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳ ವಿವರ ಮತ್ತು ಸರ್ಕಾರದ ಆದೇಶಕ್ಕಾಗಿ ಇಲಾಖೆಯ ವೆಬ್ಸೈಟ್ bcwd.karnataka.gov.in ಅನ್ನು ನೋಡಬಹುದು. ಅರ್ಜಿ ಸಲ್ಲಿಸಲು ತಾಂತ್ರಿಕ ತೊಂದರೆಗಳಾದಲ್ಲಿ bcwdhelpline@gmail.com ಇಮೇಲ್ ಮುಖಾಂತರ ಅಥವಾ ಜಿಲ್ಲಾ ಅಥವಾ ತಾಲೂಕು ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರನ್ನ ಅಗತ್ಯ ದಾಖಲೆಗಳೊಂದಿಗೆ ಸಂಪರ್ಕಿಸುವುದು. ಸಂಪರ್ಕಿಸಬಹುದಾದ ಸಹಾಯವಾಣಿ ಸಂಖ್ಯೆ 8050770004. ಪ್ರಕಟಣೆ ಕೇಳಿದ್ರಿ.

0: ಕೇಳುಗರೆ, ವಧು ವರದಕ್ಷಿಣೆ ನಿಷೇಧ ನಿಯಮಗಳು 2004ರಂತೆ ಜಿಲ್ಲಾ ಮಟ್ಟದಲ್ಲಿ ನೇಮಿಸಲ್ಪಟ್ಟಿರುವ ವರದಕ್ಷಿಣೆ ನಿಷೇಧ ಅಧಿಕಾರಿಗಳ ಮಾಹಿತಿ ಸಾರ್ವಜನಿಕರಿಗಾಗಿ ಪ್ರಕಟಿಸಲಾಗಿದೆ. ವಧು ವರದಕ್ಷಿಣೆ ನಿಷೇಧ ಅಧಿಕಾರಿಗಳು ಶ್ರೀ ವಿಜಯ್ಕುಮಾರ್ ಕೆಎಚ್ ಉಪನಿರ್ದೇಶಕರು. ಇವರ ಮೊಬೈಲ್ ಸಂಖ್ಯೆ 9538993366 ಹಾಗೂ ಹೆಚ್ಚುವರಿ ವಧು ವರದಕ್ಷಿಣೆ ನಿಷೇಧ ಅಧಿಕಾರಿಗಳು ಶ್ರೀ ಮಂಜುನಾಥ್ ಡಿ ಜಿಲ್ಲಾ ನಿರೂಪಣಾ ಅಧಿಕಾರಿಗಳು. ಇವರ ಮೊಬೈಲ್ ಸಂಖ್ಯೆ 8880219737 ಹಾಗೂ ಇಮೇಲ್ ಐಡಿ DDWCDCTA@gmail.com. ಕಚೇರಿ ವಿಳಾಸ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಚಿತ್ರದುರ್ಗ. ಸಾರ್ವಜನಿಕರು ವಧು ವರದಕ್ಷಿಣೆ ಸಂಬಂಧಿಸಿದ ದೂರುಗಳನ್ನು ಸಲ್ಲಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದ್ರಿ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹ್ಯಾಟ್ಸ್ಗಳು. ಇದೀಗ ಕೇಳಿ
1: ನಲ್ನುಡಿ, ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
2: ಕೋಪ, ಕ್ರೋಧ, ಸಿಟ್ಟು, ಮುಂಗೋಪ, ಅಸಹನೆ, ಜಗಳ, ಇವು ಎಲ್ಲ ಕಡೆಗೂ ತಾಂಡವ ನೃತ್ಯ ಮಾಡುತ್ತಿರುವ ರೋಗವಾಗಿದೆ. ಕ್ರೋಧ ದೂರ ಮಾಡಲು ಔಷಧಿ ಇದೆಯೇ? ಸೇಡು, ಈರ್ಷೆ, ದ್ವೇಷ, ತಿರಸ್ಕಾರ, ಹೊಟ್ಟೆ ಕಿಚ್ಚು, ಇವುಗಳೆಲ್ಲವೂ ಕ್ರೋಧದ ಮಕ್ಕಳು, ಮೊಮ್ಮಕ್ಕಳೇ ಆಗಿವೆ. ತುಂಬಿದ ಕೊಡವನ್ನು ಸಹಿತ ಒಣಗಿಸುತ್ತದೆ ಈ ಕ್ರೋಧ. ಕ್ರೋಧ ತನ್ನನ್ನು ಸುಡುತ್ತದೆ, ಅನ್ಯರನ್ನು ಸುಟ್ಟು ಹಾಕುತ್ತದೆ. ಕ್ರೋಧ ಪತನಕ್ಕೆ ದಾರಿ, ಸಹನೆ ಸ್ವರ್ಗಕ್ಕೆ ಮಾರ್ಗ. ಆದ್ದರಿಂದಲೇ ಹೇಳಲಾಗುತ್ತದೆ, ಆಂಗರ್ ಈಸ್ ಡೇಂಜರ್. ಕ್ರೋಧದಿಂದ ಮನಸ್ಸು ನಿಶಕ್ತವಾಗುತ್ತದೆ, ಆರೋಗ್ಯ ಹದಗೆಡುತ್ತದೆ, ಸಮಾಜದ ವ್ಯವಹಾರದಲ್ಲಿ ಒಡಕು ಬರುತ್ತದೆ. ಕ್ರೋಧ ಇದು ನಮ್ಮ ಎಬಿಲಿಟಿ ಅಲ್ಲ, ಇದು ನಮ್ಮ ವೀಕ್ನೆಸ್ ಆಗಿದೆ. ಇದಕ್ಕಾಗಿ ಮನಃಶಾಸ್ತ್ರಜ್ಞರು ಹೇಳಿಕೊಡುವ ಸಲಹೆ ಏನೆಂದರೆ, ಕ್ರೋಧ ಬಂದಾಗ ಉಲ್ಟಾ ಸಂಖ್ಯೆಯನ್ನ ಎಣಿಸಬೇಕು, 50 to 1, ಅಥವಾ 5 glasses ತಣ್ಣೀರು ಕುಡಿಬೇಕು. ಇವೆಲ್ಲವೂ ತಾತ್ಕಾಲಿಕ ನಿವಾರಣೆಯಾಗಿದೆ. ಕ್ರೋಧದಲ್ಲಿ 3 ಪ್ರಕಾರ ಇದೆ. ಒಂದು ಭಾವನಾತ್ಮಕ ಕ್ರೋಧ, ಇನ್ನೊಂದು ಬೌದ್ಧಿಕ ಕ್ರೋಧ, ಇದು ಬುದ್ಧಿಮಟ್ಟದ್ದು, ಮತ್ತೊಂದು ಕ್ರಿಯಾತ್ಮಕ ಕ್ರೋಧ, ಕರ್ಮದಲ್ಲಿ ತರುವಂತದ್ದು. ಆಕಸ್ಮಿಕವಾಗಿ ಭಾವೋದ್ವೇಗಕ್ಕೆ ಒಳಗಾದರೆ ಇದು ಭಾವನಾತ್ಮಕ ಕ್ರೋಧ. ನಾವಾಗಿ ಬುದ್ಧಿಯಿಂದ ಪ್ಲಾನ್ ಮಾಡಿ ಸೇಡು ತೀರಿಸಿಕೊಳ್ಳಲು ಮಾಡುವ ಕ್ರೋಧ ಇಂಟೆಲೆಕ್ಚುಯಲ್ ಆಂಗರ್. ಕೈಯಿಂದ ವಸ್ತು ಬಿಸಾಡುತ್ತೇವೆ, ಇನ್ನೊಬ್ಬರ ಮೇಲೆ ಹೊಡೆಯುತ್ತೇವೆ, ಇದು ಕ್ರಿಯಾತ್ಮಕ ಕ್ರೋಧವಾಗಿದೆ. ಕ್ರೋಧ ಇದು ಪರಿಸ್ಥಿತಿಯಲ್ಲ, ನಾವು ಕೊಡುವಂತಹ ಪ್ರತ್ಯುತ್ತರವಾಗಿದೆ. ಪರಿಸ್ಥಿತಿ ಕ್ರೋಧಕ್ಕೆ ಕಾರಣ ಅಲ್ಲ, ಆದರೆ ನಾವು ಪ್ರತಿಕ್ರಿಯೆ ನೀಡುವ ವಿಧಿ ಕ್ರೋಧವಾಗಿದೆ. ಆದ್ದರಿಂದ ಕ್ರೋಧದ ನಿವಾರಣೆ ನಮ್ಮ ಕೈಯಲ್ಲಿದೆ. ಸಹನೆಯನ್ನು ವೃದ್ಧಿಸಿ ಕ್ರೋಧವನ್ನ ಗೆಲ್ಲಬಹುದು. ಕ್ರೋಧ ನಿವಾರಿಸುವ ಶಕ್ತಿ ಕಲಿಯಲು ವಿಶೇಷವಾಗಿ ಧ್ಯಾನವನ್ನ ಮಾಡಬೇಕು. ಆದ್ದರಿಂದಲೇ ಹೇಳಲಾಗುತ್ತದೆ, ಮೆಡಿಟೇಷನ್ ಇಸ್ ದ ಬೆಸ್ಟ್ ಮೆಡಿಸಿನ್. ಧ್ಯಾನ ಇದು ಆಂತರಿಕ ಸಂಶೋಧನಾ ವಿಧಿಯಾಗಿದೆ. ವಿಜ್ಞಾನದ ಶಕ್ತಿಯಿಂದ ಬಾಹ್ಯಾಕಾಶವನ್ನ ಸಂಶೋಧನೆ ಮಾಡಿದಂತೆ ಧ್ಯಾನದಿಂದ ಅಂತರಾತ್ಮದೊಳಗಿನ ಶಾಂತಿಯ ಶಕ್ತಿಯನ್ನ ಸಂಶೋಧನೆ ಮಾಡಬಹುದು. ಧ್ಯಾನದಿಂದ ಸಹನ ಶಕ್ತಿಯನ್ನ ವೃದ್ಧಿಸಿಕೊಳ್ಳಬಹುದು. ಇದರಿಂದ ಕ್ರೋಧವನ್ನ ಗೆಲ್ಲಲು ಸಾಧ್ಯ. ಕ್ರೋಧದಿಂದ ಆಗುವ ದುಷ್ಪರಿಣಾಮಗಳನ್ನ ತಡೆಗಟ್ಟಲು ಸಾಧ್ಯವಿದೆ. ಕ್ರೋಧವು ಅನ್ಯರ ನಮ್ಮ ಮೇಲಿಟ್ಟಿರುವಂತಹ ಗೌರವವನ್ನ ಕಡಿಮೆ ಮಾಡಿಸುತ್ತದೆ. ಕ್ರೋಧದಿಂದ ನಮ್ಮ ಪಾರಸ್ಪರಿಕ ಸಂಬಂಧಗಳು ಹಾಳಾಗುತ್ತವೆ. ಸ್ನೇಹ ಎನ್ನುವ ಶಕ್ತಿಯಿಂದ ವಿಶ್ವಾಸ, ನೆಮ್ಮದಿಯ ಸೇತುವೆಯನ್ನ ಕಟ್ಟಲು ಸಾಧ್ಯ. ಕ್ರೋಧದಿಂದ ಕಾರ್ಯಕ್ಷಮತೆ ಕುಂದು ಹೋಗುತ್ತದೆ. ಮಾನಸಿಕ ಸ್ಥಿರತೆ, ಏಕಾಗ್ರತೆ ಕಡಿಮೆ ಆಗುತ್ತದೆ. ಇದನ್ನ ಗೆಲ್ಲಲು ಪ್ರತಿನಿತ್ಯ ಧ್ಯಾನವನ್ನ ಮಾಡಿ. ಬೆಳಿಗ್ಗೆ 10 ನಿಮಿಷ, ರಾತ್ರಿ ಮಲಗುವ ಮುನ್ನ 10 ನಿಮಿಷ ಧ್ಯಾನವನ್ನ ಮಾಡಿ. ಮೊದಲು ಈ ದೇಹದ ಎಲ್ಲಾ ಅಂಗಾಂಗಗಳಿಗೆ ವಿಶ್ರಾಂತಿ ನೀಡಿ. ಪ್ರತಿಯೊಂದು ಭಾಗಕ್ಕೆ ವಿಶ್ರಾಂತಿಯನ್ನ ನೀಡುತ್ತಾ ಮನಸ್ಸು ಬುದ್ಧಿಯನ್ನ ಒಂದೊಂದೇ ಭಾಗದಿಂದ ಮೆಲ್ಲಗೆ ಮೆಲ್ಲಗೆ ಸ್ವಿಚ್ ಆಫ್ ಮಾಡಿಕೊಳ್ಳಬೇಕು. ಮನಸ್ಸು ಬುದ್ಧಿಯನ್ನ ಈ ದೇಹದಿಂದ ಬೇರೆನೇ ಎಂದು ತಿಳಿದು, ಈ ದೇಹ ಒಂದು ರಥವಾಗಿದೆ, ಈ ರಥವನ್ನ ನಡೆಸುವಂತಹ ನಾನು ಅಂತರಾತ್ಮ ಸಾರಥಿಯಾಗಿದ್ದೇನೆ, ಪಂಚೇಂದ್ರಿಯಗಳ ಕುದುರೆಗಳನ್ನ ನಾನು ಎಲ್ಲವನ್ನೂ ಸಹಿತ ಹೊಂದಿಸಿಕೊಂಡು ನಡೆಯುವವನಾಗಿದ್ದೇನೆ, ಸ್ವದರ್ಶನ ಮಾಡಿಕೊಳ್ಳುತ್ತಿದ್ದೇನೆ. ಹೇಗೆ ಸೂರ್ಯ ಒಂದೇ ಕಡೆ ಇದ್ದರೂ ದಶ ದಿಕ್ಕಿನಲ್ಲೂ ತನ್ನ ಕಿರಣಗಳನ್ನು ಹರಡುತ್ತದೆಯೋ, ಹಾಗೆ ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ಆಸೀನವಾಗಿರುವಂತಹ ಚೈತನ್ಯ ಶಕ್ತಿ, ಈ ಶಾಂತಿಯ ಪ್ರಕಂಪನಗಳು ದೇಹದ ಎಲ್ಲಾ ಅಂಗಾಂಗಗಳಿಗೂ ಹರಡಿಸಲು ಸಾಧ್ಯ. ಈ ಶಾಂತಿಯ ಪ್ರಕಂಪನ

0: ಗಳಿಂದ ಎಲ್ಲಾ ಪಂಚೇಂದ್ರಿಯಗಳು ಹಾಗೂ ಒಳಗಿನ ಇಂದ್ರಿಯಗಳು ತಣಿಯುತ್ತದೆ. ಇದರಿಂದ ಸಹನೆ ಹೆಚ್ಚಾಗುತ್ತದೆ. ಪ್ರತಿಯೊಬ್ಬರ ಜೊತೆಗೆ ಸಹನೆಯಿಂದಿರಬೇಕು ಎನ್ನುವಂತಹ ಸಂಕಲ್ಪವನ್ನ ಬಾರಿ ಬಾರಿ ಮಾಡಬೇಕು. ಕ್ರೋಧ ಮುಕ್ತರಾಗಲು ದೃಢ ಸಂಕಲ್ಪ ಇರಬೇಕು. ದೃಢತೆಯೇ ಪರಿವರ್ತನೆ ಆಧಾರವಾಗಿದೆ. ದೃಢ ಮನದ ಜೊತೆಗೆ ಬೇಕು ಪರಿವರ್ತನಾ ಆಗುವಂತಹ ನಿಜವಾದ ವಿಧಾನ. ವಿಧಿ ಇಲ್ಲದೆ ಸಿದ್ಧಿ ದೊರಕುವುದಿಲ್ಲ. ಕ್ರೋಧವನ್ನ ಹಠದಿಂದ ಗೆಲ್ಲಲು ಸಾಧ್ಯವಿಲ್ಲ, ದೃಢತೆಯಿಂದ ಗೆಲ್ಲಲು ಸಾಧ್ಯ. ಸಕಾರಾತ್ಮಕ ದೃಷ್ಟಿಕೋನದಿಂದ ಪರಿವರ್ತನೆ ಆಗಲು ಸಾಧ್ಯವಿದೆ. ಇದಕ್ಕೆಲ್ಲದಕ್ಕೂ ಮಿಗಿಲಾಗಿ ಬೇಕು ಅರಿವು. ಯಾವ ಸಂದರ್ಭದಲ್ಲಿ ಕ್ರೋಧ ಬರುತ್ತದೆ ಎಂದು ಸ್ವಯಂ ಅನ್ವೇಷಣೆಯ ಮೂಲಕ ಸ್ವ ಅರಿವು ಸ್ವ ಜಾಗೃತಿ ಮಾಡಿಕೊಂಡಾಗ ಸ್ವ ಪರಿವರ್ತನೆ ಖಂಡಿತ ಸಾಧ್ಯವಿದೆ.
1: ಇದುವರೆಗೂ ನಲ್ನುಡಿ ಬದುಕಿಗೊಂದು ಹಿತನುಡಿ ಕೇಳಿದ್ರಿ. ಈ ನಲ್ನುಡಿಯನ್ನ ತಿಳಿಸಿದವರು ಬಿ ಕೆ ಶಿವರಶ್ಮಿ.

ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹೆರ್ಟ್ಸ್ಗಳು. ಸಮಯ ಆಗಿದೆ 9:10:25. ಇದೀಗ ಕಾಮನಬಿಲ್ಲು ಕಾರ್ಯಕ್ರಮ. ಭಾವಗೀತೆ, ಜನಪದ ಗೀತೆ ಹಾಗೂ ಚಿತ್ರಗೀತೆಗಳನ್ನ ಒಳಗೊಂಡ ಈ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ಒಂದು ಭಾವಗೀತೆಯನ್ನ. ಈ ಭಾವಗೀತೆಯನ್ನು ಹಾಡಿದ್ದಾರೆ ನರಸಿಂಹ ನಾಯಕ್.

ಗಮನಿಸ್ತಾ ಇದ್ರೆ ಮುಂಜಾನೆಯ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳ ಕುರಿತು ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಬಹುದು. ನಿಮ್ಮೆಲ್ಲರ ಸಂದೇಶವನ್ನು 9:30 ಕಾರ್ಯಕ್ರಮದಲ್ಲಿ ತಿಳಿಸಲಾಗುವುದು. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ ಜನಪದ ಗೀತೆಯನ್ನ ಕೇಳ್ತಾ ಇದ್ರಿ. ಇದೀಗ ಒಂದು ಹಿಂದಿ ಚಿತ್ರಗೀತೆಯನ್ನ ಕೇಳೋಣ. ದಿಲ್ವಾಲೆ ದುಲೇನಿಯಾ ಲೇ ಜಾಯೆಂಗೆ ಚಿತ್ರದಿಂದ ಹಾಡಿದ್ದಾರೆ ಲತಾ ಮಂಗೇಶ್ಕರ್.

0: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
0: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕಾಮನಬಿಲ್ಲು ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಒಂದು ಕನ್ನಡ ಚಿತ್ರಗೀತೆಯನ್ನ. ಮೆರವಣಿಗೆ ಚಿತ್ರದಿಂದ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ರಚನೆಗೆ ಸಂಗೀತ ಸಂಯೋಜಿಸಿದ್ದಾರೆ ವಿ ಮನೋಹರ್.

ಇದುವರೆಗೂ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ ಹಾಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹೆರ್ಟ್ಸ್ಗಳು. ಸಮಯ ಸರಿಯಾಗಿ 9:30. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಮೇಕೆಲಾಡಿ ತು ಅನಾರಿ ಚಿತ್ರದ ಹಾಡನ.

ಹಾಗಾದರೆ ಮುಂಜಾನೆಯ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳ ಕುರಿತು ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು ಅಂತ ನಾ ಹೇಳಿದೆ. ಹಾಗೆಯೇ ಸಂದೇಶಗಳು ಕೂಡ ಬಂದಿದ್ದಾವೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ, ಏನಂತ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋಣ. ಪ್ರೀತಿಯ ಆಕಾಶವಾಣಿಗೆ ಮುಂಜಾನೆಯ ಶುಭೋದಯ ಅಂತ ತಿಳಿಸ್ತಾ ಇದ್ದಾರೆ ಕಿಷ್ಕಿಂದ ನಗರದ ಗಂಗಾವತಿ ಈರಣ್ಣ ಅವರು. ಇನ್ನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸುಜಾತ, ಗಣೇಶ್, ಲಿಖಿತ ಹಾಗೂ ಮನೆಯವರು ರಾಜಾಜಿನಗರ ಬೆಂಗಳೂರಿನಿಂದ ಕಳಿಸ್ತಾ ಇದ್ದಾರೆ. ನಿಮಗೂ ಕೂಡ ಗುಡ್ ಮಾರ್ನಿಂಗ್. ಇನ್ನು ಸ್ಫೂರ್ತಿ ಕಿರಣ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಒಂದು ಸಂದೇಶವನ್ನು. ನಾವೆಷ್ಟು ಪ್ರಶಾಂತವಾಗಿ ಇರ್ತೇವೋ ಅಷ್ಟು ಸುಸ್ಪಷ್ಟವಾಗಿ ಆಲೋಚನೆಯನ್ನು ಮಾಡಬಹುದು. ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಶಾಂತಿ ನೆಲೆಯಿಂದ ಬರಲಿ, ಪ್ರತಿಕ್ರಿಯೆಯಿಂದಲ್ಲ ಅಲ್ವೇ ಅಂತ ತಿಳಿಸ್ತಾ ಇದ್ದಾರೆ ಹೊನ್ನೂರಲ್ಲಿ ಹನುಮಂತಪುರ ಇಲ್ಲಿಂದ. ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಾ ತೇಲಿ ಮನೆಯವರು ಕಳಿಸ್ತಾ ಇದ್ದಾರೆ. ಆತ್ಮೀಯ ನಿರೂಪಕರಿಗೆ ಶುಭ ಮುಂಜಾನೆ ನಮಸ್ಕಾರ ಅಂತ ತಿಳಿಸ್ತಾ ಇದ್ದಾರೆ. ನಿಮಗೂ ಕೂಡ ನಮಸ್ಕಾರ. ಇನ್ನು ಇವರು ತಿಳಿಸ್ತಾ ಇದ್ದಾರೆ ವಚನಕಾರ್ತಿಯರಲ್ಲಿ ಗಂಗಮ್ಮ ಅವರ ಒಂದು ವಚನಗಳ ಅಂಕಿತನಾಮ ಗಂಗೇಶ್ವರ ಲಿಂಗ. ಬಸವಣ್ಣ ಅವರ ಮಾರ್ಗದರ್ಶನದಲ್ಲಿ ಸತ್ಯ ಶುದ್ಧ ಕಾಯಕಕ್ಕೆ ಮಹತ್ವ ನೀಡಿದ ಶಿವಶರಣೆಯರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಎಂಬ ಭಕ್ತಿ ಪ್ರಧಾನ ಮಾಹಿತಿಯ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಾಡನ್ನು ಕೇಳಿ ಆನಂದ ಆಯಿತು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದ. ಇನ್ನು ಮುಂದಿನ ಸಂದೇಶ ಕಳಿಸ್ತಾ ಇದ್ದಾರೆ ಬೋಪ ವೆಂಕಟೇಶ್ ಬೋಧನ ಹೊಸಳ್ಳಿಯಿಂದ. ಓಕೆ, ಇವತ್ತು ವಿಶ್ವ ಕುಸ್ತಿ ದಿನದ ಒಂದು ಮಾಹಿತಿ ಅಂತ ಹೇಳಿ ಒಂದಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಮಾಹಿತಿಗೆ ನಿಮ್ಮ ಸಂದೇಶಕ್ಕೆ ಧನ್ಯವಾದ ಅಂತ ತಿಳಿಸ್ತಾ. ಇನ್ನು ಹೇಮಮೂರ್ತಿ ಇವರು ಚಿತ್ರದುರ್ಗದಿಂದ ಕಳಿಸ್ತಾ ಇದ್ದಾರೆ ಕೇಳುಗರಿಗೂ ಹಾಗೂ ಆಕಾಶವಾಣಿಯ ಪರಿವಾರದವರಿಗೂ ಮುಂಜಾನೆಯ ಶುಭೋದಯ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ಶುಭೋದಯನ ತಿಳಿಸ್ತಾ. ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳನ್ನು ನೋಡೋಣ. ಆದರೆ ಇದೀಗ ಒಂದು ಗೀತೆ ರಬ್ನೇ ಬನಾದಿ ಜೋಡಿ ಚಿತ್ರದಿಂದ.

ಓಕೆ ಸನ್, ಮತ್ತೆ ಯಾರೆಲ್ಲ ಸಂದೇಶವನ್ನ ಕಳಿಸ್ತಾ ಇದ್ದಾರೆ ನೋಡೋಣ. ಆಮೆಗಳ ಮಾಹಿತಿ ಚೆನ್ನಾಗಿತ್ತು, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಾಡುಗಳು ಸೂಪರ್ ಅಂತ ತಿಳಿಸ್ತಾ ಇದ್ದಾರೆ ನೇತ್ರ ನಟರಾಜ್ ಚಿತ್ರದುರ್ಗದಿಂದ. ಓಕೆ, ಧನ್ಯವಾದ. ಇನ್ನು ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಕಳಿಸ್ತಾ ಇದ್ದಾರೆ. ಆತ್ಮೀಯ ಉದ್ಘೋಷಕರೇ, ಈ ದಿನ ನೀವು ವಿಶ್ವ ಆಮೆಯ ದಿನದ ಬಗ್ಗೆ ಕೊಟ್ಟ ಮಾಹಿತಿ ಬಹಳ ಉಪಯುಕ್ತ ಆಗಿತ್ತು, ಮತ್ತು ಸುಮಧುರ ಚಲನಚಿತ್ರ ಸಂಗೀತಕ್ಕಾಗಿ ಧನ್ಯವಾದಗಳು. ಓಕೆ, ನಿಮ್ಮ ಸಂದೇಶಕ್ಕೂ ಕೂಡ ಧನ್ಯವಾದ ಅಂತ ತಿಳಿಸ್ತಾ ಮುಂದಿನ ಸಂದೇಶ. ಸುಬ್ರಹ್ಮಣಿ ಪೆತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಕಳಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಆಮೆ ದಿನದ ಬಗ್ಗೆ ಅತ್ಯುತ್ತಮ ಮಾಹಿತಿಯ ಜೊತೆಗೆ ಗೀತೆಗಳು ಅದ್ಭುತವಾಗಿದೆ, ಧನ್ಯವಾದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕೆ ಧನ್ಯವಾದ. ಇನ್ನು ಮುಂದಿನ ಸಂದೇಶ. ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಓಕೆ, ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ನಮ್ಮ ತಲೆಗೆ ಕಸರತ್ತು ಕೊಡುವ ಒಂದು ಪ್ರಶ್ನೆ, ಹಾಗೆ 8:30 ಕಾರ್ಯಕ್ರಮದಲ್ಲಿ ಆಮೆಗಳ ಮಾಹಿತಿ ತುಂಬ ಚೆನ್ನಾಗಿತ್ತು, ಜೊತೆಗೆ ಸುಮಧುರವಾದ ಚಿತ್ರಗೀತೆಗಳು ಕೂಡ ಇಷ್ಟ ಆದವು. ಇನ್ನು ಆಮೆ ಎಷ್ಟು ಹುಷಾರು ಅಂತಂದ್ರೆ, ಯಾವುದಾದ್ರೂ ಸೌಂಡ್ ಕೇಳಿದ್ರೆ ತನ್ನ ನಾಲ್ಕು ಕಾಲುಗಳನ್ನ ತಲೆಯ ಒಂದು ಚಿಪ್ಪಿನೊಳಗೆ ಸೇರಿಸಿಕೊಳ್ಳುತ್ತೆ. ನಾವು ಯಾವಾಗಲೂ ಆಮೆಗಳನ್ನು ನೋಡಿ ಸಂತೋಷ ಪಡೋಣ, ಅವುಗಳಿಗೆ ತೊಂದರೆ ಕೊಡುವ ಪ್ರಯತ್ನ ಯಾವುದೇ ಕಾರಣಕ್ಕೂ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಖಂಡಿತ, ನಾನು ಕೂಡ ಅದನ್ನೇ ತಿಳಿಸಿದ್ದೆ. ಅದ್ರ ಪಾಡಿಗದಿರುತ್ತೆ, ಅದನ್ನು ನೋಡ್ತಾ ಇದ್ರೆ ಅದಕ್ಕೆ ಏನಾದರೂ ಒಂದಷ್ಟು ಆಹಾರಗಳನ್ನು ಕೊಡ್ತಾ ಇದ್ರೆ ಸಾಕು ಅಲ್ವಾ? ಓಕೆ, ಈ ಕಾರ್ಯಕ್ರಮ ನಮಗೆ ಇಷ್ಟ ಆಯಿತು ಮೇಡಮ್, ನಿಮ್ಮ ನಿರೂಪಣೆ ಕೂಡ ಇಷ್ಟ ಆಯಿತು, ಧನ್ಯವಾದಗಳು, ನಮಸ್ಕಾರ ಅಂತ ತಿಳಿಸ್ತಾ ಇದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಓಕೆ, ನಿಮ್ಮ ಸಂದೇಶಕ್ಕೆ ಪ್ರತಿಕ್ರಿಯೆಗೆ ಧನ್ಯವಾದ ಅಂತ ತಿಳಿಸ್ತಾ ಮುಂದಿನ ಸಂದೇಶ. ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ಬಿ ವಿ ಕೆಎಸ್ ಲೇಔಟ್ ಇಲ್ಲಿಂದ ಕಳಿಸ್ತಾ ಇದ್ದಾರೆ. ಶುಭೋದಯ ಲತಾ ಮೇಡಮ್ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ಶುಭೋದಯ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಕರ್ನಾಟಕದ 12ನೇ ಶತಮಾನದ ವಚನಕಾರ್ತಿಯರಲ್ಲಿ ಒಬ್ಬರಾದ ಶಿವಶರಣೆ ಗಂಗಮ್ಮ ಅವರ ಬಗ್ಗೆ ನೀವು ನೀಡಿದ ವಿವರಗಳು, ಮಾಹಿತಿ, ಐತಿಹಾಸಿಕ ಹಿನ್ನೆಲೆ ತುಂಬಾ ವಿವರವಾಗಿ ಹಾಗೂ ಅರ್ಥಪೂರ್ಣವಾಗಿ ಮೂಡಿಬಂತು. ಹಾಗೂ ಭಕ್ತಿಗೀತೆಗಳು ಚಿತ್ರಗೀತೆಗಳು ಕೂಡ ಮಧುರವಾಗಿ ಮೂಡಿಬಂದು, ಹಾಗೆಯೇ ವಿಶ್ವ ಆಮೆ ದಿನದ ಅಂಗವಾಗಿ ಆಮೆಗಳ ಬಗ್ಗೆ ನೀವು ನೀಡಿದ ವಿವರಗಳು, ಮಾಹಿತಿ ತುಂಬಾ ಉಪಯುಕ್ತಕರವಾಗಿತ್ತು. ಇನ್ನು ಕಾರ್ಯಕ್ರಮ

ಕಾರ್ಯಕ್ರಮದಲ್ಲಿ ಭಾವಗೀತೆ ಜನಪದ ಗೀತೆ ತುಂಬಾ ಮಧುರವಾಗಿ ಮೂಡಿ ಬಂದ್ವು ಮೇಡಮ್, ಅದಕ್ಕಾಗಿ ಲತಾ ಮೇಡಮ್ಗೆ ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ ನಿಮಗೂ ಕೂಡ ಅಂತ ತಿಳಿಸ್ತಾ. ಓಕೆ ಸ್ನೇಹಿತರೆ, ಇದೀಗ ಮತ್ತೊಂದು ಗೀತೆಯನ್ನ ಕೇಳೋಣ, ಧಡ್ಕನ್ ಚಿತ್ರದಿಂದ.

ಓಕೆ ಸ್ನೇಹಿತರೆ, ಮುಂದಿನ ಸಂದೇಶ ಕಾರ್ಯಕ್ರಮದ ಕುರಿತು ಯಾರೆಲ್ಲ ಸಂದೇಶವನ್ನ ಕಳಿಸ್ತಾ ಇದ್ದಾರೆ ಅಂತ ನೋಡೋಣ. ಚಿತ್ರದುರ್ಗದಿಂದ ಪಣ್ಣರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ ಕಳಿಸ್ತಾ ಇದ್ದಾರೆ. ಮೇಡಮ್, ಇವತ್ತಿನ ಬೆಳಗ್ಗೆಯಿಂದ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿ ಗೀತೆಗಳ ಜೊತೆಗೆ ರೈತರಿಗೆ ಸಲಹೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆ ಆ ಒಂದು ಸಾರಾಂಶ ಕೇಳ್ತಾ ಇನ್ನು ಚಿತ್ರಗೀತೆಗಳ ಮೂಲಕ ಹಲವಾರು ವಿಷಯಗಳ ಬಗ್ಗೆ ತಿಳಿದು ಇನ್ನು ಕಾಮನಬಿಲ್ಲಲ್ಲಿ ಕಾರ್ಯಕ್ರಮಗಳಲ್ಲಿ ಹಾಡುಗಳನ್ನ ಕೂಡ ಚೆನ್ನಾಗಿತ್ತು ಅಂತ ಹೇಳಿ ಸುಗಮವಾಗಿ ಬಂದಿರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಇನ್ನು ಮುಂದಿನ ಸಂದೇಶ. ನಮಸ್ಕಾರ ಮೇಡಮ್, ಸುಂದರವಾದ ಕಾರ್ಯಕ್ರಮ ಅಂತ ತಿಳಿಸ್ತಾ ಇದ್ದಾರೆ. ಮಂಜುನಾಥ್ ಕೊಂಡಿಕೊಪ್ಪ ಮಣಕವಾಡದಿಂದ ಕಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ. ಓಕೆ, ಇನ್ನು ನಮಸ್ಕಾರ ಆಕಾಶವಾಣಿಗೆ ಹಾಗೂ ನಿರೂಪಕರಿಗೂ ಅಂತ ತಿಳಿಸ್ತಾ ಇದ್ದಾರೆ. ನಮಸ್ಕಾರ ನಿಮಗೂ ಕೂಡ. ಯಾರು ಕಳಿಸಿರುವುದು ಅಂತಂದರೆ ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್, ಸರೋಜಾ, ಸಂಜಯ್, ಧನ್ಯ, ಮುದಿಮಲ್ಲಪ್ಪ ಹಾಗೂ ಕಸ್ತೂರಮ್ಮ. ಬೆಳಗ್ಗೆ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮ ಬಹಳ ಅದ್ಭುತ ಪ್ರಸಾರವಾದವು ಮೇಡಮ್, ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಇನ್ನು ಟೈಪ್ ಮಾಡ್ತಾ ಇದ್ದೀರಿ. ಓಕೆ, ಏನಂತ ಸಂದೇಶವನ್ನು ಕಳಿಸ್ತಾ ಇದ್ದೀರಿ, ಬೇಗ ಬೇಗ ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ ಇನ್ನು ಸೃಷ್ಟಿ ಸಿದ್ದಪ್ಪ ನೆಹರು ನಗರ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಬೆಳಗಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಮನಸ್ಸಿಗೆ ಮುದ ನೀಡಿದ ತಮಗೆ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಸೃಷ್ಟಿ ಅವರೇ ಧನ್ಯವಾದ ಅಂತ ತಿಳಿಸ್ತಾ ಇನ್ನು ಆಕಾಶವಾಣಿಯ ನಿರೂಪಕರಿಗೆ ಬೆಳಗಿನ ವಂದನೆಗಳು ಅಂತ ತಿಳಿಸ್ತಾ ಇದ್ದಾರೆ. ಬಾಗೇನಾಳಿಂದ ರಮ್ಯಾ, ನಿತಿನ್, ಸುರೇಶ್, ಯಶವಂತ್. ಓಕೆ, ಬೆಳಗಿನ ಶುಭ ನುಡಿ ಅರ್ಥಪೂರ್ಣವಾಗಿತ್ತು, ಹಾಗೆ ನಮನ ಭಕ್ತಿಗೀತೆಗಳ ಜೊತೆಗೆ ನೀವು ನೀಡಿದ ಮಾಹಿತಿ ಕೂಡ ಸೊಗಸಾಗಿತ್ತು, ಇನ್ನು ಆಮೆಯ ದಿನದ ಬಗ್ಗೆ ನೀವು ತಿಳಿಸಿದ ಮಾಹಿತಿಯು ತುಂಬ ಇಷ್ಟ ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಕಾಮನಬಿಲ್ನಲ್ಲಿ ಮೂಡಿ ಬಂದಂತಹ ಎಲ್ಲ ಹಾಡುಗಳು ಚೆನ್ನಾಗಿದ್ವು, ಹಾಗೆ ಹಿಂದಿ ಚಿತ್ರಗೀತೆಗಳು ಕೂಡ ಸೂಪರ್ ಆಗಿ ನಡೆಸ್ಕೊಡ್ತಾ ಇದ್ದೀರಿ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಅದಕ್ಕಾಗಿ ಧನ್ಯವಾದ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಸಂದೇಶ. ಶಶಿಕಲಾ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ ಕಳಿಸ್ತಾ ಇದ್ದಾರೆ. ಇಂದು ಪ್ರಸಾರವಾದ ಓಕೆ ಆಯುರ್ಧಾರ ಕಾರ್ಯಕ್ರಮದಲ್ಲಿ ಶಂಖಪುಷ್ಪ ಹೂವು ಮತ್ತು ಬಳ್ಳಿಯಿಂದ ಎಷ್ಟು ಉಪಯೋಗ ಇದೆ ಅಂತ ಗೊತ್ತಾಯಿತು. ಅದೇ ತರಹ ಇವತ್ತು ಶಂಖಪುಷ್ಪ ಹೂವನ್ನು ನೀರಲ್ಲಿ ಹಾಕಿ ಸ್ವಲ್ಪ ಕುಡಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಕಾರ್ಯಕ್ರಮ ನಿಮಗೆ ಉಪಯುಕ್ತ ಆಗಿದೆ ಅಲ್ವಾ? ಓಕೆ, ಸಂದೇಶಕ್ಕಾಗಿ ಧನ್ಯವಾದ. ಇನ್ನು ಮುಂದಿನ ಸಂದೇಶ. ಶುಭ ಮುಂಜಾನೆ, ಆಮೆ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ, ಬಹಳ ಚೆನ್ನಾಗಿತ್ತು ಕಾರ್ಯಕ್ರಮ. ಹಾಗೆಯೇ ಬೆಳಗಿನ ಚಿತ್ರಗೀತೆಗಳು ಅದ್ಭುತ ರೀತಿಯಲ್ಲಿ ಮೂಡಿಬಂತು ಅಂತ ತಿಳಿಸ್ತಾ ಇದ್ದಾರೆ. ಮಂಜುಳಾ ಪಿ ಟಿ ಮಹಾಂತೇಶ್, ಎಂ ಆರ್ ನಗರ, ಎಂ ಕೆ ಹಟ್ಟಿ, ಚಿತ್ರದುರ್ಗದಿಂದ. ಓಕೆ, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದ ಅಂತ ತಿಳಿಸ್ತಾ ಇನ್ನು ಮುಂದಿನ ಸಂದೇಶ. ಚಿಗಟೇರಿಯ ಆದಿಶೆಟ್ರು ಬಸವರಾಜ್ ಇವರು ಕಳಿಸ್ತಾ ಇದ್ದಾರೆ. ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರ್ತಾ ಇದೆ, ತಮಗೆ ಹಾಗೂ ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದ ನಿಮಗೂ ಕೂಡ ಅಂತ ಹೇಳ್ತಾ ಇದೀಗ ಧೂಮ್ 2 ಚಿತ್ರದ ಹಾಡನ್ನ ಕೇಳೋಣ.

ಓಕೆ ಸ್ನೇಹಿತರೆ, ಮುಂದಿನ ಸಂದೇಶವನ್ನು ನೋಡೋಣ. ನಮಸ್ತೆ ಆಕಾಶವಾಣಿ ನಿರೂಪಕರಿಗೆ ಲತಾ ಮೇಡಮ್ಗೆ ಅಂತ ತಿಳಿಸ್ತಾ ಇದ್ದಾರೆ. ಓಕೆ ನಮಸ್ತೆ, ಯಾರಿದು ಕಳಿಸಿರುವಂಥದ್ದು? ಮಳಪ್ನಟ್ಟಿಯಿಂದ ಅಂಗಡಿ ಮಹೇಶ್ ಸರೋಜ, ಓಕೆ ಸಂಜಯ್ ಧನ್ಯ, ಮುದಿ ಮಲ್ಲಪ್ಪ ಹಾಗೂ ಕಸ್ತೂರಮ್ಮ. ಓಕೆ ಟೈಪ್ ಮಾಡ್ತಾ ಇದ್ರಿ ಅಲ್ವಾ ಮೇಡಮ್? ಬೆಳಗ್ಗೆ ಪ್ರಸಾರವಾಗುವ ನಮನ ಭಕ್ತಿಗೀತೆಗಳು ಹಾಗೂ ಎಲ್ಲ ಕಾರ್ಯಕ್ರಮಗಳು ಬಹಳ ಅದ್ಭುತವಾಗಿ ಆಮೆ ಮಾಹಿತಿ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್, ಧನ್ಯವಾದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ ಮತ್ತೊಮ್ಮೆ ಸಂದೇಶವನ್ನು ಕಳಿಸಿದ್ದಕ್ಕಾಗಿ ಧನ್ಯವಾದ ಅಂತ ತಿಳಿಸ್ತಾ ಇನ್ನು ಕಂಬಾಲಿ ರುದ್ರಪ್ಪ ಇವರು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಿಂದ ಕಳಿಸ್ತಾ ಇದ್ದಾರೆ. ಚಿತ್ರದುರ್ಗದ FM ರೇಡಿಯೋನಲ್ಲಿ ಬರುವ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿಬರುತ್ತೆ, ಹಾಗೆಯೇ ಇದೇ ಮಾರ್ಗವಾಗಿ ಬರ್ತಾ ಇದ್ದಾರಂತೆ, ಅಂದರೆ ಹೊಸಪೇಟೆಯಿಂದ ಚಿತ್ರದುರ್ಗಕ್ಕೆ ಬರ್ತಾ ಇದ್ದಾರಂತೆ. ಹಾಗಾಗಿ ರೇಡಿಯೋ ಆನ್ ಮಾಡ್ಕೊಂಡು ಕೇಳ್ತಾ ಬರ್ತಾ ಇದ್ದೇನೆ. ಇನ್ನು ಕನ್ನಡ ಚಿತ್ರಗೀತೆಗಳು ಹಾಗೂ ಹಿಂದಿ ಚಿತ್ರಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಅದರಲ್ಲಿ ನೀವು ನಡೆಸಿಕೊಡುತ್ತಿರುವ ನಿರೂಪಣೆಯು ತುಂಬ ಚೆನ್ನಾಗಿದೆ, ಧನ್ಯವಾದಗಳು ಮೇಡಮ್ ಅಂತೇಳಿ ತಿಳಿಸ್ತಾ ಇದ್ದಾರೆ. ಓಕೆ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾ ಹರ್ಟ್ಸ್ಗಳು. ಇದೀಗ ಸಮಯ 10:15. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಇಬ್ಬರು ವಿಶೇಷವಾದ ವ್ಯಕ್ತಿಗಳ ಒಂದು ಮಾಹಿತಿಯನ್ನು ತಿಳಿಸೋಣ ಅಂತ ಹೇಳಿ. ಯಾರು ಆ ವಿಶೇಷ ವ್ಯಕ್ತಿಗಳು ಅಂತ ಹೇಳೋದಾದರೆ, ಒಬ್ಬರು ನಾದ ಬ್ರಹ್ಮ ಅಂತ ಹೇಳಿ ಕರಿತೀವಿ. ಸೊ ಅದು ಯಾರು ಅಂತ ಗೊತ್ತಾಗಿದೆ ಅಲ್ವಾ? ಹೌದು, ಹಂಸಲೇಖ ಅವ್ರದ್ದು. ಹಾಗೆಯೇ ಇನ್ನೊಬ್ರು ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಇನ್ನೊಬ್ರು ಕ್ರೇಜಿ ಸ್ಟಾರ್, ಯಾರು? ವಿ ರವಿಚಂದ್ರನ್ ಅವರು. ಓಕೆ, ಇವರಿಬ್ಬರ ಸ್ನೇಹ ಸಂಬಂಧ ಹೇಗಿದೆ ಅಂತ ಹೇಳಿ ನಮಗೆಲ್ಲ ಕೂಡ ತಿಳಿದಿದೆ. ಹಾಗಾಗಿ ಈ ಇಬ್ಬರ ಕುರಿತು ಒಂದಷ್ಟು ಮಾಹಿತಿ ಈ ಕಾರ್ಯಕ್ರಮದಲ್ಲಿ ಇರುತ್ತೆ ಅಂತ ಹೇಳ್ತಾ, ಮೊದಲಿಗೆ ಹಂಸಲೇಖ ಅವರ ಕುರಿತು ಒಂದಷ್ಟು ಮಾಹಿತಿಯನ್ನ ತಿಳಿಯೋಣ. ಓಕೆ ಸ್ನೇಹಿತರೆ, ನಾದ ಬ್ರಹ್ಮ ಎಂದು ಪ್ರಸಿದ್ಧರಾಗಿರುವ ಹಂಸಲೇಖ ಇವರು ಯಾರಂತ ನಮ್ಗೆ ಗೊತ್ತೇ ಇದೆ. ಇವರು ಕನ್ನಡ ಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕರು ಹಾಗೂ ಗೀತ ರಚನಾಕಾರರು. 1980 ಮತ್ತು 90ರ ದಶಕದಲ್ಲಿ ಕನ್ನಡ ಚಲನಚಿತ್ರಕ್ಕೆ ಸಂಗೀತಕ್ಕೆ ಹೊಸ ಆಯಾಮವನ್ನು ತಂದುಕೊಟ್ಟಂತಹ ಇವರು ಮೂಲತಃ ಮೈಸೂರಿನವರು. ಇವರ ಮೂಲ ಹೆಸರು ಏನು ಅಂತ ಅಂದರೆ ಗಂಗರಾಜು. ಗಂಗರಾಜುನಿಂದ ಹಂಸಲೇಖ ಆಗಿ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದಾರೆ ನಮ್ಮ ನಾದ ಬ್ರಹ್ಮ ಹಂಸಲೇಖ. ಓಕೆ ಸ್ನೇಹಿತರೆ, ಇವರ ಒಂದಷ್ಟು ಮಾಹಿತಿ ಕಾರ್ಯಕ್ರಮದಲ್ಲಿ ಕೇಳ್ತಾ ಹೋಗೋಣ. ಏನು ನೀನಾ ಭಗವಂತ ಒಂದು ಹಾಡಿನ ಮೂಲಕ, ಅಂದರೆ ಇದು ತ್ರಿವೇಣಿ ಚಿತ್ರದ ಗೀತೆ, 1973ರಲ್ಲಿ ತೆರೆ ಕಾಣುತ್ತೆ. ಈ ಒಂದು ಹಾಡಿನ ಮೂಲಕ ಗೀತ ರಚನಾಕಾರರಾಗಿ ಚಿತ್ರರಂಗವನ್ನು ಪ್ರವೇಶಿಸಿದ್ರು. ಅದಾದಮೇಲೆ ಪ್ರಮುಖ ಚಿತ್ರಗೀತೆಗಳು ಅಂತಂದರೆ ಪ್ರೇಮಲೋಕ, ರಣಧೀರ, ಹಾಲುಜೇನು, ಅಂಶುಮತಿ, ಆಕಸ್ಮಿಕ ರಾಮಾಚಾರಿ ಇತ್ಯಾದಿ ಒಂದು ಗೀತೆಗಳನ್ನು, ಆ ಗೀತ ರಚನೆಯನ್ನು ಮಾಡ್ತಾಯಿದ್ರು. ಅಂದರೆ ಆ ಗೀತೆಗಳು ಈಗಲೂ ಕೂಡ ಗುನುಗುತ್ತೆ ಕಿವಿಲಿ ಅಲ್ವಾ? ಓಕೆ ಸ್ನೇಹಿತರೆ, ಇದೀಗ ತ್ರಿವೇಣಿ ಚಿತ್ರದ ಗೀತೆಯನ್ನು ಕೇಳೋಣ.

ಓಕೆ ಸ್ನೇಹಿತರೆ, ಇನ್ನು ಹಂಸಲೇಖ ಅವರು ಜನಪರ ಕಾಳಜಿ, ಸಾಹಿತ್ಯ ಸೊಗಡು ಮತ್ತು ಪಾಶ್ಚಿಮಾತ್ಯ ಶೈಲಿಯ ಸಂಗೀತದ ಅದ್ಭುತ ಸಮ್ಮಿಲನವನ್ನು ಇವರ ಹಾಡುಗಳಲ್ಲಿ ತೋರಿಸಿರುವಂಥದ್ದು. ಇನ್ನು ಹಂಸಲೇಖ ಹಾಗೂ ರವಿಚಂದ್ರನ್ ಅಂತಂದರೆ ಅದೊಂದು ಅದ್ಭುತವಾದ ಸ್ನೇಹ ಸಂಬಂಧ ಅಂತಲೇ ಹೇಳ್ಬೋದು. ಇದೀಗ ಅಜಯ್ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್.

ನೋಡ್ತಾ ಇದ್ರೆ ಗಂಗರಾಜು ಅಂದ್ರೆ ಹಂಸಲೇಖ ಅವರು ಜೂನ್ 23 1951 ಜನಿಸ್ತಾರೆ. ಏನು ಇವರು ವಿವಾಹ ಆಗಿರೋದು ಎಲ್ಲರಿಗೂ ಗೊತ್ತೇ ಇದೆ, ಲತಾ ಹಂಸಲೇಖ ಅವರನ್ನ. ಇವರು ಹಿನ್ನೆಲೆ ಗಾಯಕಿ ಆಗಿದ್ದವರು. ಹಾಗೇನೆ ಪ್ರೇಮಲೋಕ ಎಂಬ ಒಂದು ಚಿತ್ರದಲ್ಲಿ ಒಂದು ಅತ್ಯದ್ಭುತವಾದ ಒಂದು ಸಾಹಿತ್ಯ ರಚನೆ ಸಂಗೀತ ಸಂಯೋಜನೆಯನ್ನ ಮಾಡಿರುವಂಥದ್ದು. ಹಾಗೆ ಈ ಒಂದು ಚಿತ್ರ ಹೆಸರಾಂತ ಚಿತ್ರ ಅಂತ ಹೇಳಿ ಆ ಒಂದು ಪಟ್ಟಿಗೆ ಸೇರ್ಕೊಳ್ಳುತ್ತೆ. ಹಾಗೇನೆ ಈ ನಾಗಮಂಡಲ ಚಿತ್ರದ ಅತ್ಯುತ್ತಮ ಸಂಗೀತದ ನಿರ್ದೇಶನಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ಕೂಡ ಇವರು ಪಡಿತಾರೆ. ಹಾಗೆಯೇ ಹಲವಾರು ರಾಜ್ಯ ಪ್ರಶಸ್ತಿಗಳು ಕೂಡ ಅತ್ಯುತ್ತಮ ಸಂಗೀತ ನಿರ್ದೇಶಕ ಹಾಗೂ ಗೀತ ರಚನೆಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಇದೀಗ ಅತ್ಯುತ್ತಮ ಸಂಗೀತ ನಿರ್ದೇಶನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಒಂದು ಚಿತ್ರ ನಾಗಮಂಡಲ ಚಿತ್ರದ ಗೀತೆಯನ್ನ ಕೇಳೋಣ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಹಂಸಲೇಖಾ ಅವರ ಕುರಿತು ಒಂದಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ. ಇನ್ನು ಪ್ರೇಮಲೋಕ ಅನ್ನುವ ಒಂದು ಚಿತ್ರದಲ್ಲಿ ಕೆಲಸ ಮಾಡಿದ ನಂತರ ಹಂಸಲೇಖಾ ಅವರಿಗೆ ಕನ್ನಡದ ಹಲವಾರು ಒಂದು ಚಿತ್ರರಂಗದ ಅತ್ಯಂತ ಸಮೃದ್ಧ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರಾದರು. ಇನ್ನು ಅನೇಕ ಹಿಟ್ ಚಿತ್ರಗಳನ್ನು ಇವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಪಾಶ್ಚಾತ್ಯ ಪಾಪ್ ರಾಕ್ ಹಿಪ್ ಹಾಪ್ ಹಾಗೆ ಹಲವಾರು ಪ್ರಕಾರದ ಸಂಗೀತವನ್ನು ಸಾಂದರ್ಭಿಕವಾಗಿ ಬಳಸ್ಕೊಂಡಂಥವರು. ಜನಪದ ಹಾಡುಗಳು, ಗಝಲ್, ಸೂಫಿ ಹಾಗೆ ಒಂದು ಹಲವಾರು ಪ್ರಮುಖ ಹಿಟ್ಗಳ ಚಿತ್ರಗಳ ಒಂದು ಸಂಗೀತ ಏನಿರುತ್ತೆ ಅದು ಹಂಸಲೇಖಾ ಅವರು ನೀಡಿದ ಕೊಡುಗೆ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಳ್ಳಿ ಸ್ಟೈಲ್ ಅಂದರೆ ನಾಟಿ ಸ್ಟೈಲಿಂದ ಹಿಡಿದು ದೇಶಪ್ರೇಮಿಯಾಗಿರ್ಬೋದು ಅಥವಾ ಕನ್ನಡ ನಾಡಿನ ಗೀತೆಗಳಾಗಿರ್ಬೋದು, ಅನೇಕ ಒಂದು ಸಂದರ್ಭಾನುಸಾರವಾಗಿ ಹಾಗೇನೆ ಗಾಯಕರಿಗೆ ಅನುಕೂಲಕರ ಆಗಿರುವಂತೆ ಅವ್ರ ಒಂದು ಪದ

ಜೋಡಣೆ ಆಗಿರ್ಬೋದು, ಸಾಹಿತ್ಯ ರಚನೆ ಆಗಿರ್ಬೋದು, ಆ ತರ ಒಂದು ಚಲನಚಿತ್ರವನ್ನ ಸಂಗೀತ ನಿರ್ದೇಶನವನ್ನ ಮಾಡ್ತಾ ಇದ್ರು ಹಂಸಲೇಖ ಅವರು. ಇನ್ನು ಅವರ ಒಂದು ಗೀತೆ, ಮತ್ತೊಂದು ಗೀತೆ ಕೇಳೋಣ, ಗಟ್ಟಿಮೇಳ ಚಿತ್ರದಿಂದ.

ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ

0: ಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ
1: ಸ್ನೇಹಿತರೆ ಹಂಸಲೇಖ ಅವರಿಗೆ ಹಲವಾರು ಚಲನಚಿತ್ರ ಪ್ರಶಸ್ತಿಗಳು ಕೂಡ ಲಭಿಸಿವೆ ಅಂತ ಹೇಳಿದೆ ಹಾಗೆಯೇ ಇವರಿಗೆ ಗೌರವ ಡಾಕ್ಟರೇಟ್ ಕೂಡ ಲಭಿಸಿದೆ ಭಾರತೀಯ ಸಂಗೀತ ಉದ್ಯಮಕ್ಕೆ ಅವರು ಸಲ್ಲಿಸಿದ ಅಪಾರ ಸೇವೆಗಾಗಿ 2014 ಬೆಂಗಳೂರು ವಿಶ್ವವಿದ್ಯಾಲಯವು ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿದೆ ಹಾಗಾಗಿ ಇವರು ಡಾಕ್ಟರ್ ಹಂಸಲೇಖ ಆಗಿದ್ದಾರೆ ಓಕೆ ಸ್ನೇಹಿತರೆ ಇದೀಗ ನೆನಪಿರಲಿ ಚಿತ್ರದ ಗೀತೆಯನ್ನು ಕೇಳೋಣ

0: श्री राम कथा मर्मज्ञ डॉक्टर कुमार विश्वास जी के साथ श्री राम चरितमानस की भाव रस संगीत यात्रा संपूर्ण श्री राम चरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಸ್ನೇಹಿತರೆ, ಹಂಸಲೇಖ ಅವರ ಕುರಿತು ಒಂದಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ. ಇನ್ನು ಹಂಸಲೇಖ ಹಾಗೂ ರವಿಚಂದ್ರನ್ ಅವರ ಜೋಡಿ ಹೇಗಿರುತ್ತೆ ಅಲ್ವಾ ಅಂದ್ರೆ, ಕನ್ನಡ ಸಿನಿಮಾ ರಂಗದಲ್ಲಿ ರವಿಚಂದ್ರನ್ ಅವರ ಅದ್ಭುತ ನಟನೆ, ಹಂಸಲೇಖ ಅವರ ಅದ್ಭುತ ಸಂಗೀತ ಸಂಯೋಜನೆ, ಇವೆರಡೂ ಕೂಡಿದ್ರೆ ಅದ್ಭುತವಾದ ಚಿತ್ರ ಅಂತಾನೆ ಹೇಳ್ಬೋದು ಅಲ್ವಾ. ಇದೆಲ್ಲ ಒಂದು ಮ್ಯೂಸಿಕಲ್ ಕಾಂಬಿನೇಷನ್ ಮೂವಿ ಅಂತಾನೆ ಹೇಳ್ಬೋದು. ಓಕೆ ಸ್ನೇಹಿತರೆ, ಇದೀಗ ಪ್ರೇಮಲೋಕ ಚಿತ್ರದ ಗೀತೆಯನ್ನ ಕೇಳೋಣ.

ಸ್ನೇಹಿತರೆ, ಹಂಸಲೇಖ ಹಾಗೂ ವಿ ರವಿಚಂದ್ರನ್ ಅವರ ಸ್ನೇಹದಿಂದ ತೆರೆ ಕಂಡಂತಹ 1987 ತೆರೆ ಕಂಡಂತಹ ಪ್ರೇಮಲೋಕ ಚಿತ್ರ ಕನ್ನಡ ಸಿನಿಮಾ ಸಂಗೀತದ ಇತಿಹಾಸವನ್ನೇ ಬದಲಾಯಿಸಿತು ಅಂತಾನೆ ಹೇಳ್ಬೋದು. ಈ ಚಿತ್ರದ ಎಲ್ಲಾ ಹಾಡುಗಳು ಇಂದಿಗೂ ಎವರ್ ಗ್ರೀನ್ ಹಿಟ್ ಆಗಿ ಉಳಿದಿವೆ. ಓಕೆ ಸ್ನೇಹಿತರೆ, ಇದೀಗ ಒಂದು ಗೀತೆ ಯುದ್ಧಕಾಂಡ ಚಿತ್ರದಿಂದ ಕೇಳಿ ಬರೋಣ.

ಓಕೆ ಸ್ನೇಹಿತರೆ, ಈ ಕಾರ್ಯಕ್ರಮದ ಕುರಿತು ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಬಹುದು. ಇನ್ನು ಸಂದೇಶವನ್ನ ಕಳಿಸ್ತಾ ಇದ್ದಾರೆ ಬೊಮ್ಮಕ್ಕನಹಳ್ಳಿಯಿಂದ ಅನಂತರಾಮ ಸ್ವಾಮಿ ಅವರು. ಓಕೆ, ಬೆಳಗಿನ ಶುಭೋದಯ ಲತಾ ಮೇಡಮ್ ನಿಮಗೆ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಶುಭೋದಯ ನಿಮಗೂ ಕೂಡ. ಎಲ್ಲ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಧನ್ಯವಾದ ಅಂತ ಹೇಳ್ತಾ ಓಕೆ ಸ್ನೇಹಿತರೆ, ಇನ್ನು ಇದೀಗ ಗಡಿಬಿಡಿ ಗಂಡ ಚಿತ್ರದ ಹಾಡನ್ನ ಕೇಳಿ ಬರೋಣ.

ಓಕೆ ಸ್ನೇಹಿತರೆ, ರವಿಚಂದ್ರನ್ ಹಾಗೂ ಹಂಸಲೇಖಾ ಅವರ ಒಂದು ಜೋಡಿಯ ಚಲನಚಿತ್ರದ ಒಂದು ಲಿಸ್ಟನ್ನು ಹೇಳೋದಾದರೆ, ಮೊದಲನೇದಾಗಿ ಪ್ರೇಮಲೋಕ, ರಣಧೀರ, ರಾಮಾಚಾರಿ, ಶಾಂತಿ ಕ್ರಾಂತಿ, ಹಳ್ಳಿ ಮೇಸ್ಟ್ರು, ಪುಟ್ನಂಜ, ಸಿಪಾಯಿ, ಹಾಗೆ ಯಾರೇ ನೀನು ಚೆಲುವೆ, ಪ್ರೀತ್ಸೋ ತಪ್ಪ, ಹೀಗೆ ಹಲವಾರು ಹಿಟ್ ಸಿನಿಮಾಗಳ ಲಿಸ್ಟನ್ನೇ ಹೇಳಿಬಿಡ್ಬೋದು. ಓಕೆ ಸ್ನೇಹಿತರೆ, ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತೇನೆ. ಇದೀಗ ಕೇಳೋಣ ಪುಟ್ನಂಜ ಚಿತ್ರದಿಂದ ಹಾಡನ್ನು.

0: ಓಕೆ ಸ್ನೇಹಿತರೆ, ಹಂಸಲೇಖ ಹಾಗೂ ರವಿಚಂದ್ರನ್ ಅವರ ಕುರಿತು ಒಂದಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ. ಇನ್ನು ಇವರಿಬ್ಬರ ಸ್ನೇಹ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಕಾರಣಕ್ಕೆ ಒಂದಷ್ಟು ತೊಂದರೆಗೀಡಾಗುತ್ತೆ ಅಂತಾನೆ ಹೇಳ್ಬೋದು. ಆ ಕಾರಣ ಏನೇ ಇರಲಿ, ಅದಾದ ನಂತರ ಒಂದಷ್ಟು ದಿನಗಳು ಅಥವಾ ಒಂದಷ್ಟು ವರ್ಷಗಳ ಆದ ನಂತರ ಈ ಸ್ನೇಹ ಮತ್ತೆ ಚಿಗುರೊಡೆದಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಮತ್ತೆ ಹಂಸಲೇಖ ಹಾಗೂ ರವಿಚಂದ್ರನ್ ಮತ್ತೆ ಒಟ್ಟಾಗಿದ್ದಾರೆ ಅಂತಂದ್ರೆ ಎಂತಹ ಒಳ್ಳೆ ಹಿಟ್ ಸಾಂಗ್ಸ್ ಬರ್ಬೋದು ಅಂತ ಯೋಚನೆ ಮಾಡಿ ಅಲ್ವಾ. ಓಕೆ ಸ್ನೇಹಿತರೆ, ಇದೀಗ ಪ್ರೀತ್ಸೋ ತಪ್ಪ ಚಿತ್ರದ ಹಾಡನ್ನ ಕೇಳೋಣ.
1: ಮಾತು

ಓಕೆ ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆಯ ಹಾಗೆ ವಿ ರವಿಚಂದ್ರನ್ ಅವರ ನಟನೆಯ ಗೀತೆಗಳನ್ನ ಕೇಳ್ತಾ ಇದ್ರಿ. ಇನ್ನು ಸಂದೇಶಗಳನ್ನ ಕಳಿಸ್ತಾ ಇದ್ರಿ. ಓಕೆ, ಯಾರೆಲ್ಲ ಸಂದೇಶವನ್ನ ಕಳಿಸ್ತಾ ಇದ್ದಾರೆ ಅಂತ ನೋಡೋಣ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಕಳಿಸ್ತಾ ಇದ್ದಾರೆ. ಲತಾ ಆರ್ ಮೇಡಮ್ಗೆ ಶುಭ ಮುಂಜಾನೆ ನಮಸ್ಕಾರ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ನಮಸ್ಕಾರ ನಿಮಗೂ ಕೂಡ. ಓಕೆ, ಇಂದು ವಿಶ್ವ ಆಮೆಗಳ ದಿನದ ಹಾಗೆ ಇಂದಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ಹಾಡುಗಳು ಮನಸ್ಸಿಗೆ ಆನಂದವನ್ನು ನೀಡ್ತಾ ಇದೆ. ವಂದನೆಗಳು ಮೇಡಮ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ. ಹಾಡುಗಳನ್ನು ಕಾರ್ಯಕ್ರಮಗಳನ್ನ ಹೀಗೆ ಕೇಳ್ತಾ ಇರಿ ಅಂತ ಹೇಳ್ತಾ ಏನೋ ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್ ಸರೋಜ ಸಂಜೆ ಧನ್ಯ ಮುದಿಮಲ್ಲಪ್ಪ ಕಸ್ತೂರಮ್ಮ ಅವರು ಕಳಿಸ್ತಾ ಇದ್ದಾರೆ. ಹಂಸಲೇಖ ಅವರ ಹಾಗೂ ರವಿಚಂದ್ರನ್ ಅವರ ಜೋಡಿ ಒಂದು ಅದ್ಭುತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರವಿಚಂದ್ರನ್ ನಟನೆ, ಹಂಸಲೇಖ ಅವರ ಸಂಗೀತ ಎಷ್ಟು ಕೇಳಿದ್ರು ಬೇಜಾರಾಗಲ್ಲ ಅಂತ ಮೋಡಿ ಇದೆ ಮೇಡಮ್. ಅವರ ಮಾಹಿತಿ ತಿಳಿಸಿದ ನಿಮಗೆ ಧನ್ಯವಾದ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಓಕೆ, ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದ ಅಂತ ತಿಳಿಸ್ತಾ ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ಹಳ್ಳಿ ಮೇಷ್ಟ್ರು ಚಿತ್ರದ ಹಾಡನ್ನ ಕೇಳೋಣ.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಓಕೆ ಸ್ನೇಹಿತರೆ, ಇನ್ನು ಬೆಳಗಿನ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ನಾನು ನಿಮ್ಮ ರೇಡಿಯೋ ಗೆಳತಿ ಲತಾ ಆರ್ ಮಾಡುವ ನಮಸ್ಕಾರ, ಹಾಗೆಯೇ ತಾಂತ್ರಿಕ ಸಹಕಾರ ಪ್ರಶಾಂತ್ ಕುಮಾರ್ ಜೈ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರೆ 102.6 ಕಂಪನಾಂಕಗಳಲ್ಲಿ. ಇನ್ನ ಈಗ ಅಡುಗೆ ಅರಮನೆ.
1: La la la la.

0: ಹಾಯ್ ಕೇಳಿದ್ರೆ, ಅಡುಗೆ ಅರಮನೆ ಕಾರ್ಯಕ್ರಮಕ್ಕೆ ನಿಮ್ಮ ಮೆಚ್ಚಿನ ಬಾನುಲಿ ಗೆಳತಿ ಡಿ ಆರ್ ಶೈಲಜಳ ಆತ್ಮೀಯವಾದಂತಹ ಸ್ವಾಗತ ಹಾಗೂ ನಮಸ್ಕಾರಗಳು. ಇವತ್ತಿನ ಅಡುಗೆ ಅರಮನೆ ಕಾರ್ಯಕ್ರಮಕ್ಕಾಗಿ ವಿಷಯ ಏನಿರಬಹುದು ಅಂತ ಕಾಯ್ತಾ ಕೂತಿದ್ದೀರಾ ಅನ್ಸತ್ತೆ. ವಿಷಯ ಏನಿಲ್ಲ, ಸಿಂಪಲ್ ಆಗಿ ಬದನೆಕಾಯಿಯಿಂದ ಏನೇನು ಖಾದ್ಯಗಳನ್ನು ನಾವೆಲ್ಲ ಮಾಡಬಹುದು, ಚಿಕ್ಕದ್ರಿಂದ ಹಿಡಿದು ಅದನ್ನು ದೊಡ್ಡ ದೊಡ್ಡ ಸಮಾರಂಭಗಳಲ್ಲೂ ಕೂಡ ಬಳಸಲಾಗತ್ತೆ ಅಲ್ವಾ. ಸೊ ಹಂಗಾಗ್ಬಿಟ್ಟು ಯಾರ್ಯಾರ ಮನೆಯಲ್ಲಿ ಈಸಿಯಾಗಿ ವೆರೈಟಿಯಾಗಿ ಯಾರ್ಯಾರು ಮಾಡ್ತೀರಾ ಅಡುಗೆನ, ಅದನ್ನೆಲ್ಲ ನಮಗೆ ತಿಳಿಸ್ಬಹುದು ಯಾವ್ಯಾವ ರೀತಿ ಅಂಥೇಳಿ. ನಮ್ಮ ಕೇಳುಗರು ಕೂಡ ತಿಳಿದೇ ಇರೋರು ಕೂಡ ತಿಳ್ಕೊತೀವಿ ಅಂತ ಹೇಳೋಣ. ಈಗ ಅಡುಗೆ ಅರಮನೆ ಇದರಲ್ಲಿ ಬದನೆಕಾಯಿಯ ವಿಶೇಷಗಳು.
1: ಜೀರಿಗೆ ತುಪ್ಪ, ಮೂರನೇ ಸಾಲ ಸಾಸಿವೆ ಡಬ್ಬ, ಅಲ್ಲಿ ನೋಡಪ್ಪ, ಅಯ್ಯೋ ಮುಂಚೆ ಬೇಳೆ ಹಾಕ್ರಿ.
2: ಬೇಳೆ ಇಲ್ಲಿದೆಯೋ?
1: ಅದ್ರಲ್ಲಿ ಹುಳ ಇದೆ, ಸ್ವಲ್ಪ ಆರ್ ಹಾಕಿ.
2: ಬರೀ ಆಲೂಗಡ್ಡೆ ಈರುಳ್ಳಿ ಇದೆ ಸಾಕೇನೆ?
1: ಅಯ್ಯೋ ಕೈಗ್ ಸಿಕ್ಕಿದ್ ಹಾಕಿ ಏನೋ ಒಂದ್ ಮಾಡ್ರಿ.
2: ಸರಿ,
1: ನೀರ್ ಕುದಿತಾ ಇದೆ, ಬೇಗ ಹಾಕ್ರಿ. ಹಾಗೆ ಒಗ್ಗರಣೆ ಇನ್ನು ಹಾಕೊಳ್ಳಿ.
0: ಓಕೆ, ಕರೆ ಮಾಡಿದರೆ ಯಾರು ಅಂತ ನೋಡೋಣ. ಹಲೋ.
3: ಹಲೋ, ನಮಸ್ತೆ.
0: ನಮಸ್ತೆ,
3: ನಳಿನಿ ಸತೀಶ್.
0: ಓಕೆ, ನಳಿನಿ ಸತೀಶ್ ಅವರು ಇವತ್ತು ಯಾವ ರೀತಿ ಅಡುಗೆಯನ್ನ ಮಾಡಿ ಹೇಳ್ತಾರೆ ನಮ್ಗೆ ಬದನೆಕಾಯಿಯ ಬಗ್ಗೆ?
3: ಬದನೆಕಾಯಿ

0: ಸ್ಟೋರ್ ಎಲ್ಲರೂ ಈಸಿಯಾಗಿ ಮಾಡೋದು ಅಂದ್ರೆ ಬದನೆಕಾಯಿ ಪಲ್ಯ ಮಾಡ್ತಾರೆ, ಅಂಡ್ ಬದನೆಕಾಯಿ ಚಟ್ನಿನು ಮಾಡ್ತಾರೆ, ಮತ್ತೆ ಬದನೆಕಾಯಿ ಗೊಜ್ಜುನು ಮಾಡ್ತಾರೆ. ಮುದ್ದೆಗೆ ಅಂತಂದ್ಬಿಟ್ಟು ಬದನೆಕಾಯಿ ಗೊಜ್ಜುನು ಮಾಡ್ತಾರೆ. ಆ ಬದನೆಕಾಯಿನ ಬೇಯಿಸ್ಕೊಂಡ್ಬಿಟ್ಟು ಮತ್ತೆ ಹಸಿಮೆಣಸಿನ್ಕಾಯಿ ಹುರ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿ ಅದನ್ನ ಗ್ರೈಂಡ್ ಮಾಡ್ಬಿಟ್ಟು ಮತ್ತೆ ಬದನೆಕಾಯಿನ ಗ್ರೈಂಡ್ ಮಾಡಿ ಅದಕ್ಕೆ ಸ್ವಲ್ಪ ಕುರುಶಣೆ ಪುಡಿ ಮತ್ತೆ ಸಾಂಬಾರ್ ಪುಡಿ ಹಾಕ್ಬಿಟ್ಟು ಚಟ್ನಿ ಗೊಜ್ಜು ಮಾಡ್ತಾರೆ. ಸೊ ಅದ ನಂತರ ಮತ್ತೆ ಅದಕ್ಕೆ ಒಗ್ಗರಣೆ ಕೊಡ್ತಾರೆ, ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತಾರೆ ಅದಕ್ಕೆ. ಅದು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ, ಒಂದ್ ಸ್ವಲ್ಪ ಕನ್ಸಿಸ್ಟೆನ್ಸಿ ಒಂದ್ ಸ್ವಲ್ಪ ನೀರಾಗಿ ಮಾಡ್ಕೋಬೇಕು ಅಷ್ಟೇ
1: ಮಾಡ್ಕೋಬೇಕು. ಅದಕ್ಕೆ ಒಗ್ಗರಣೆ ಎಣ್ಣೆಗಿಂತ ಸ್ವಲ್ಪ ತುಪ್ಪ ಸೇರಿಸಿದ್ರೆ ಇನ್ನೂ ಘಮ ಚೆನ್ನಾಗಿರುತ್ತೆ.
0: ತುಪ್ಪ ಸೇರಿಸಿದ್ರೆ ಏನಾಗುತ್ತೆ ಅಂತಂದ್ರೆ ಆ ಫ್ಲೇವರ್ ಮುದ್ದೆಗೆ ಬೇರೆ ಆಗುತ್ತೆ, ಯಾಕಂದ್ರೆ ಎಲ್ಲಾನು ತುಪ್ಪ ಅಡ್ಜಸ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಆ ಫ್ಲೇವರೇ ಮುದ್ದೆಗೆ ಬೇರೆ ಆಗುತ್ತೆ. ಹಾಗಾಗಿ ನಾನು ಎಣ್ಣೆ ಅಂತಂದ್ ಹೇಳಿದೆ, ತುಪ್ಪ ಹಾಕೋದಕ್ಕೆ ತುಪ್ಪ ಹಾಕ್ತಿವಿ, ಎಣ್ಣೆ ಹಾಕೋದಕ್ಕೆ ಎಣ್ಣೆ ಹಾಕ್ತಿವಿ, ತುಪ್ಪಕ್ಕೆ ಎಣ್ಣೆ, ಎಣ್ಣೆಗೆ ತುಪ್ಪ ಹಾಕಿ ಅವಾಗ ಫ್ಲೇವರ್ ಬೇರೆ ಆಗುತ್ತೆ, ಸ್ವಲ್ಪ ಟೇಸ್ಟ್ ಅಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ,
1: ಹೆಚ್ಚು ಕಡಿಮೆ.
0: ಹಾಗಾಗಿ ಹಾಗಾಗಿ ಎಣ್ಣೆ ಒಗ್ಗರಣೆ ಕೊಟ್ಟರೆ ತುಂಬಾ ಟೇಸ್ಟಿ ಆಗಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನನ್ ಮಗ ಏನ್ ಮಾಡ್ತಾನೆ ಅಂದ್ರೆ ಬದನೆಕಾಯಿನ ಸ್ವಲ್ಪ ತೆಳುವಾಗಿ ಹೆಚ್ಚಿಬಿಟ್ಟು ಅದನ್ನ ಫ್ರೈ ಮಾಡ್ತಾನೆ, ತುಂಬಾ ಚೆನ್ನಾಗಿ ಫ್ರೈ ಮಾಡ್ತಾನೆ. ತೆಳುವಾಗಿ ಹೆಚ್ಚಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ 75% ಬೆಂದ ಮೇಲೆ ಅದಕ್ಕೆ ಉಪ್ಪು, ಖಾರ ಪುಡಿ ಮತ್ತೆ ಗರಂ ಮಸಾಲ ಪೌಡರ್ ಹಾಕಿ ಮತ್ತೆ ಫ್ರೈ ಮಾಡ್ತಾನೆ. ಅದು ತುಂಬಾ ಮೆದುವಾಗಿ ಬೆಂದ ಮೇಲೆ ಅದು ನೆಂಚ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಅದು ಬಹಳ ಚೆನ್ನಾಗಿರುತ್ತೆ. ಆ ರೀತಿನು ಕೂಡ ಮಾಡ್ತಾನೆ ನನ್ ಮಗ. ನನ್ಗೆ ಅಷ್ಟಾಗಿ ಕೈ ಕೂತಿಲ್ಲ, ನನ್ ಮಗ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾನೆ ಅದನ್ನ.
1: ಹಾ, ನಿಮ್ಮ ಮಗ ಎಲ್ಲಾದ್ರಲ್ಲೂ ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಕಾಣ್ಸುತ್ತೆ ಅಲ್ವಾ?
0: ನಿಜವಾಗ್ಲೂ ಪಾಪ ಅವನು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಪಾಪ ನನ್ ಜೊತೆ ಅವನು ಹೆಲ್ಪ್ ಗೆ ಬಂದ್ಬಿಡ್ತಾನೆ, ಯಾಕಂದ್ರೆ ಬೆಂಗಳೂರಿಂದ ಮನೆ ಬಂದಿರ್ತಾನೆ, ಮನೆಗೆ ಮಮ್ಮಿ ನೋಡೋಣ ಅಪ್ಪಾಜಿ ನೋಡೋಣ ಅಂತ ಬಂದಿರ್ತಾನೆ. ಸೊ ಬಂದಾಗ ನನಗೆ ಅಡಿಗೆ ಮನೆಗೆ ಹೆಲ್ಪ್ ಮಾಡ್ತಾನೆ, ಅಂದ್ರೆ ವಾಚ್ ಅಲ್ಲೇ ಇಟ್ಕೊಂಡ್ಬಿಡ್ತಾನಲ್ಲ, ಅವ್ರದ್ದೇನು ಮಾತುಕತೆ ಇರುತ್ತೆ USA ಕಂಪ್ನಿದು. ಸೊ ಪಾಪ ಅಲ್ಲೇ ಅಡಿಗೆ ಮಾಡ್ತಾನೆ, ಹಂಗೆ ಮಾತಾಡ್ತಾ ಇರ್ತಾನೆ ಕೆಲಸದಲ್ಲಿ, ನನಗೂ ಒಂದ್ಸಲ ಅನ್ಸುತ್ತೆ. ಆದ್ರೆ ಇದನ್ನ ಮಾತ್ರ ಅವನೇ ಮಾಡ್ತಾನೆ, ಇದನ್ನ ಮತ್ತೆ ಶಾವಿಗೆ ಉಪ್ಪಿಟ್ಟು ಮಾತ್ರ ಅವನೇ ಮಾಡ್ತಾನೆ.
1: ಓಕೆ, ತುಂಬಾ ಚೆನ್ನಾಗಿ ಖಾದ್ಯಗಳನ್ನ ಹೇಳಿದ್ರಿ, ಚೆನ್ನಾಗಿತ್ತು ನಿಮ್ಮ ಹೇಳಿದ್ದ ಎರಡು ವೆರೈಟಿಗಳು ಕೂಡ. ಧನ್ಯವಾದ ನಳಿನಿ ಸತೀಶ್ ಅವರು.
0: ಥ್ಯಾಂಕ್ ಯು,
1: ಥ್ಯಾಂಕ್ ಯು. ಓಕೆ, ನಳಿನಿ ಸತೀಶ್ ಅವರು ಎರಡು ಖಾದ್ಯಗಳನ್ನ ಹೇಳಿದ್ರು ಬದನೆಕಾಯಿಯಿಂದ. ನೋಡೋಣ ನಮ್ಮ ಕೇಳುಗರು ಯಾರ್ಯಾರು ಮತ್ತೆ ಇನ್ನು ಯಾವ ಯಾವ ಹೊಸ ರೀತಿಯಾಗಿರುವಂತಹ ಒಂದು ಬದನೆಕಾಯಿಯ ಖಾದ್ಯಗಳನ್ನ ಯಾರ್ಯಾರು ಮಾಡ್ತಾರೆ ಅಂತ ನೋಡೋಣ.

0: ஹலோ ஹலோ ஹலோ ಕರೆ ಮಾಡಿಬಿಟ್ಟು ಆನ್ ಮಾಡಿಕೊಂಡು ರೇಡಿಯೋ ಆನ್ ಮಾಡಿಕೊಂಡು ಅದ್ರ ಮುಂದೆ ಕೂತ್ರೆ ನಮಗೆ ಹೇಗೆ ಕೇಳಿಸೋದು? ಯಾರದು? ಹಲೋ.
1: ನವರಸಗಳ ಉಣಬಡಿಸಲು ಬಿಸಿ ಬಿಸಿ ಇದೆ.
0: ಹಲೋ.

0: ಹಲೋ,
1: ಈಗ ಕೇಳಿಸ್ತಾ ಇದೆ, ಹೇಳಿ. ಹೇಳಿ. ಹಲೋ, ನಿಮ್ ಹೆಸರು ಹೇಳಿ.
2: ಹಲೋ,
1: ನಿಮ್ ಹೆಸರು ಹೇಳಿಮ್ಮ.
2: ಶಾಂತಮ್ಮ.
1: ಶಾಂತಮ್ಮ, ಶಾಂತಮ್ಮ ಅವರು ಬದನೆಕಾಯಿಯಿಂದ ಏನೇನೆಲ್ಲ ಅಡಿಗೆ ಮಾಡ್ತೀರಾ?
2: ಬದನೆಕಾಯಿಯಿಂದ ಚಟ್ನಿ ಮಾಡ್ತೀವಿ, ಸಾಂಬಾರ್ ಮಾಡ್ತೀವಿ.
1: ಹೇಳಿ, ಯಾವ ರೀತಿ ಮಾಡ್ತೀರಾ? ಸಾಂಬಾರ್ ಯಾವ ರೀತಿ ಮಾಡ್ತೀರಾ? ಚಟ್ನಿ ಯಾವ ರೀತಿ ಮಾಡ್ತೀರಾ?
2: ಚಟ್ನಿ ನಾವು ಅಲ್ಲೆಲ್ಲ ಹಾಕಿ ಬದನೆಕಾಯಿ ಮೆಣಸಿನ್ಕಾಯಿ ಎಲ್ಲ ಸುಟ್ಟು ಬಿಡ್ತೀವಿ ಮೇಡಮ್.
1: ಬರೀ ಇದ್ರ ಮೇಲೆ ಡೈರೆಕ್ಟ್ ಒಲೆ ಮೇಲೆ ಹಾಕ್ತೀರಾ ಇಲ್ಲ ನೀವು ಬಾಂಡ್ಲಿನಲ್ಲಿ ಏನಾದ್ರೂ ಉರಿತೀರಾ? ತುಂಬಾ ಚೆನ್ನಾಗಿರುತ್ತೆ ನೋಡ್ರಿ. ಇಲ್ಲಿ ಕುತ್ಕೊಂಡು ನನಗೆ ಬಾಯಲ್ಲೆಲ್ಲ ನೀರ್ ಬರ್ತಾ ಇದೆ.
2: ಚಟ್ನಿ ಮಾಡಿ ರಾಗಿ ರೊಟ್ಟಿ ಮಾಡ್ಬಿಟ್ಟೆ.
1: ಅದಕ್ಕೆ ಹಸಿ ಈರುಳ್ಳಿ ಕೂಡ ಮಿಕ್ಸ್ ಮಾಡ್ಕೋಬಹುದು ಚಿಕ್ಕದಾಗಿ ಹೆಚ್ಚಿ. ತುಂಬಾ ಚೆನ್ನಾಗಿರತ್ತೆ ಅಲ್ವಾ? ಯಾವ ರೀತಿ ಮಾಡ್ತೀರಾ ಹೇಳ್ರಿ ನಮ್ಮ ಕೇಳುಗರು. ಕೆಲವ್ರಿಗೆಲ್ಲ ಮಾಡ್ಕೋಬೇಕು ಅಂತ ಇಷ್ಟ ಇರತ್ತೆ, ಆದ್ರೆ ಕೆಲವ್ರಿಗೆ ಗೊತ್ತಿರಲ್ಲ ಸಿಟಿನಲ್ಲಿ ಇರೋರ್ಗೆ. ಹೇಳಿ ಹೇಳಿ, ಹೇಗ್ ಮಾಡ್ತೀರಾ ಚಟ್ನಿನ? ಹೇಳಿ ಹೇಳಿ, ನೀವ್ ಹೇಗ್ ಮಾಡ್ತೀರಾ ಅನ್ನೋದನ್ನ ಹೇಳಿ.
2: ಬದನೆಕಾಯಿ, ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಸುಟ್ಬಿಟ್ಟು,
1: ಓಕೆ,
2: ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗೆಲ್ಲ ಕಿವಿಚಿಬಿಟ್ಟು ರಾಗಿ ರೊಟ್ಟಿ ಚಪಾತಿಗೆ ಬಹಳ ಚೆನ್ನಾಗಿರುತ್ತೆ ಮೇಡಮ್.
1: ಅಂದ್ರೆ ನೀವು ಒಗ್ಗರಣೆ ಹಾಕಲ್ಲ? ಓಕೆನಾ? ಹೌದು ಹೌದು. ಅಲ್ಲ, ನೀವು ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಅದೊಂದು ಮೆಥಡ್ ಅಂತ ವಿಧ ಅಂತ ಇರುತ್ತಲ್ವಾ, ಆ ವಿಧಾನನ ಹೇಳ್ಬೇಕಲ್ಲ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಓಕೆ, ಬದನೆಕಾಯಿ, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಸುಟ್ಕೊಂಡ್ಬಿಟ್ಟು ಎರಡೂ ಕಡೆ ಎಲ್ಲಾ ಕಡೆನೂ ಸುಟ್ಕೊಂಡ್ಬಿಟ್ಟು ಅದಕ್ಕೆ ಕೊತ್ತಂಬರಿ, ಉಪ್ಪು, ಬೆಳ್ಳುಳ್ಳಿ ಹಾಕ್ಬಿಟ್ಟು ಎಲ್ಲ ಕಿವುಚಿ ಬಿಡೋದು. ಕಿವುಚಿ ಬಿಟ್ರೆ ಅದು ರೆಡಿ. ಅನ್ನಕ್ಕೂ ಎಲ್ಲದಕ್ಕೂ ಬರುತ್ತೆ. ಓಕೆಮ್ಮ, ಚೆನ್ನಾಗಿ ಹೇಳಿದ್ರಿ ಶಾಂತಮ್ಮ ಅವರು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.

0: ಹಲೋ,
1: ಮೇಡಮ್ ಅವರೇ.
0: ನಮಸ್ತೆ ಅಮ್ಮ, ಎಲ್ಲಿಂದ?
1: ನಾವು ತಂಪಗಲ್ಲಿಂದ ಮಾತಾಡ್ತಾ ಇದ್ದೀವಿ.
0: ಓಕೆ, ತಮ್ಮ ಹೆಸರು?
1: ನಮ್ಮ ಹೆಸರು ಕಮಲಮ್ಮ ಅಂತ.
0: ಹಾ, ಕಮಲಮ್ಮ ಅವರು ಬದನೆಕಾಯಿಯಿಂದ ಏನೇನೆಲ್ಲ ಅಡಿಗೆ ಮಾಡ್ತೀರಾ?
1: ನಾವು ಬದನೆಕಾಯಿಯಿಂದ ಎಣ್ಗಾಯಿ ಮಾಡ್ತೀವಿ. ಎಲ್ಲ ಒಲೆಯಲ್ಲಿ ಸುಟ್ಬಿಟ್ಟು ಚಟ್ನಿ ಮಾಡ್ತೀವಿ. ಬೇಳೆ ಎಲ್ಲ ಹಾಕಿ ಬದನೆಕಾಯಿ ಹಾಕಿ ಸಾಂಬಾರ್ ಮಾಡ್ತೀವಿ.
0: ಸಾಂಬಾರ್ ಮಾಡ್ತೀರಾ? ಓಕೆ.
1: ಆಮೇಲೆ ಬೇಯಿಸ್ಬಿಟ್ಟು ಬಜ್ಜಿ ಮಾಡ್ತೀವಿ. ಅದನ್ನ ಈರುಳ್ಳಿ ಎಲ್ಲ ಎತ್ಕೊಂಡು, ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಎತ್ಕೊಂಡು.
0: ಓಕೆ, ಎಣ್ಗಾಯಿ ಸಾಂಬಾರು ಚಟ್ನಿ ಕಿವಿಚಿದ್ದು ನಾಲ್ಕು ತರ ಮಾಡ್ತೀರಾ? ಅಂದ್ರೆ ಸ್ಪೆಷಲ್ ಆಗಿ ಅಂತ ಯಾವ್ದು ಮಾಡ್ತೀರಾ?
1: ಸ್ಪೆಷಲ್ ಅಂತಂದ್ರೆ ಇನ್ನೇನ್ ಅದೇ ಬಜ್ಜಿ ಅಂತ ಬಿಟ್ಟು
0: ಅದನ್ನೆಲ್ಲನಾ
1: ಹಾಕಿ ಚಪಾತಿಗೂ ಬರುತ್ತೆ, ಮುದ್ದೆಗೂ ಬರುತ್ತೆ.
0: ಓಕೆ, ಅಂದ್ರೆ ಬದನೆಕಾಯಿ, ಟೊಮೆಟೊ, ಮತ್ತೆ ಇನ್ನೊಂದೇನು, ಮೆಣಸಿನ್ಕಾಯಿ, ಆ ಮೂರನ್ನು ಕೂಡ ನಮಗೆ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ಎಲ್ಲ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನ ಮಿಕ್ಸಿಗೆ ಹಾಕೋತೀರಾ, ಕಿವುಚುತ್ತೀರಾ? ಅದನ್ನ
1: ಕರೆಂಟ್ ಇದ್ರೆ ಮಿಕ್ಸಿಗೆ ಹಾಕಿ, ಇಲ್ಲ ಇದ್ರೆ
0: ಕಿವುಚು ಬಿಡ್ತೀರಾ. ಅಂದ್ರೆ ಅದಕ್ಕೂ ಕೂಡ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಉಪ್ಪು ಮೂರನ್ನು ಸೇರಿಸ್ಬಿಟ್ಟು ಅದರಿಂದ ಮಸ್ತ್ ಬಿಡ್ತೀರಾ. ಕೆಲವರೆಲ್ಲ ಅದು ಬಜ್ಜಿ ಮಾಡ್ಲಿಕ್ಕೆ ಇದು ತೆಂಗಿನಕಾಯಿ ಕೂಡ ಮಿಕ್ಸ್ ಮಾಡ್ತಾರೆ ಅಲ್ವಾ, ಮಿಕ್ಸಿಗೆ ಹಾಕ್ತಾರೆ.
1: ತೆಂಗಿನಕಾಯಿ ಅಷ್ಟು ಟೇಸ್ಟ್ ಬರಲ್ಲ ಅದಕ್ಕೆ. ಇದು ಎಣ್ಗಾಯಿ ಇರುತ್ತಲ್ಲ, ಎಲ್ಲಾದ್ರು ಮಸಾಲೆ ಹಾಕ್ಬಿಟ್ಟು ಅದಕ್ಕೆ ಮಾಡಿದ್ರೆ ತುಂಬಾ ರುಚಿ ಇರುತ್ತೆ. ಅದಕ್ಕೆ ರೊಟ್ಟಿ ಹಾಕ್ಬಿಡೋದು, ಸಜ್ಜೆ ರೊಟ್ಟಿ ಹಾಕ್ಬೇಕು.
0: ಅಲ್ಲ, ಹೆಣ್ಗಾಯಿ ಯಾವ ರೀತಿ ಮಾಡ್ತೀರಾ? ಯಾಕೆಂದ್ರೆ ಹೆಣ್ಗಾಯಿನೇ ತುಂಬಾ ವೆರೈಟಿ ನಲ್ಲಿ ಮಾಡ್ತಾರೆ. ಯಾವ ರೀತಿ ಮಾಡ್ತೀರಾ ನೀವು?
1: ನಾವು ಅದನ್ನ ಎಲ್ಲ ಮಸಾಲೆ ರುಬ್ಕೊಳ್ತೀವಿ, ಕಾಯಿ ಮತ್ತೆ ತಿರ್ಗಾ ಮೆಣಸಿನ್ಕಾಯಿ ಇದು ಸಾಂಬಾರ್ ಪುಡಿ ಪ್ರತಿಯೊಂದು ಎಲ್ಲ ರುಬ್ಕೊಂಡು ಟೊಮಾಟೊ ಹಾಕೊಂಡು
0: ಈರುಳ್ಳಿ ಹಾಕ್ತೀರಾ?
1: ಎಲ್ಲ ಎಲ್ಲಾದ್ರು ಒಗ್ಗರಣೆಗೆ ಮಾಡ್ಕೊಂಡು ಅದನ್ನ ಅದರಲ್ಲಿ ತುಂಬಿ ಸ್ವಲ್ಪ ಕೊಟ್ಟು ಇದ್ರ ಪುಡಿ ಹಾಕ್ತಾ ಇದೀವಿ. ಅದಕ್ಕೆಲ್ಲ ತುಂಬಿಟ್ಟು ಹಂಗೆ ಎಣ್ಣೆ ಒಳಗಡೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ.
0: ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಆಮೇಲೆ ನೀರು ಹಾಕ್ತೀರಾ?
1: ನೀರ್ ಹಾಕ್ತೀವಿ.
0: ಓಕೆ ಅಮ್ಮ. ಓಕೆ ಕಮಲಮ್ಮ,
1: ಚೆನ್ನಾಗಿರುತ್ತೆ, ರೊಟ್ಟಿಗೆ ಚೆನ್ನಾಗಿರುತ್ತೆ.
0: ಹೌದು ಹೌದು,
1: ಸ್ವಲ್ಪ ಕರೆ ತಗೊಳ್ಳಿ ಮೇಡಮ್. ಆ ತಮ್ಸ್ಕಲ್ಲರ್ದು
0: ಆಯ್ತು ಆಯ್ತು ಅಮ್ಮ, ಈಗ ಮಾತಾಡ್ತಿದ್ದೀರಲ್ವಾ?
1: ಹೌದು ಮೇಡಮ್, ನೀವು ಬನ್ನಿ ನಮ್ಮ ಊರಿಗೆ.
0: ಆಯ್ತು, ಬರೋಣ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲ?
1: ಹೌದು ಮೇಡಮ್, ಬರ್ರಿ.
0: ಚೆನ್ನಾಗಿದೆ,
1: ತುಂಬಾ ಚೆನ್ನಾಗಿದೆ, ನನಗೆ ಬಹಳ ಇಷ್ಟ ಬರುತ್ತೆ, ನಿಮ್ಮನ್ನ ನೋಡ್ಬೇಕು ಅನ್ಸುತ್ತೆ.
0: ಆಯ್ತು, ಬರೋಣ.
1: ನಿಮ್ ಕಾರ್ಯಕ್ರಮಗಳು ಎಲ್ಲಾ ಮೂಲೆ ಅದ್ ಹೆಂಗೆ ನೀವು ಇದನ್ ಮಾಡ್ತೀರಿ ಅಂತ ನಮಗೆ ಅದೇ ಒಂದು ಆಶ್ಚರ್ಯ ಆಗುತ್ತೆ.
0: ಆಶ್ಚರ್ಯ ಆಗತ್ತೆ, ಯಾಕೆ ಆಶ್ಚರ್ಯ? ನಿಮ್ ತರ ನಾವು ಮಾತಾಡ್ತೀವಿ ಅಷ್ಟೇನೆ.
1: ಇಲ್ಲ, ಆ ಕಾರ್ಯಕ್ರಮಗಳು ಎಲ್ಲಿದ್ದ ಒತ್ತು ತರ್ತಾರೆ, ಎಲ್ಲಿದ್ದ ಪ್ರಸಾರ ಮಾಡ್ತೀರಿ ಅನ್ನೋದೇ ನನಗೆ ಕುತೂಹಲ.
0: ಕುತೂಹಲ, ಹೌದು, ಬನ್ನಿ ಆಕಾಶವಾಣಿಗೆ.
1: ನೋಡ್ಬೇಕು.
0: ಆಯ್ತಮ್ಮ,
1: ಬನ್ರಿ.
0: ಆಯ್ತಮ್ಮ, ಬರೋಣ. ಆಯ್ತಮ್ಮ, ಆಯ್ತು ಆಯ್ತು, ಕರೆ ಮಾಡಿದಕ್ಕೆ ಧನ್ಯವಾದ ಕಮಲಮ್ಮ ಅವರಿಗೆ.
1: ನಿಮ್ಗೂ ಧನ್ಯವಾದ. ನಮ್ಗೆ ಪದೇ ಪದೇ ಮಾಡ್ತಾ ಇರ್ರಿ ಮೇಡಮ್ ಅವರೇ, ನಮ್ಮ ತಗೊಳ್ರಿ ನಮ್ ಕರೆನ.
0: ಆಯ್ತಮ್ಮ, ಇಲ್ಲಿ ಯಾರ್ದು ಅಂತ ಹೆಸರು ತೋರ್ಸಲ್ಲ, ನಂಬರ್ ತೋರ್ಸಲ್ಲ, ಆಯ್ತಾ? ಸುಮ್ನೆ ನಾವು ರಿಸೀವ್ ಮಾಡ್ತೀವಿ ಅಷ್ಟೇ.
1: ಹೌದಾ, ಏನ ಒಳ್ಳೇದಾಯ್ತು.
0: ಓಕೆಮ್ಮ, ಓಕೆ, ಧನ್ಯವಾದ ಕಮಲಮ್ಮ. ಹಲೋ ಹಲೋ ಹಲೋ
2: ಹಲೋ,
0: ಹೇಳಿ.
2: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರದು?
2: ಮಧುಕುಮಾರಿ ಅಂತ ಮೇಡಮ್, ಕಾಲ್ಗೆರೆಯಿಂದ.
0: ಮಧುಕುಮಾರಿ ಅವರು ಇವತ್ತು ಏನ್ ಸ್ಪೆಷಲ್ ಮಾಡ್ತಾರೆ ಬದನೆಕಾಯಿಂದ?
2: ಬದನೆಕಾಯಿಂದ ಇವತ್ತು ಏನ್ ಸ್ಪೆಷಲ್ ಮಾಡಿಲ್ಲ ಮೇಡಮ್, ಉದಕ ಮುದ್ದೆ ಮಾಡಿ ಬರ್ರಿ ಮೇಡಮ್, ಊಟ ಮಾಡಂದ್ರಿ.
0: ಉದಕ ಮುದ್ದೆ ಯಾವ್ದಾರು? ಉದಕ
2: ಬೇಳೆ ಹೆಸರು ಕಾಳು ಹಾಕಿ ಉದಕ ಮುದ್ದೆ ಮೇಡಮ್.
0: ಬೇಳೆ ಹೆಸರು ಕಾಳು ಹಾಕಿ. ಓಕೆಮ್ಮ, ಇವತ್ತು ಇವತ್ತಿನ ವಿಷಯಕ್ಕೆ ಬಂದ್ಬಿಡೋಣ. ಈಗ ಬದನೆಕಾಯಿ ಖಾದ್ಯಗಳು ಏನೇನು ವಿಶೇಷ ಮಾಡ್ತೀರಾ ನೀವು ಮನೆಯಲ್ಲಿ?
2: ಬದನೆಕಾಯಿದು ಚಟ್ನಿ ಮಾಡ್ತೀವಿ ಮೇಡಮ್. ಆಮೇಲೆ ಚಪಾತಿಗೆ ಎಣ್ಗಾಯಿ ಅಂದ್ರೆ ಬಾರಿ ಇಷ್ಟ ಮೇಡಮ್ ನಮ್ ಹುಡುಗರಿಗೆ.

0: ಮಸಾಲೆ ಎಲ್ಲ ಹಾಕಿ ಬದನೆಕಾಯಿ ಪಲ್ಯ ಮಾಡ್ತೀವಿ ಮೇಡಮ್.
1: ಮಸಾಲೆ ಎಲ್ಲ ಹಾಕಿ ಬದನೆಕಾಯಿ ಪಲ್ಯ ಹೇಗ್ ಮಾಡ್ತೀರಾ?
0: ಚಕ್ಕೆ, ಲವಂಗ, ಕೊತ್ತಂಬರಿ ಕಾಳು ಎಲ್ಲ ಹುರ್ಕೊಂಡು ಹಸಿ ಕೊಬ್ಬರಿ ಹಾಕಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬೇಕು ಮೇಡಮ್. ಮಿಕ್ಸಿ ಹೊಡ್ಕೊಂಡು ನಾಲ್ಕು ಕೊಳಕಿಗೆ ಮುಳುಗಾಯಿ ಕೊಯ್ಕೊಂಡು ಅದ್ರೊಳಗ್ ತುಂಬಿ ಕೊತ್ತಂಬರಿ ಸೊಪ್ಪು, ಕರಿಬೇವು, ನೀರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಅದನ್ನ ತುಂಬದ್ ಮೇಡಮ್. ಅದನ್ನ ಚಪಾತಿ ಮಾಡ್ಕೊಂಡು ಊಟ ಮಾಡೋದು.
1: ಅಲ್ಲ, ನೀವು ಪಲ್ಯ ಅಂದ್ರಲ್ವಾ?
0: ಹ್ಞೂ ಮೇಡಮ್, ಅದು ಮುಳುಗಾಯಿ ಒಣಕ್ ತುಂಬ್ತೀವಿ ಮೇಡಮ್. ಅದನ್ನ ಎಣ್ಗಾಯಿ ಇದೆಲ್ಲ ದಿನಸೆಲ್ಲ ಹಾಕಿ ಮಿಕ್ಸಿ ಹೊಡಿತೀವಲ್ಲ,
1: ಅದನ್ನ ಎಣ್ಗಾಯಿ ಅಂತಾರಲ್ವಾ?
0: ಹ್ಞೂ ಮೇಡಮ್, ಅದೇ ಎಣ್ಗಾಯಿ ಮೇಡಮ್.
1: ನೀವು ಪಲ್ಯ ಅಂದ್ರಿ, ಅದಕ್ಕೆ ಕೇಳ್ದೆ.
0: ಇಲ್ಲ ಮೇಡಮ್, ಎಣ್ಗಾಯಿ ಎಣ್ಗಾಯಿ ತರ ಅದು ಮುಳುಗಾಯಿ ಒಳಗ್ ತುಂಬ್ತೀವಲ್ಲ ಮೇಡಮ್, ನಾ ಕೋಳಿಗೆ ಹೊಡೆದು.
1: ಓಕೆ,
0: ನಿಮ್ ಪ್ರೋಗ್ರಾಮ್ ಅಂದ್ರೆ ಬಾರಿ ಇಷ್ಟ ಮೇಡಮ್, ಬಹಳ ಚೆನ್ನಾಗಿ ನಡ್ಸ್ಕೊಡ್ತೀರಾ ಮೇಡಮ್ ನೀವು.
1: ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್.
0: ನಿಮ್ ಎಲ್ಲಾ ಪ್ರೋಗ್ರಾಮ್ಗಳು, ಆಮೇಲೆ ಜಾನಪದ ಗೀತೆಗಳಂತೂ ಬಹಳ ಚೆನ್ನಾಗಿ ಬರ್ತಾವ ಮೇಡಮ್. ತೋರ್ ಮನೆಗಳ ಬಗ್ಗೆ, ಅಣ್ಣ ತಂಗಿ ಬಗ್ಗೆ ಎಲ್ಲ ಪ್ರೋಗ್ರಾಮ್ ಬಹಳ ಚೆನ್ನಾಗಿ, ಸಾಂಗ್ ಎಲ್ಲ ಚೆನ್ನಾಗಿ ಬರ್ತಾವ ಮೇಡಮ್.
1: ಹ್ಮ್, ಕೇಳ್ಬೇಕು ನೀವೆಲ್ಲ ಕೇಳ್ಬೇಕು. ಆಮೇಲೆ ನಿಮಗೆ ಯಾವ ತರದ ಇಷ್ಟ ಆಗತ್ತೆ ಅನ್ನೋದನ್ನು ನೀವು ಹೇಳ್ಬೇಕು. ಕರೆ ಮಾಡ್ತಿರಲ್ವಾ, ಅವಾಗ ಹೇಳ್ಬೇಕು.
0: ನಮಗೆ ಮೆಸೇಜ್ ಎಲ್ಲ ಮಾಡಕ್ ಬರಲ್ಲ ಮೇಡಮ್, ಇದು ಕೀಪ್ಯಾಡ್ ಫೋನ್ ಅಲ್ಲ ಮೇಡಮ್, ಹಂಗಾಗಿ ನಮಗ್ ಬರಲ್ಲ ಅವೆಲ್ಲ ಮೆಸೇಜ್ ಮಾಡಕ್ಕೆ. ಲೈನ್ ಸಿಕ್ಕದ್ನೇ ಕಾಯ್ತಿರ್ತೀವಿ ಮೇಡಮ್ ನಿಮ್ ಜೊತೆ ಮಾತಾಡಕ್ಕೆ.
1: ಆಯ್ತಮ್ಮ, ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ನಿಮ್ ಹತ್ರ ಮಾತಾಡಿ, ಮಧುಕುಮಾರಿ ಅವ್ರ ಹತ್ರ.
0: ನಿಮಗಿನ್ನ ಬಹಳ ಖುಷಿ ನಮಗಾಯ್ತು ಮೇಡಮ್ ನಿಮ್ ಹತ್ರ ಮಾತಾಡಕ್. ಬಹಳ ಚೆನ್ನಾಗಿ ನಿರೂಪಕಿಯರು, ನಿರೂಪಕರು ಎಲ್ಲರೂ ಬಹಳ ಚೆನ್ನಾಗಿ ನಡ್ಸ್ಕೊಡ್ತೀರಾ ಮೇಡಮ್ ಫಂಕ್ಷನ್ ಪ್ರೋಗ್ರಾಮ್ಗಳ.
1: ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
0: ಎಸ್ ಎಂಗೂ ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು ಅಮ್ಮ.

ಕೇಳಿದ್ರೆ ಈ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಅಮೆರಿಕ ಅಮೆರಿಕ ಚಿತ್ರದಿಂದ

0: ಪ್ರೀತ್ಸೆ ಚಿತ್ರದಿಂದ.
1: ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ.
0: ಭಜರಂಗಿ ಚಿತ್ರದಿಂದ

0: ಈ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸಂಜೆ 4 ಗಂಟೆಯಿಂದ 5 ಗಂಟೆಯ ಒಳಗೆ ಕಳುಹಿಸಬೇಕು. ಓಕೆ, ಅಡುಗೆ ಅರಮನೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ, ತುಂಬ ಜನ ಕಾಲ್ ಮಾಡಿದ್ರು, ಅವರು ಯಾವ್ಯಾವ ಖಾದ್ಯಗಳು ಬದನೆಕಾಯಿಯಿಂದ ಮಾಡ್ತಾರೆ ಅನ್ನೋದನ್ನು ಕೂಡ ಹೇಳಿದರು. ನೋಡೋಣ ಮತ್ತೆ ಕರೆ ಯಾರದು ಅಂತ ಹೇಳಿ. ಹಾಗೆ ಅದಕ್ಕೂ ಮುಂಚೆ ಒಂದು ಗೀತೆಯನ್ನು ಕೇಳ್ಕೊಂಬರೋಣ.
1: ಸಿಂಪಲ್ ಆಗಿ ಹೇಳ್ತೀನಿ.

0: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಇದುವರೆಗೂ ಅಡುಗೆ ಅರಮನೆ ಕಾರ್ಯಕ್ರಮ ಪ್ರಸಾರವಾಯಿತು.

ಇದುವರೆಗೂ ಅಡುಗೆ ಅರಮನೆ ಈ ಕಾರ್ಯಕ್ರಮದಲ್ಲಿ ಬದನೆಕಾಯಿಯ ಖಾದ್ಯಗಳು ಈ ಕುರಿತು ಮಾಹಿತಿಯನ್ನ ತಿಳ್ಕೊಂಡ್ರೆ ಇಲ್ಲಿಗೆ ಅಡುಗೆ ಅರಮನೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಮಾಹಿತಿ ಕಣಜ. ಈ ಕಾರ್ಯಕ್ರಮದಲ್ಲಿ ಇಂದು ಕ್ರೀಡೆಗಳ ಬಗ್ಗೆ ಮಾಹಿತಿ ಇರುತ್ತೆ. ಇಂದು ನಾನು ನಿಮಗೆ ತಿಳಿಸುವಂತಹ ಕ್ರೀಡೆ ತುಳುನಾಡಿನಾದ್ಯಂತ ಮಕ್ಕಳ ಆಟಗಳಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಆಟಗಳಲ್ಲಿ ಒಂದಾಗಿರುವಂತಹ ಕಾಗೆ ಗಿಳಿಯಾಟ ಅಂತ ಕರೆಯೋದನ್ನು ನಾವೆಲ್ಲ ಕೇಳಿರ್ತೀವಿ. ಅದರ ಬಗ್ಗೆ ತಿಳ್ಕೊಳ್ಳೋಣ. ತುಳುನಾಡಿನಾದ್ಯಂತ ಮಕ್ಕಳ ಆಟಗಳಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಆಟ ಇದು ಆಗಿರುತ್ತದೆ. ಈ ಆಟಕ್ಕೆ ಎಂಜಲುಕುಪ್ಪಿ ಕೊರ್ರ ಭಟ್ರ ಅಂತಾನು ಕೂಡ ಕರೀತಾರೆ. ಉಬ್ಬಿದ ಕಡ್ಯ ಅಂದರೆ ಉಗುಳುವ ಪಾತ್ರೆ ಅನ್ನೋ ಹೆಸರು ಕೂಡ ಇದಕ್ಕೆ ಕರೆಯುತ್ತಾರೆ ಮುಂತಾದ ಹೆಸರುಗಳು ಕೂಡ. ನಿರ್ದಿಷ್ಟ ಸ್ಥಳವೊಂದರಲ್ಲಿ ಸೇರಿದ ಮಕ್ಕಳು ಗುಂಪು ಕೂಡಿ ಯಾರು ಗಿಳಿ ಯಾರು ಕಾಗೆ ಎಂಬುದನ್ನು ಮೊದಲು ನಿಷ್ಕರ್ಷಿಸುತ್ತಾರೆ. ಎರಡು ಬೆರಳುಗಳನ್ನು ವೃತ್ತಾಕಾರವಾಗಿ ಮಡಚಿ ಅದರ ಮಧ್ಯೆ ಉಗುಳುತ್ತಾರೆ. ಉಗುಳು ಬೆರಳಿಗೆ ಬಿದ್ದವ ಕಾಗೆ ಬೆರಳಿಗೆ ಬೀಳದವ ಗಿಳಿಯಾಗಿರುತ್ತಾನೆ. ಅಂದರೆ ಉಗುಳು ಯಾರ ಕೈಗೆ ಬಿದ್ದಿರುತ್ತೋ ಅವನು ಕಾಗೆ ಆಗ್ತಾನೆ, ಬೀಳದೇ ಇರುವವನು ಗಿಳಿಯಾಗ್ತಾನೆ. ಈ ಆಟದಲ್ಲಿ ಇಷ್ಟೇ ಮಕ್ಕಳು ಭಾಗವಹಿಸಬೇಕೆಂಬ ನಿಯಮ ಏನೂ ಇಲ್ಲ. ಎಷ್ಟು ಮಕ್ಕಳಾದರೂ ಕೂಡ ಪಾಲ್ಗೊಳ್ಳಬಹುದು. ಈಗೊಂದು ಹಾಡನ್ನು ಕೇಳ್ಕೊಂಬರೋಣ. ಶ್ರುತಿ ಚಿತ್ರದ ಗೀತೆ ಕೆ ಜೆ ಯೇಸುದಾಸ್ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ.

ಕೇಳಿದ್ರಿ, ಇವತ್ತು ನೀವು ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕ್ರೀಡೆಗಳ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇದೊಂದು ಪ್ರಕಟಣೆ. ಈ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಅಮೆರಿಕ ಅಮೆರಿಕ ಚಿತ್ರದಿಂದ ಪ್ರೀತ್ಸೆ ಚಿತ್ರದಿಂದ

ಈ ಮೂರು ಗೀತೆಗಳಿಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನ ಈ ಸಂಜೆ 4 ಗಂಟೆಯಿಂದ 5 ಗಂಟೆಯ ಒಳಗೆ ಕಳುಹಿಸಬಹುದು. ಇನ್ನ ಕಾರ್ಯಕ್ರಮವನ್ನ ಮುಂದುವರೆಸ್ತಾ ನಾನು ಕಾಗೆ ಗಿಳಿಯಾಟ ಇದನ್ನ ಹೇಳ್ತಾ ಇದ್ದೆ, ಇದ್ರ ಬಗ್ಗೆ, ಈ ಕ್ರೀಡೆಯ ಬಗ್ಗೆ ಹೇಳ್ತಾ ಇದ್ದೆ. ಎರಡು ಬೆರಳುಗಳನ್ನ ವೃತ್ತಾಕಾರವಾಗಿ ಮಡಚಿ ಅದರ ಮಧ್ಯೆ ಮಕ್ಕಳು ಉಗುಳುತ್ತಾರೆ. ಉಗುಳು ಬೆರಳಿಗೆ ಬಿದ್ದವ ಕಾಗೆ, ಬೆರಳಿಗೆ ಬೀಳದವ ಗಿಳಿಯಾಗಿರ್ತಾನೆ. ಈ ಆಟದಲ್ಲಿ ಇಷ್ಟೇ ಮಕ್ಕಳು ಭಾಗವಹಿಸಬೇಕು ಅನ್ನುವಂತಹ ನಿಯಮ ಏನೂ ಇಲ್ಲ, ಎಷ್ಟು ಮಕ್ಕಳಾದರೂ ಕೂಡ ಪಾಲ್ಗೊಳ್ಳಬಹುದು. ಕಾಗೆ ಗಿಳಿಗಳ ಆಯ್ಕೆ ಪ್ರಕ್ರಿಯೆ ಮುಗಿದ ನಂತರ ಕಾಗೆಗಳದೇ ಒಂದು ಗುಂಪು, ಗಿಳಿಗಳದೇ ಒಂದು ಗುಂಪು. ಕಾಗೆಗಳು ಗಿಳಿಗಳನ್ನು ಮುಟ್ಟಬಾರದು, ಗಿಳಿಗಳು ಸಹ

0: ಕಾಗೆಗಳಿಂದ ಮುಟ್ಟಿಸಿಕೊಳ್ಳಲು ಇಚ್ಛಿಸುವುದಿಲ್ಲ. ಗಿಳಿಗಳು ಕಾಗೆಗಳನ್ನ ಹೀಯಾಳಿಸುವುದು, ಕಾಗೆಗಳು ಅದಕ್ಕೆ ವಿಭಿನ್ನ ರೀತಿಯಲ್ಲಿ ಪ್ರತಿಕ್ರಿಯಿಸುವುದು ಈ ಆಟದಲ್ಲಿ ನಡೀತಾ ಇರುತ್ತೆ. ಈಗೊಂದು ಗೀತೆಯನ್ನ ಕೇಳ್ಕೊಂಡು ಬರೋಣ. ಹಾಗೆ ವೈಕುಂಠಪುರದಲ್ಲಿ ಚಿತ್ರದ ಗೀತೆ ಹಾಡಿದ್ದಾರೆ ಸಂಚಿತ್ ಹೆಗಡೆ.
1: ನಿನ್ನ

0: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ನೀವೀಗ ಕೇಳ್ತಾ ಇದ್ರಿ ಕ್ರೀಡೆಯನ್ನ ಯಾವ ಕ್ರೀಡೆ ಇದಾಗಿತ್ತು ಅನ್ನೋದಾದ್ರೆ ಕಾಗೆ ಗಿಳಿಯಾಟ ಮಕ್ಕಳಿಗೋಸ್ಕರ ಇರುವಂಥದ್ದು ಇದು. ಆಟ ಮುಂದುವರೆದಂತೆ ಕಾಗೆಗಳು ಗಿಳಿಯನ್ನ ಏನಂತ ಕೇಳ್ತವೆ, ನಿಮ್ಮನ್ನ ನಿಂತರೆ ಮುಟ್ಟಲೆ ಕುಳಿತರೆ ಮುಟ್ಟಲೆ ಎಂದು ಕೇಳ್ತವೆ. ನಿಂತಾಗ ಮುಟ್ಟುವುದು ಸುಲಭವಾದ್ದರಿಂದ ಕುಳಿತರೆ ಮುಟ್ಟಿ ಎಂದು ಗಿಳಿಗಳು ಕಾಗೆಗಳಿಗೆ ಹೇಳುತ್ತವೆ. ಪ್ರಶ್ನೆ ಉತ್ತರ ಈ ರೀತಿ ಕೇಳುವಂತಹ ಪ್ರಶ್ನೆ ಉತ್ತರದ ನಂತರ ಗಿಳಿಗಳನ್ನು ಕಾಗೆಗಳು ಮುಟ್ಟಿದರೆ ಮುಟ್ಟಿಸಿಕೊಂಡ ಗಿಳಿಗಳು ಕೂಡ ಕಾಗೆಗಳಾಗುತ್ತವೆ ಅನ್ನೋದು ಈ ಆಟದಲ್ಲಿ ಇರುವಂಥದ್ದು. ಈಗ ಮತ್ತೊಂದು ಗೀತೆಯನ್ನು ಕೇಳ್ಕೊಂಬರೋಣ. ನಾನು ನನ್ನ ಹೆಂಡತಿರು ಚಿತ್ರದ ಗೀತೆಗಾಗಿ ಹಾಡಿದ್ದಾರೆ ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಅದನ್ನ ಮಕ್ಕಳಿಗೋಸ್ಕರ ಹೇಳ್ತಾ ಇದ್ದೆ. ಅದು ಹೇಗೆ ಅಂದರೆ, ಕಾಗೆಗಳು ಗಿಳಿಗಳನ್ನು ಮುಟ್ಟಿದರೆ ಅಂದರೆ ಔಟ್ ಮಾಡಿದರೆ ಅವು ಕೂಡ ಕಾಗೆಗಳಾಗ್ತವೆ ಅಂತ ಈ ಆಟದಲ್ಲಿ ಬರುತ್ತೆ. ಎಲ್ಲ ಗಿಳಿಗಳು ಕಾಗೆಗಳಾಗುವವರೆಗೂ ಕೂಡ ಆಟ ಮುಂದುವರಿಯುತ್ತೆ. ಕೆಲವು ಬಾರಿ ಎಲ್ಲ ಗಿಳಿಗಳು ಮುಟ್ಟಲು ಕಾಗೆಗಳಾಗದಿದ್ದಲ್ಲಿ ಅವು ಸೋಲನ್ನು ಒಪ್ಪಿಕೊಂಡು ಆಟ ಕೊನೆಯಾಗತ್ತೆ. ಕಾಗೆ ಗಿಳಿ ಆಟವು ವಿಶಾಲವಾದ ಮೈದಾನದಲ್ಲಿ ನಿಗದಿಪಡಿಸಿದ ಗಂಟೆಯೊಳಗೆ ನಡೆಯುತ್ತೆ ಅಂತ. ಹೊರಗಡೆ ಮಕ್ಕಳು ಕೂಡ, ಒಳಗಡೆ ಅಥವಾ ಹೊರಗಡೆ ಎಲ್ಲಾದರೂ ಕೂಡ ದೊಡ್ಡ ಮನೆ ಇದ್ದರೆ ಅಲ್ಲಿ ಮಕ್ಕಳು ಆಟ ಆಡಬಹುದು ಅಂತ ಹೇಳೋಣ. ಈ ವಿಷಯದ ಕುರಿತು ಯಾರ್ಯಾರು ಸಂದೇಶವನ್ನು ಕಳಿಸಿದ್ದಾರೆ ಅಂದರೆ, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಚಿಕ್ಕೋಡು ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲೀಲತೆಯಲ್ಲಿ ಹಾಗೂ ಮನೆಯವರು ಎಲ್ಲ ಸೇರಿಸಿ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ಕಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ನಮಸ್ಕಾರ. ಮಾಹಿತಿ ಕಣಜದಲ್ಲಿ ಕಾಗೆ ಗಿಳಿಯಾಟವು ಕರ್ನಾಟಕದ ಅದರಲ್ಲೂ ಮುಖ್ಯವಾಗಿ ತುಳುನಾಡಿನಲ್ಲಿ ಮಕ್ಕಳಿಂದ ಆಡಲ್ಪಡುವ ಅತ್ಯಂತ ಜನಪ್ರಿಯವಾದ ಜಾನಪದ ಆಟವಾಗಿದೆ. ಈ ಆಟಕ್ಕೆ ಕುಂದಾಪುರ ಭಾಗದಲ್ಲಿ ಕೊರ್ರಭಟ್ಟ, ಎಂಜಲುಕುಪ್ಪಿ ಮತ್ತು ಉಬ್ಬಿದ ಕಡ್ಯ ಎಂಬ ಇತರ ಹೆಸರುಗಳಿಂದ ಇರುವ ಈ ಆಟದ ಮಾಹಿತಿಯನ್ನು ಬಹಳ ಸವಿಸ್ತಾರವಾಗಿ ಸೊಗಸಾದ ಗೀತೆಗಳ ಜೊತೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ಸಂತೋಷವಾಗಿದೆ. ಧನ್ಯವಾದ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳೋಣ. ನಮಸ್ತೆ. ಅಡುಗೆ ಅರಮನೆ ಪ್ರೋಗ್ರಾಂ ಮಾಹಿತಿ ಕಣಜ, ಒಳ್ಳೆಯ ಮಾಹಿತಿ ಹಾಗೂ ಒಳ್ಳೆಯ ಹಾಡುಗಳು, ಸೂಪರ್ ಸೂಪರ್ ಅಂತ ಹೇಳ್ತಾ ಇರೋದು ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ. ಅವ್ರಿಗೂ ಕೂಡ ಧನ್ಯವಾದಗಳು. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಏನು ಹೇಳ್ತಾರೆ ಅಂದರೆ, ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ತುಳುನಾಡಿನಲ್ಲಿ ಕಾಗೆ ಹಾಗೂ ಗಿಳಿಗಳ ಗುಂಪನ್ನು ಕಟ್ಟಿಕೊಂಡು ಆಡುವಂತಹ ಕಾಗೆ ಗಿಳಿ ಆಟದ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಇಂತಹ ಆಟಗಳು ಹೇಗೆ ಆಡ್ತಾರೆ ಎಂಬುದನ್ನು ನೀವು ಬಹಳ ವಿಸ್ತಾರವಾಗಿ ತಿಳಿಸಿ ಹಾಗೂ ಇಂತಹ ಆಟಗಳನ್ನು ಆಡುವ ಗ್ರಾಮೀಣ ಭಾಗದಲ್ಲಿ ಇರುವ ಮಾಹಿತಿ ತಿಳಿದು ಸಂತೋಷವಾಯಿತು ಹಾಗೂ ಮನಸ್ಸಿಗೆ ಮುದ ನೀಡುವ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇರುವಂತಹ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಶುಭ ದಿನ ಅಂತ ಹೇಳೋಣ. ಓಕೆ, ಒಂದು ಹಾಡನ್ನು ಕೇಳ್ಕೊಂಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಅಣ್ಣಯ್ಯ ಚಿತ್ರದ ಗೀತೆ.

ಓಕೆ, ಕಾರ್ಯಕ್ರಮವನ್ನು ಕುರಿತು ಪ್ರಭಾಕರಯ್ಯ ಎನ್ ಮಠದ್, ಚೈತ್ರ ದೀಪ ಪಿ ರುದ್ರೇಶ್ ಪಿ, ಸಂಗೀತ ಆರ್ ಮಠದ್, ಸಿದ್ದು ಆರ್ ಮಠದ್, ಹಂಪನೂರು ಗ್ರಾಮ, ಚಿತ್ರದುರ್ಗ ತಾಲೂಕು. ಮೇಡಮ್, ಮಾಹಿತಿ ಕಣಜದಲ್ಲಿ ಇಂದಿನ ಗ್ರಾಮೀಣ ಕ್ರೀಡೆಗಳು ಪರಿಚಯದಲ್ಲಿ ಕಾಗೆ ಗಿಳಿ ಕ್ರೀಡೆ ಮಾಹಿತಿ ಚೆನ್ನಾಗಿತ್ತು, ತಿಳಿಸಿಕೊಟ್ಟ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಣ. ನಂತರ ಹನುಮಂತಪ್ಪ ಮಡಿವಾಳರ್ ಜಗ್ಲೂರು ಇಲ್ಲಿಂದ, ಅವರು ಕೂಡ ಮಾಹಿತಿ ಕಣಜದಲ್ಲಿ ನಿಮ್ಮ ಉತ್ತಮವಾದಂತಹ ಮಾಹಿತಿ ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ, ಉತ್ತಮವಾದಂತಹ ಹಾಡುಗಳು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಹನುಮಂತಪ್ಪ ಅವರು. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಣ. ಓಕೆ, ಕೇಳಿದ್ರೆ ಕಾರ್ಯಕ್ರಮ ಮುಗಿಸುವಂತಹ ಹೊತ್ತಾಯಿತು. ಈ ಕರ್ನಾಟಕದ ದೇಸಿ ಆಟಗಳು, ನಮ್ಮ ಸಾಂಪ್ರದಾಯಿಕ ಮತ್ತು ಜಾನಪದ ಆಟಗಳನ್ನು ನಾವೆಲ್ಲ ರಾಜ್ಯದ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದ್ದು ದೈಹಿಕ ಸದೃಢತೆ, ಕಾರ್ಯತಂತ್ರದ ಚಿಂತನೆ ಮತ್ತು ಸಾಮಾಜಿಕ ಬಾಂಧವ್ಯವನ್ನು ಉತ್ತೇಜಿಸ್ತವೆ ಅಂತ ಹೇಳ್ಬೋದು. ಈ ಥರ ಹೇಳಿ ನಾನು ಕೂಡ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ.

0: ಇದುವರೆಗೂ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕಾಗೆ ಗಿಳಿ ಆಟದ ಬಗ್ಗೆ ತಿಳಿದುಕೊಂಡಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ, ನಂತರ 12:05 ಬೆಂಗಳೂರು ಕೇಂದ್ರದಿಂದ ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ ಮೂಡಿಬರಲಿದೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಸಂಪನ್ನಗೊಂಡಿತು. ಬೆಂಗಳೂರಿನ ಯುವಾರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಆಯೋಜಿತ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಬಿದರಕುಂದಿ ಸರ್ಕಾರಿ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿ

0: ಗ್ರಂಥಿಕ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನು ವಿಜಯಪುರ ಜಿಲ್ಲೆಯಿಂದ ಯುವಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ತುಂಬಾ ಸಂತೋಷಕರ ಮತ್ತು ಜ್ಞಾನವರ್ಧಕ ಅನುಭವವಾಗಿತ್ತು. ಈ ಕಾರ್ಯಕ್ರಮದ ಮೂಲಕ ನಾನು ಅಂತರಿಕ್ಷ ವಿಜ್ಞಾನ, ಉಪಗ್ರಹಗಳು, ರಾಕೆಟ್ಗಳು ಮತ್ತು ಇಸ್ರೋ ನಡೆಸುವ ಮಿಷನ್ ಬಗ್ಗೆ ಹಲವಾರು ಹೊಸ ವಿಷಯಗಳನ್ನು ತಿಳಿದುಕೊಂಡೆ. ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳು ಕಠಿಣ ವಿಷಯಗಳನ್ನು ಸಹಜ ರೀತಿಯಲ್ಲಿ ವಿವರಿಸಿದರು. ಕುವಾರಾವ್ ಸೆಟಲೈಟ್ ಸೆಂಟರ್ ಅಲ್ಲಿ ಗಗನಯಾನ ಮಿಷನ್ ಮತ್ತು ಸ್ಪೇಸ್ ಅಲ್ಲಿ ಹೋಗುವ ಚಟುವಟಿಕೆಗಳು ಬರ್ತವೆ, ಅವನ್ನ ಹತ್ತಿರದ ನೋಡಿ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಈ ಕಾರ್ಯಕ್ರಮವು ನನ್ನ ಆತ್ಮವಿಶ್ವಾಸ ಮತ್ತು ಸಂವಹನ ಸಾಮರ್ಥ್ಯವನ್ನು ಹೆಚ್ಚಿಸಿತು. ಅದ್ಭುತವಾದ ಅವಕಾಶವನ್ನು ನೀಡಿದ ಇಸ್ರೋ ಹಾಗೂ ಎಲ್ಲಾ ವಿಜ್ಞಾನಿಗಳು ಮತ್ತು ಶಿಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತೇನೆ.
0: ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಹಾಗೂ ಸಂಸ್ಥೆಗಳಲ್ಲಿ ಹೊಸದಾಗಿ ಸೇರ್ಪಡೆಗೊಂಡ 51,000 ಹೆಚ್ಚು ಯುವ ಜನರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಹೊಸದಿಲ್ಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ 19ನೇ ರೋಜ್ಗಾರ್ ಮೇಳದಲ್ಲಿ ಪಾಲ್ಗೊಂಡು ಯುವಜನರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉದ್ಯೋಗ ಸೃಷ್ಟಿ ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಹುಬ್ಬಳ್ಳಿಯಲ್ಲಿ ಆಯೋಜಿತ ರೋಜ್ಗಾರ್ ಮೇಳ ಕಾರ್ಯಕ್ರಮದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡು ಮಾತನಾಡಿದರು. ವಿಶ್ವ ಆರೋಗ್ಯ ಸಂಸ್ಥೆ ಎಬೋಲಾ ವೈರಸ್ ಬಗ್ಗೆ ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ. ಭಾರತದಲ್ಲಿ ಯಾವುದೇ ಎಬೋಲಾ ಪ್ರಕರಣಗಳು ವರದಿಯಾಗಿಲ್ಲ. ಈ ಸಂದರ್ಭ ಸಾರ್ವಜನಿಕರು ಸೂಕ್ತ ಮಾಹಿತಿ ಪಡೆದು ಜಾಗರೂಕರಾಗಿರಬೇಕು, ಅನಗತ್ಯವಾಗಿ ಭಯಪಡುವ ಅಗತ್ಯವಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಎಬೋಲಾ ಪೀಡಿತ ದೇಶಗಳಿಂದ ಇತ್ತೀಚೆಗೆ ಹಿಂದಿರುಗಿದವರು 21 ದಿನಗಳ ಕಡ್ಡಾಯ ಆರೋಗ್ಯ ಮೇಲ್ವಿಚಾರಣೆಯಲ್ಲಿರಬೇಕು. ಎಬೋಲಾ ರೋಗ ಲಕ್ಷಣಗಳು ಕಂಡುಬಂದರೆ ಅಂತಹ ವ್ಯಕ್ತಿಗಳು ಕೂಡಲೇ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ವರದಿ ಮಾಡಬೇಕು ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ಕೋರಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಸೂರ್ಯನಗರದಲ್ಲಿ ನಿರ್ಮಾಣವಾಗಲಿರುವ ದೇಶದ 2ನೇ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣದ ಶಂಕುಸ್ಥಾಪನೆ ಇಂದು ಜರುಗಲಿದೆ. ಕರ್ನಾಟಕ ಗೃಹ ಮಂಡಳಿಯಿಂದ ನಿರ್ಮಾಣವಾಗಲಿರುವ 76,000 to 80,000 ಆಸನ ಸಾಮರ್ಥ್ಯದ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಹಾಗೂ ಕಲಬುರಗಿ ಜಿಲ್ಲಾ ಕೇಂದ್ರಗಳಿಗೆ ಕ್ರಮವಾಗಿ June 1 and June 10 ಬೆಂಗಳೂರಿನಿಂದ ವಿಮಾನ ಸೇವೆಗಳು ಪುನರಾರಂಭಗೊಳ್ಳಲಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಜೀವ ವೈವಿಧ್ಯ ಮಂಡಳಿ ಕೊಡಮಾಡುವ 2025-26 ಸಾಲಿನ ಜೀವ ವೈವಿಧ್ಯ ಪ್ರಶಸ್ತಿಗೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಭಾಜನರಾಗಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿತ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ಕಾರ್ಯಕ್ರಮದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಪ್ರಶಸ್ತಿ ಪ್ರದಾನ ಮಾಡಿದರು. ಹುಬ್ಬಳ್ಳಿ ಸತ್ತೂರಿನ ಡಿ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ 30ನೇ ತಾರೀಖಿನಂದು ಹುಬ್ಬಳ್ಳಿ ಧಾರವಾಡ ರಾಷ್ಟ್ರೀಯ ಸಂಗೀತೋತ್ಸವ ಕಾರ್ಯಕ್ರಮ ಆಯೋಜಿತವಾಗಿದೆ. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದ ವಿದುಷಿ ಕೌಶಿಕಿ ಚಕ್ರವರ್ತಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆಯ ಮನೆ ಮನೆ ಸಮೀಕ್ಷೆ June 30 to July 29 ನಡೆಯಲಿದೆ. August 5 ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ವನಿತಾ ವಿಹಾರ. ಆಕಾಶವಾಣಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜನಪದ ಶೈಲಿಯ ಹಾಡುಗಳನ್ನು ಕೇಳೋಣ. ಮೊದಲಿಗೆ ಸೋಬಾನೆ ಪದ. ಇದು ಒಂದು ಜಾನಪದ ಪ್ರಾಕಾರ. ಹಿಂದೆ ಶುಭ ಸಮಾರಂಭಗಳಲ್ಲಿ ಸೋಬಾನೆ ಪದಗಳನ್ನು ಕಡ್ಡಾಯವಾಗಿ ಹಾಡಲಾಗುತ್ತಿತ್ತು. ದೇವರ ಪೂಜೆ, ಚಪ್ಪರ ಹಾಕುವುದು, ಮುಹೂರ್ತ, ಗಂಗೆ ತರುವುದು ಹಾಗೂ ಮುಂತಾದ ಸಂದರ್ಭಗಳಲ್ಲಿ ಸೋಬಾನೆ ಪದವನ್ನು ಹಾಡ್ತಾ ಇದ್ರು. ಹಾಗಾದ್ರೆ ಕೇಳೋಣ ಸೋಬಾನೆ ಪದ.

ಈಗ ಕೇಳೋಣ ಶಿವ ಪಾರ್ವತಿಯ ಮದುವೆಯ ಹಾಡು. ಶಿವ ಪಾರ್ವತಿಯ ಮದುವೆ ಹೇಗೆ ವೈಭೋಗದಿಂದ ನಡೆಯುತ್ತದೆ ಎಂಬುದನ್ನ ಈ ಹಾಡಲ್ಲಿ ವರ್ಣಿಸಲಾಗಿದೆ.

ಕೊರವಂಜಿ ಹಾಡು. ಕೊರವಂಜಿ ಪದಗಳು ವಿಶೇಷವಾಗಿ ಕೊರವರ ಜನಾಂಗದವರು ಹಾಡುವಂತಹ ಹಾಡಾಗಿದೆ. ವಿಶೇಷವಾಗಿ ತಮ್ಮ ವೇಷಭೂಷಣ, ಕಲೆ ಮತ್ತು ಭವಿಷ್ಯ ಹೇಳುವ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಈ ಕೊರವರು.

ಬರುತ್ತೈತೆ ಬರುತ್ತೈತೆ ಬರುತ್ತೈತೆ ಬರುತ್ತೈತೆ ಒಳ್ಳೆ ಕಾಲ ಬರುತ್ತೈತೆ.

ತೈತೆ ಬರುತ್ತೈತೆ ಬರುತ್ತೈತೆ ಬರುತ್ತೈತೆ ಒಳ್ಳೆ ಕಾಲ ಬರುತ್ತೈತೆ. ನಾ ಕಣಿ ಹೇಳ್ತೀನವಾ ಕಣಿ, ನಾನಿಲ್ಲಿ ಯಾರೇ ಕಣಿ ಹೇಳಿ, ಕಣ್ಣೋಡ್ ಕಣಿ ಹೇಳ್ತೀನಿ, ಕೈ ನೋಡ್ ಕಣಿ ಹೇಳ್ತೀನಿ, ಹೃದಯದಿಂದಲೂ ಕಣಿ ಹೇಳ್ತೀನಿ. ನಾ ಇಲ್ಲಿ ಯಾರಿಗೆ ಹೇಳವಾ ಕಣಿನ, ನಾ ಕಣಿ ಹೇಳ್ತೀನವಾ ಕಣಿನ. ಅಬ್ಬಾ ಬಾ ಬಾ ಬಾ ಬಾ ಬಾ ಬಾ ಬಾರಪ್ಪ ಬಾ, ಊರ್ ಗೌಡನ್ ಮಗ ಬಂದ ನೋಡಿಲ್ಲಿ, ಯಾಕಪ್ಪ ಇಷ್ಟೂ ಸೊರಗ್ ಬಿಟ್ಟಿಯಲ್ಲ ನೀನು, ಏನಾಗೈತ್ ನಿನಗೆ, ಕೈ ಕೊಡಿಲಿ ನಾ ಇಲ್ಲಿ ಕಣಿ ಹೇಳ್ತೀನಿ. ನಾ ಹೇಳೋದೆಲ್ಲ ಸತ್ಯ, ನಮ್ಮ ಮನೆ ದೇವ್ರ ಆಣಿ ಕೌಡಮ್ಮನ ಮೇಲೆ ಆಣಿ ಬಿಟ್ಟು ಹೇಳ್ತೀನಿ, ಕೈ ಕೊಡಿಲಿ ನೋಡನು. ಬರುತ್ತೈತೆ ಬರುತ್ತೈತೆ ಕಂಕಣ ಬಲ ಕೂಡಿ ಬರುತ್ತೈತೆ. ಈ ವರ್ಷ ನಿನ್ ಮದ್ವೆ ಆಗ್ತೈತಪ್ಪ, ದೂರಿಂದ ಒಂದ್ ಸುಂದರಿ ಬರ್ತಾಳ, ಬಂದು ನಿನ್ ಕೈ ಹಿಡಿತಾಳ, ಶಾ ನಿನ್ಗೆ ಮಳೆ ಆಗ್ತತಿ ಬೆಳೆ ಆಗ್ತತಿ. ಅದಕ್ ನೀನೇನ್ ಮಾಡ್ಬೇಕು ಗೊತ್ತಾ, ಊರ್ ತುಂಬಾ ಎಲ್ಲ ಜನರಿಗೂ ಹೊಟ್ಟೆ ತುಂಬಾ ಊಟಕ್ಕೆ ಹಾಕಿಸ್ಬೇಕು, ಬೇಗ ಮದ್ವೆ ಆಗ್ತೈತಿ, ಆದಷ್ಟು ಬೇಗ

ಬಾರಿ ಕಣಿ ಹೇಳವ ಕಣಿನ, ನಾ ಕಣಿ ಹೇಳ್ತೀನವ ಕಣಿನ, ಬಾರವ ಬಾ ಊರ್ಗೆ ಹೊಡ್ತಿ ಬಂದಾಳಲ್ಲ ಬಾ ತಂಗಿ ಬಾ ಇಲ್ಲಿ ಕುಂದ್ರ ಬಾಯಲ್ಲಿ, ಯಾಕೆ ಇಷ್ಟೋ ಸೊರ್ಗಿಯಲ್ಲ ನೀನು, ಕೈ ಕೊಡಿ ಇಲ್ಲಿ. ಈ ವರ್ಷ ನಿನಗೆ ನೀನು ಹೋದ ವರ್ಷ ಏನು ಕನಸು ಕಂಡಿದ್ದೆಲ್ಲ ಈ ವರ್ಷ ಎಲ್ಲ ನನಸಾಗ್ತೈತಿ. ನಿಮ್ಮ ಮನ್ಯಾಗ ಜೋಡಿ ತೊಟ್ಲು ತೂಗತೈತೆ. ಈ ವರ್ಷ ಚೆನ್ನಾಗಿ ಮಳೆ ಬರ್ತೈತೆ, ಬೆಳೆ ಬರ್ತೈತೆ, ಎಲ್ಲ ರಾಜ್ಯದ ಜನತೆಗೂ ಒಳ್ಳೇದಾಗ್ತೈತೆ. ಆಕಾಶವಾಣಿ ಕೇಳೋರೆಲ್ಲರಿಗೂ ಒಳ್ಳೇದಾಗ್ತೈತೆ, ಎಲ್ಲಾರ್ಗೂ ಒಳ್ಳೇದಾಗ್ತೈತೆ. ನೀವೇನೇನು ಕಂಡಿರ್ತೀರಲ್ಲ ಕನಸು ಅದೆಲ್ಲ ನನಸಾಗ್ತೈತಿ. ನಾ ಬರ್ತೀನವ, ನಾ ಬರ್ತೀನಿ, ಮತ್ತೆ ನಾ ಮುಂದಿನ ಊರಿಗೆ ಹೋಗ್ಬೇಕು. ಕಣಿ ಹೇಳ್ತೀನವ ಕಣಿ, ನಾ ಯಾರಿಗೆ ಕಣಿ

ಹೆಣ್ಣಿನ ಜೀವನದ ಒಂದು ಘಟ್ಟವಾದ ತಾಯ್ತನದ ಸಂದರ್ಭದಲ್ಲಿ ಹೆಣ್ಣಿಗೆ ಇರುವ ಬಸರಿ ಬಯಕೆಗಳ ಬಗ್ಗೆ ಇರುವ ಹಾಡು ಬಸರಿ ಬಯಕೆಯ ಹಾಡು.

ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಭಾಗವಹಿಸಿದವರು ಶುಭಾ ಸೋಮಶೇಖರ್, ಮೋಹಿನಿ ವಿಎಸ್, ಮಧುಮತಿ ಟಿಆರ್, ತಿಪ್ಪಮ್ಮ ಎಂಬಿ. ನಿರೂಪಣೆ ಹಾಗೂ ಸಹಕಾರ ಜಿಆರ್ ರಜನಿ. ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ನಿರ್ವಹಣೆ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 12:30
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಈಗ ಕೆಲವು ಪ್ರಕಟಣೆಗಳು.
2: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
3: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
4: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಕ್ಕೆ ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದ

0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
4: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
2: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM ನಲ್ಲಿ.

0: ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲವಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন.

0: रसती धारा
1: अथर मराठी भाषा न्यूज ऑन AIR ऐप मध्ये उपलब्ध आहे
2: और बिहार के सभी भाषा के कार्यक्रम को सुन
3: हिंदी भाषा के कार्यक्रम संगीत और समाचार सुनने के लिए डाउनलोड करें न्यूज ऑन AIR ऐप
1: राघम 24x7 DTH वाहिनी FM रेनबो विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ ಇಂದಿ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವು

0: ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ, ಒಂದು ಗಂಟೆಗೆ ಪ್ರಗತಿ ಪಥ, 1:10 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುತ್ತೀರಿ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆ ಮತ್ತು ಅಪನಂಬಿಕೆಗಳ ಕುರಿತು ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ.
2: ಪ್ರೇಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಇವತ್ತು ಈ ಕ್ಯಾನ್ಸರ್ ಪತ್ತೆ ಹಚ್ಚುವುದು ಹೇಗೆ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕೆಳಗಡೆ ನಿಮಗೆಲ್ಲ ಗೊತ್ತಿದೆ, ಕ್ಯಾನ್ಸರ್ ಅನ್ನುವಂಥ ವಿಷಯಕ್ಕೆ ಬಂದಾಗ ಕ್ಯಾನ್ಸರ್ ಅನ್ನುವಂಥ ಶಬ್ದ ಕೇಳಿದ ತಕ್ಷಣ ಎಲ್ರಿಗೂ ಭಯ ನಡುಕ ಪ್ರಾರಂಭ ಆಗ್ತದೆ. ಅಂಥ ಒಂದು ಭಯಂಕರ ಕಾಯಿಲೆ ಅಂತೇಳಿ ನಾವು ಅಂದ್ಕೊಂಡಿರ್ತೀವಿ. ಅಷ್ಟೇ ಅಲ್ಲ, ಆ ಒಂದು ಕ್ಯಾನ್ಸರ್ ಅಂದರೆ ಮುಗ್ದೇ ಹೋಯ್ತು ಜೀವನ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ಈಗಲೂ. ಹಾಗಾಗಿ ಈ ಕ್ಯಾನ್ಸರಿಗೆ ಚಿಕಿತ್ಸೆಗಿಂತ ಅದನ್ನು ಪತ್ತೆ ಹಚ್ಚುವುದು ಹೇಗೆ ಅನ್ನೋದನ್ನು ಕುರಿತು ಇವತ್ತು ವೈದ್ಯರು ನಮಗೆ ತಿಳಿಸ್ಕೊಡ್ತಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
3: ನಮಸ್ಕಾರ ಸರ್.

0: ಸರಿಯಾಗಿ ಸ್ಕ್ರೀನಿಂಗ್ ವಿಷಯಕ್ಕೆ ಬಂದಾಗ, ಸಾಕಷ್ಟು ಜನ ಕ್ಯಾನ್ಸರ್ ಇದೇನೋ ಇಲ್ಲವೋ ಅನ್ನುವಂಥ ಅನುಮಾನ ಇದ್ದರೂ ಕೂಡ ವೈದ್ಯರ ಹತ್ರ ತೋರಿಸ್ಕೊಳ್ಳೋಕೆ ಹಿಂದೆ ಬಿಂದ ನೋಡ್ತಾರೆ. ನಾನು ತೋರಿಸ್ಕೊಂಡ್ರೆ ಮತ್ತೆ ಏನಾನ ಆಗುತ್ತೋ ಏನು, ಮತ್ತೆ ಕ್ಯಾನ್ಸರ್ ಅಂತ ಗೊತ್ತಾಯ್ತಂದ್ರೆ ಮತ್ತೆ ನಾನು ಮತ್ತೆ ಹೇಗೆ, ಅದೊಂದು ನನ್ನ ತಲೆಯಲ್ಲಿ ಬಂದ್ರೆ ಹೆಂಗೆ, ಈ ತರ ಅನುಮಾನಗಳ ಮಧ್ಯೆ ಸಾಕಷ್ಟು ಜನ ಜೀವನ ಮಾಡ್ತಿರ್ತಾರೆ. ಹಾಗಾಗಿ ಸ್ಕ್ರೀನಿಂಗ್ ಬಗ್ಗೆ ಪ್ರಾರಂಭದಲ್ಲಿ
1: ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ಜನರಿಗೆ ಕ್ಯಾನ್ಸರ್ ಬಗ್ಗೆ ಅದೊಂದು ಜನರಲ್ ಆದ ಒಂದು ಮಾತಿದೆ, ಅಂದ್ರೆ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಮಾಡಿದ ಕೂಡ್ಲೇನೆ ಮುಗೀತು ಅವರ ಜೀವನ, ಅವರು ಲೈಫ್ ಎಂಡ್ ಆಯ್ತು, ಫ್ಯಾಮಿಲಿ ಸಫರಿಂಗ್ ಸ್ಟಾರ್ಟ್ ಆಯ್ತು, ಅವ್ರದ್ದೇನೋ ಒಂದು ಪೂರ್ವ ಜನ್ಮದ ಕರ್ಮ ಏನೇನೋ ಆಲೋಚನೆಗಳು ಮಾಡ್ತಾರೆ. ಆದ್ರೆ ಒಂದು ಸತ್ಯವಾದ ವಿಷಯನ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಕ್ಯಾನ್ಸರ್ಗೆ ಪ್ರತಿಯೊಬ್ರು ಕೂಡ ಪ್ರೋನೆ, ಅಂದ್ರೆ ಯಾರಿಗಾದ್ರೂ ಬರ್ಬೋದು, ಯಾವಾಗಾದ್ರೂ ಬರ್ಬೋದು. ಯಾಕಂದ್ರೆ ಈ ದಿನಗಳ ವಾತಾವರಣದಲ್ಲಿ ಜಗತ್ತು ನಡೆಯುತ್ತಿರುವ ದಾರಿಯಲ್ಲಿ ನೋಡ್ತಾ ಇದ್ರೆ ಬಹುಶಃ ಕ್ಯಾನ್ಸರ್ಗಳ ನಂಬರ್ ಮತ್ತೆ ಪ್ರಮಾಣ ಕೂಡ ಜಾಸ್ತಿ
0: ಆಗ್ತದೆ.
1: ಯಾರಿಗಾದ್ರೂ ಆಗ್ಬೋದು, ಯಾವಾಗಾದ್ರೂ ಆಗ್ಬೋದು. ಅದಕ್ಕೆ ಫಸ್ಟ್ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಮೈಂಡ್ ಅಲ್ಲಿ ಒಂದು ಅನುಮಾನ ಜಾಸ್ತಿ ಇಟ್ಕೋಬಾರ್ದು, ಆದ್ರೆ ಒಂದು ಸ್ವಲ್ಪ ಆದ್ರೂ ಸಸ್ಪಿಷಿಯಸ್ ಇರ್ಬೇಕು. ಒಂದು ಏಜ್ ಆದ್ರೂ ಸ್ವಲ್ಪ ಆದ್ರೂ ಬಹುಶಃ ಬರಬಹುದು, ಅದಕ್ಕೆ ನಾನು ನನ್ನದೇ ಆದ ಒಂದು ಪ್ರಿಕಾಷನ್ ತಗೋಬೇಕು, ಅಥವಾ ಆತರ ಏನಾದ್ರೂ ಸ್ವಲ್ಪ ಡೌಟ್ ಬಂದ್ರೆ ಕೂಡ ಅದನ್ನ ನಾನು ಇಮಿಡಿಯೇಟ್ ಆಗಿ ಅಡ್ರೆಸ್ ಮಾಡಬೇಕು, ಅದನ್ನ ಇಮಿಡಿಯೇಟ್ ಆಗಿ ನಾನು ಹ್ಯಾಂಡಲ್ ಮಾಡ್ಕೋಬೇಕು ನನ್ನಷ್ಟಕ್ಕೆ ನಾನು. ಯಾಕಂದ್ರೆ ಎಲ್ಲಾ ವೈದ್ಯರು ಎಲ್ಲರ ಮನೆಗೆ ಹೋಗಿ ಹೇಳಕ್ ಆಗಂಗಿಲ್ಲ, ಅವ್ರ ದೇಹನ ಅವ್ರು ಕಾಪಾಡ್ಕೋಬೇಕು. ಅವರ ದೇಹಕ್ಕೆ ಸಂಬಂಧಿಸಿದ ಕೆಲವೊಂದು ಸಿಂಪ್ಟಮ್ಸ್ ಗಳನ್ನ ಸ್ವಲ್ಪ ಅವರು ಗಮನ ಕೊಟ್ಟು ನೋಡೋದನ್ನ ಬಹಳ ಓಪನ್ ಮೈಂಡೆಡ್ ಆಗಿ ನೋಡ್ಬೇಕು. ಅಂದ್ರೆ ನನಗೆ ಬಹಳ ಕ್ಲಿಯರ್ ಆಗಿ ಅನ್ಸೋದೇನಂದ್ರೆ, ಎಲ್ಲರೂ ಮಾತಾಡೋದು ಅವೇರ್ನೆಸ್ ಇಲ್ಲ, ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಅವೇರ್ನೆಸ್ ಬಹಳಷ್ಟು ಜನಕ್ಕೆ ಆಲ್ರೆಡಿ ಬಂದಿದೆ. ಕ್ಯಾನ್ಸರ್ ಒಂದು ಭಯಾನಕ ರೋಗ, ಅದನ್ನ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ, ಟ್ರೀಟ್ಮೆಂಟ್ ಮಾಡಿದ್ರೆ ಆರಾಮಾಗ್ಬಹುದು, ಲೇಟ್ ಸ್ಟೇಜ್ ಅಲ್ಲಿ ಮಾಡಿದ್ರೆ ಬದುಕುಳಿಯೋದು ಕಷ್ಟ, ಈ ರೀತಿ ಎಲ್ಲ ಆಲೋಚನೆಗಳು ಇದಾವೆ. ಆದ್ರೆ ಅವರಲ್ಲಿ ಇರೋದು ಬಹಳ ಮುಖ್ಯವಾದ ಅಂಶ ಹೊರಗೋಗ್ಬೇಕಾಗಿರೋದು ಏನಂದ್ರೆ ನಿರ್ಲಕ್ಷ್ಯ. ಅವೇರ್ನೆಸ್ ಅಲ್ಲ, ತಿಳುವಳಿಕೆ ಇದೆ, ನಿರ್ಲಕ್ಷ್ಯ ಮಾಡ್ತಾರೆ. ಸೊ ಕ್ಯಾನ್ಸರ್ ಅಂದ್ಕೊಂಡು ಎಲ್ಲರೂ ಭಯ ಪಡ್ತಾರೆ, ಆದ್ರೆ ಅದ್ರ ಬಗ್ಗೆ ಒಂದು ನಿರ್ಲಕ್ಷ್ಯ. ಆ ನಿರ್ಲಕ್ಷ್ಯದಲ್ಲೂ ಎರಡ್ ಮೂರ್ ತರ ಇದೆ. ಒಂದ್ ಏನಂದ್ರೆ, ನನಗೆ ಕ್ಯಾನ್ಸರ್ ಇರ್ಲಿಕ್ಕಿಲ್ಲ, ನನ್ಗೆ ಯಾಕೆ ಬರುತ್ತೆ? ಅಥವಾ ಏನೋ ಒಂದು ತಪ್ಪು ಮಾಡಿದವ್ರಿಗೋ, ಅಥವಾ ಏನೋ ಒಂದು ಕೆಟ್ಟ ಚಟಗಳು ಇದ್ದವ್ರಿಗೋ, ಅಂತವ್ರಿಗೆಲ್ಲ ಬರುತ್ತೆ, ನನ್ಗೆ ಯಾಕೆ ಬರ್ತದೆ ಅನ್ನೋ ಒಂದು ಸಹಜವಾದ ಆಲೋಚನೆ ಫಸ್ಟ್ ಮಾಡ್ತಾರೆ ಎಲ್ಲರು. ಅದನ್ನ ದಯವಿಟ್ಟು ತೆಗೆದುಹಾಕ್ಬೇಕು. ಅಂದ್ರೆ ಯಾವಾಗ್ಲೂ ಅದೇ ಭಯದಲ್ಲಿ ಇರ್ಬೇಕಂತ ನಾನು ಹೇಳ್ತಾ ಇಲ್ಲ, ಬಟ್ ದೇರ್ ಈಸ್ ಎ ಪಾಸಿಬಿಲಿಟಿ, ಚಾನ್ಸಸ್ ಇದೆ, ಇಲ್ಲ ಅಂತಲ್ಲ. ನಾವು ಹ್ಯೂಮನ್ ಬೀಯಿಂಗ್ಸ್ ಇರೋದ್ರಿಂದ, ಈ ಕಾಲದಲ್ಲಿ ನಂಬರ್ಸ್ಗಳು ಜಾಸ್ತಿ ಆಗಿರೋದ್ರಿಂದ ಇರೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಿದ ಸಿಂಪ್ಟಮ್ಸ್ ಗಳೇನಿದೆ, ನಾನು ಅದ್ರ ಬಗ್ಗೆ ಅಲರ್ಟ್ ಆಗಿ ಅದನ್ನ ನಾನು ನೋಡ್ಕೊಂಡು ಮತ್ತೆ ನನ್ನ ಜೀವನನ ನಾರ್ಮಲ್ ಆಗಿ ಮಾಡ್ತೀನಿ. ಮತ್ತೆ ಅದೇ ಭಯದಲ್ಲಿ ಇರ್ಬಾರ್ದು, ಬಹಳಷ್ಟು ಜನ ಅದರಲ್ಲಿ ಭಯದಲ್ಲಿ ಹೋಗ್ಬಿಡ್ತಾರೆ, ಭಯಕ್ಕೆ ಹೋಗ್ಬಾರ್ದು, ಅದ್ರ ಬಗ್ಗೆ ಆಲೋಚನೆಗಳು ಜಾಸ್ತಿ ಮಾಡ್ತಾರೆ, ಮಾಡೋದಲ್ಲ. ಈಗ ಉದಾಹರಣೆಗೆ ಹೇಳೋದಾದ್ರೆ, ಇದೇ ನೋವು ಬಂತು ಅಂದ್ರೆ ಸಹಜವಾಗಿ ಬೇರೆ ಬೇರೆ ಕಾರಣಗಳಿರ್ಬೋದು, ಆದ್ರೆ ಸಹಜವಾಗಿ ಒಂದು ಕಾರಣ ತಲೆಯಲ್ಲಿ ಬಂದೇ ಬರುತ್ತೆ, ಏನಂದ್ರೆ ಓ ನನಗೆ ಏನಾದ್ರೂ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ಆಲೋಚನೆ ಮಾಡೋಷ್ಟು ಧಾರಾಳತನವಾಗ್ಲಿ ಆಲೋಚನೆ ಆಗ್ಲಿ ಬರುತ್ತೆ. ಬಟ್ ಕ್ಯಾನ್ಸರ್ ವಿಷಯದಲ್ಲಿ ಜನರಿಗೆ ಹಂಗ ಬರಲ್ಲ. ಫಸ್ಟ್ ಆಲೋಚನೆ ಏನ್ ಮಾಡ್ತಾರೆ, ಏ ನನಗೆ ಯಾಕೆ ಬರುತ್ತೆ, ನಾನೆಲ್ಲ ಕರೆಕ್ಟ್ ಆಗಿದ್ದೀನಿ, ನನಗೇನು ಹ್ಯಾಬಿಟ್ಸ್ ಇಲ್ಲ, ನಾನು ಇನ್ನು ಏಜ್ ಜಸ್ಟ್ 30 ವರ್ಷ, ನನಗೆ ಯಾಕೆ ಬರುತ್ತೆ ಅನ್ನೋದು ಆಲೋಚನೆ ಇದೆಯಲ್ಲ, ಅದನ್ನ ತೆಗಿಬೇಕು. ಇರಬಹುದು, ನಾನು ಇದನ್ನ ಇಲ್ಲ ಅಂತ ತೆಗೆದು ಅದನ್ನ ವೈದ್ಯರ ಮೂಲಕ ಪ್ರಮಾಣೀಕರಿಸಿ ಆಮೇಲೆ ಮತ್ತೆ ಆರಾಮಾಗಿ ಜೀವನ ಮಾಡೋಣ ಅನ್ನೋದು ಒಂದು ದೊಡ್ಡ ಇದರಿಂದ ಆಲೋಚನೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅದಕ್ಕೆ ನಾನು ರಿಪೀಟ್ ಆಗಿ ಹೇಳೋದೇನೆಂದ್ರೆ, ತಿಳುವಳಿಕೆಕ್ಕಿಂತ ನಿರ್ಲಕ್ಷ್ಯತನ ದೂರ ಹೋಗ್ಬೇಕು. ಎರಡನೇದೇನಂದ್ರೆ ಸರ್, ಸ್ಟಿಗ್ಮಾ ಅಂತ ಕರಿತೀವಿ. ಏನಂದ್ರೆ ನನಗೇನಾದ್ರೂ ಕ್ಯಾನ್ಸರ್ ಡಯಾಗ್ನೋಸ್ ಆಗ್ಬಿಟ್ರೆ ನನ್ನ ಜನರು ಬೇರೆ ನೋಡ್ತಾರೆ, ಆಮೇಲೆ ಮನೆಯವರು ನನಗೆ ರೆಸ್ಪೆಕ್ಟ್ ಕೊಡಲ್ಲ, ಆಮೇಲೆ ಮನೆ ಎಲ್ಲ ಫೈನಾನ್ಶಿಯಲಿ ಪೂರ ಅಧೋಗತಿಗೆ ಬಂದ್ಬಿಡ್ತದೆ, ನನ್ನ ಜೊತೆಗೆ ಯಾರು
0: ಬರ್ತಾರೆ,
1: ನಾನು ಅಲೋನ್ ಆಗ್ಬಿಡ್ತೀನಿ, ನನ್ನ ಜೊತೆಗೆ ಯಾರು ಕುತ್ಕೊಂಡು ಊಟ ಮಾಡಲ್ಲ, ಇವೆಲ್ಲ ಅದೆಲ್ಲ ಬಹಳ ತಪ್ಪು ಕಲ್ಪನೆ. ಆಮೇಲೆ ಬಹಳಷ್ಟು ಜನ ಪೇಷಂಟ್ಸ್ ನನಗೆ ಕೇಳ್ತಾರೆ ಸರ್, ಏನಂದ್ರೆ ಊಟ ಮಾಡ್ಬೇಕಾರೆ ಮಾಡ್ಬೋದಾ, ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡ್ಬೋದಾ, ನಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಹಂಗೆಲ್ಲ ಕೇಳ್ತಾರೆ. ಈ ವಿಷಯದಲ್ಲಿ ಕ್ಯಾನ್ಸರ್ ಈಸ್ ನಾಟ್ ಕಂಟ್ಯಾಜಿಯಸ್, ಒಬ್ಬರಿಂದ ಇನ್ನೊಬ್ರಿಗೆ ಬರಲ್ಲ. ನಾವು ಅವ್ರ ಜೊತೆಗೆ ಕುತ್ಕೊಂಡು ಒಂದೇ ಪ್ಲೇಟ್ ಅಲ್ಲಿ ಊಟ ಮಾಡಿದ್ರು ಕೂಡ, ನೀರು ಕುಡಿದ್ರು ಕೂಡ ಬಹುಶಃ ಆಕ್ಚುಲಿ ತಪ್ಪು, ಬಟ್ ಆದ್ರೂ ಕೂಡ ಅದು ಬರೋ ಚಾನ್ಸ್ ಇಲ್ಲ, 100 ಅಲ್ಲ 200% ಚಾನ್ಸ್ ಇಲ್ಲ.
0: ಸರಿ, ಈಗ ಸಾಕಷ್ಟು ಕ್ಯಾನ್ಸರ್ ಗಳಿದಾವೆ, ಬೇರೆ ಬೇರೆ ರೀತಿಯ ಕ್ಯಾನ್ಸರ್ ಗಳಿದಾವೆ. ಯಾವ ಕ್ಯಾನ್ಸರ್ ಏನು ಸಿಂಪ್ಟಮ್ ಇದೆ ಅಂತೇಳಿ ಕೆಲವ್ರು ಗೊತ್ತಾಗಲ್ಲ, ಕೆಲವ್ರು ಗೊತ್ತಾಗತ್ತೆ, ಒಂದೊಂದ್ಸಲ 4th stage ಹೋದ್ಮೇಲೆ ಗೊತ್ತಾಗತ್ತೆ. ಹಾಗಾಗಿ ಈಗ ಸ್ಕ್ರೀನಿಂಗ್ ಮಾಡ್ಕೊಳ್ಳುವಂತ ವಿಷಯಕ್ಕೆ ಬಂದಾಗ, ಯಾವ ಕ್ಯಾನ್ಸರ್ ಹೆಂಗೆ ಕಂಡು ಹಿಡ್ಕೊಳ್ಳೋದು, ಸ್ಕ್ರೀನಿಂಗ್ ಎಲ್ಲಿ ಮಾಡ್ಕೊಳ್ಳೋದು, ಕೆಲವೊಂದು ಕ್ಯಾನ್ಸರ್ ಗಳಿಗೆ ಸಿಂಪ್ಟಮೇ ಗೊತ್ತಾಗಲ್ಲ.
1: ಒಂದು ರೋಗಿಗಳು ತಮ್ಮ ಒಂದು ಅಸೆಸ್ಮೆಂಟ್

0: ಉಂಟಲ್ಲಿ, ಅಂದ್ರೆ ತಮ್ಮನ್ನ ತಾವು ಅಳತೆ
1: ಮಾಡ್ಕೋಬೇಕು.
0: ಒಂದು ಉದಾಹರಣೆಗೆ, ಒಬ್ಬ 35 ವರ್ಷದ ಹೆಣ್ಮಗಳಿಗೂ ಮತ್ತು 25 ವರ್ಷದವನು 10 ವರ್ಷದಿಂದ ಗುಟ್ಕಟ್ ನಿಂತಿದ್ದಾನೆ ಅಂದ್ರೆ ಅವನಿಗೂ ಕೂಡ ವ್ಯತ್ಯಾಸ ಇದೆ. ಅವನ ಆಲೋಚನೆ ಬೇರೆ ಇರಬೇಕು. 35 ಇಯರ್ ನಾರ್ಮಲ್ ಆಗಿ ಇರುವಂತ ಒಬ್ಬ ಹೆಣ್ಮಗಳ ವಿಚಾರ ಬೇರೆ ಇರಬೇಕು. ಆಕಿ ತನಗೆ ಬಾಯಿ ಕ್ಯಾನ್ಸರ್ ಬರಬಹುದು ಅಂತ ಜಾಸ್ತಿ ಆಲೋಚನೆ ಮಾಡ್ಕೊಂಡು ಕೂಡಬಾರದು. ಅವನು ಆಕೆಗೆ ಅವನಿಗೆ ಸ್ತನದ ಕ್ಯಾನ್ಸರ್ ಬರುತ್ತೆ ಅಂತ ಅವನು ವಿಚಾರ ಮಾಡ್ತಾರೆ. ಹಾಗಾಗಿ ಸರ್, ಒಂದ್ 2-3 ಫ್ಯಾಕ್ಟರ್ಸ್ ಗಳು ಪ್ರೂವ್ ಆಗ್ಬಿಟ್ಟಿದೆ. ಒಂದೇನಂದ್ರೆ ಸ್ಮೋಕಿಂಗ್ ಈಸ್ ವೆರಿ ಏನದು ಅಸೋಸಿಯೇಷನ್ ವಿತ್ ದ ಡಿಸೀಸ್ ಇಸ್ ವೆರಿ ಕ್ಲಿಯರ್ ಅಂತ ಹೇಳ್ತಾರೆ ರಿಸರ್ಚ್ ಅಲ್ಲಿ. ಎರಡನೇದು ಆಲ್ಕೋಹಾಲ್ ಅದ್ರ ಜೊತೆಗೆ, ಮತ್ತೆ ರೆಡ್ ಮೀಟ್, ಮತ್ತೆ ಈಗ ಊಟ ಮಾಡ್ತಿರುವಂತಹ ಅನವಶ್ಯಕ ಖಾದ್ಯ ಪದಾರ್ಥಗಳಲ್ಲಿ ತಿನ್ನೋದು ಅದು ಊಟಗಳು, ಆಮೇಲೆ ವಾತಾವರಣದ ಸ್ವಲ್ಪ ಕಲುಷಿತ ಆಗಿದೆ, ಇದಷ್ಟು ಪ್ರೂವ್ಡ್ ಇದೆ. ಇನ್ನೊಂದು ಏನಂದ್ರೆ ಫ್ಯಾಮಿಲಿ ಹಿಸ್ಟ್ರಿ, ಜೆನೆಟಿಕಲ್ಲಿ ಅದು ಒಬ್ಬರಿಗೆ ಬಂದ್ರೆ ಬರುತ್ತಂತಿಲ್ಲ, ಇಬ್ರು ಮೂವರಿಗೆ ಒಂದೇ ಫ್ಯಾಮಿಲಿ ಒಳಗೆ ಇಬ್ರು ಮೂವರಿಗೆ ಬಂದ್ರೆ ಅವಾಗ ಆ ಫ್ಯಾಮಿಲಿಯಲ್ಲಿ ಬೇರೆಯವರಿಗೆ ಬರೋ ರಿಸ್ಕ್ ಚಾನ್ಸ್ ಇರುತ್ತೆ. ಸೊ ಇವರೆಲ್ಲ ಹೈ ರಿಸ್ಕ್ ಕ್ಯಾಟಗರಿ ಒಳಗೆ ಬರ್ತಾರೆ. ಅಂದ್ರೆ ಸ್ಮೋಕ್ ಮಾಡೋರು ಕಂಟಿನ್ಯೂಸ್ ಆಗಿ, ಜಾಸ್ತಿ ಜಾಸ್ತಿ ರೆಡ್ ಮೀಟ್ ಯುಟಿಲೈಸ್ ಮಾಡೋರು, ಅಥವಾ ಜಾಸ್ತಿ ಎಕ್ಸ್ಪೋಸ್ ಆಗಿರೋರು ಈ ಧೂಳ ಮತ್ತೆ ಫ್ಯಾಕ್ಟರಿಗಳಲ್ಲಿ ವರ್ಕ್ ಮಾಡೋರು, ಸೊ ಇವೆಲ್ಲ ಹೈ ರಿಸ್ಕ್ ಕ್ಯಾಟಗರಿಗೆ ಬರ್ತಾರೆ. ಆ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಇದ್ದವರು ಜಾಸ್ತಿ ಅಲರ್ಟ್ ಆಗಿರ್ಬೇಕು. ಸೊ ಲೋ ರಿಸ್ಕ್ ಅಲ್ಲಿ ಇರೋರು ಏನಿರ್ತಾರೆ ಅಲ್ಲಿ ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇರಲ್ಲ, ಸ್ಮೋಕಿಂಗ್ ಇರಲ್ಲ, ನಾರ್ಮಲ್ ಒಂದು ಸಾತ್ವಿಕ ಆಹಾರ ಜೊತೆಗೆ ಜೀವನ ಮಾಡ್ತಿರ್ತಾರೆ, ಅವ್ರಿಗೂ ಬರೋ ಚಾನ್ಸ್ ಇರುತ್ತೆ. ಆದ್ರೆ ಅವ್ರಿಗೆ ಅಲ್ಲಿ ಕಾರಣಗಳಿಲ್ಲ ಸರ್, ಎಟಿಯಾಲಜಿ ಗೊತ್ತಿಲ್ಲ, ಯಾಕೆ ಬರುತ್ತೆ ಅಂತಾನು ಗೊತ್ತಿಲ್ಲ, ಬಟ್ ಬರುತ್ತೆ. ಹಾಗಾಗಿ ನನ್ ಏನೂ ಇಲ್ಲ, ನಾನೆಲ್ಲ ಕರೆಕ್ಟ್ ಆಗಿದೆ, ನನಗೆ ಬರದೇ ಇಲ್ಲ ಅನ್ನೋದು ವಿಚಾರ ಮಾಡಬಾರ್ದು. ಸೊ ಹಂಗಾಗಿ ಅವರು ಕೂಡ ಒಂದು ಲೋ ರಿಸ್ಕ್ ಕ್ಯಾಟಗರಿ ಒಳಗೆ ಇರ್ತಾರೆ, ಬರಬಹುದು ನಮಗೂ ಬರಬಹುದು ಅನ್ನೋ ಆಲೋಚನೆಯಲ್ಲಿ ಇರ್ಬೇಕು. ಹಾಗಾಗಿ ನಾವೇನ್ ಮಾಡ್ತೀವಿ, ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಗಳನ್ನ ಜಗತ್ತಿನಾದ್ಯಂತ ಬಹಳಷ್ಟು ಕಂಟ್ರಿಗಳು ಬಹಳ ಕಂಪಲ್ಸರಿ ಅನ್ನಂಗೆ ಇಂಪ್ಲಿಮೆಂಟ್ ಮಾಡಿದವೆ. ನಮ್ ದೇಶದಲ್ಲಿ ಬಹಳ
1: ಕಡಿಮೆ ಯಾವ ಸ್ಕ್ರೀನ್,
0: ನಮ್ದ ದೇಶದಲ್ಲಿ ನ್ಯಾಷನಲ್ ಪ್ರೋಗ್ರಾಮ್ ಅಂತ ಇರೋದು ಒಂದೇ, ಪ್ಯಾಪ್ ಸ್ಮಿಯರ್ ಮಾಡ್ತಾರೆ, ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಗೆ ಪ್ಯಾಪ್ ಸ್ಮಿಯರ್ ಮಾಡ್ತಾರೆ. ಅದು ಬಿಟ್ರೆ ಬೇರೆ ಯಾವುದೇ ಒಂದು ಪ್ರೋಗ್ರಾಮ್ ಅಲ್ಲಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಗಳು ಇಲ್ಲ, ಗವರ್ಮೆಂಟ್ ಇಂದ ಕಂಪಲ್ಸರಿ. ಈಗೆಲ್ಲ ಬಹಳಷ್ಟು ಕಡಿಮೆ ಕಾಸ್ಟ್ ಅಲ್ಲಿ ಆಗ್ತವೆ, ಯಾವ ಸ್ಕ್ರೀನಿಂಗ್ ಅಷ್ಟೊಂದು ಕಾಸ್ಟ್ಲಿ ಏನಾಗಲ್ಲ ಮೊದಲಿದ್ದಂಗೆ, ಈಗ ಬಹಳ ಕಡಿಮೆ ಕಾಸ್ಟ್ ಅಲ್ಲಿ ಮಾಡಬಹುದು ನಾವು. ಸೊ ಬಹಳ ಕಾಸ್ಟ್ಲಿ ಏನು ಆಗೋದಿಲ್ಲ, ಕಡಿಮೆ ಇದ್ರಲ್ಲೇನೆ ಆಗ್ತವೆ. ಗವರ್ಮೆಂಟ್ ಕೂಡ ಅದನ್ನ ಪ್ರಯತ್ನ ಮಾಡಿದ್ರೆ ಇಂಪ್ಲಿಮೆಂಟ್ ಮಾಡಬಹುದು ನನ್ನ ಪ್ರಕಾರ. ಇನ್ವೆಸ್ಟಿಗೇಷನ್ಸ್ ಒಂದ್ ಕಡೆ ಆದ್ರೆ ಸರ್, ನಾವು ಇನ್ವೆಸ್ಟಿಗೇಷನ್ಸ್ ಪಾರ್ಟ್ ನ ಮತ್ತೆ ಏನಂತೀವಿ ಗವರ್ಮೆಂಟ್ ಗಾಗ್ಲಿ ಅಥವಾ ಖಾಸಗಿ ಆಸ್ಪತ್ರೆಗಳಿಗಾಗ್ಲಿ ಅಥವಾ ಯಾರು ಬೇರೆ ಹಾಸ್ಪಿಟಲ್ಗಳಿಗಾಗ್ಲಿ ಅಥವಾ ಇಂಡಸ್ಟ್ರಿಗಳಿಗೆ, ಈ ಹೆಲ್ತ್ ಇಂಡಸ್ಟ್ರಿ ಅಂತ ಏನ್ ಕರಿತೀವಿ ಅದಕ್ಕಾಗಿ ಬಿಟ್ಬಿಡೋಣ. ಬಟ್ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ನಾರ್ಮಲ್ ಪರ್ಸನ್ ಆಗಿ, ಅವನ ಏಜಿಗೆ ಸಂಬಂಧಪಟ್ಟಂಗೆ ಅವನು ಯಾವ ರೀತಿ ಸಸ್ಪಿಷಿಯಸ್ ಆಗಿ ಇರ್ಬೇಕು, ಅವನಿಗೆ ಈ ತರ ಬಂದಾಗ ಎಲ್ಲಿ ಹೋಗಿ ಕನ್ಸಲ್ಟ್ ಮಾಡ್ಬೇಕು ಅನ್ನೋದು ಅವನಿಗೆ ತಿಳಿಬೇಕು. ಅದನ್ನ ಬಹಳ ಹುಷಾರಾಗಿ ನೋಡೋದಾದ್ರೆ ಸರ್, ನಾನು 3 ಕಾಯಿಲೆಗಳನ್ನ ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿ ಇರೋ ಜಾಸ್ತಿ ಇರೋದನ್ನ ಹೇಳಕ್ ಇಷ್ಟಪಡ್ತೀನಿ. ಒಂದು ಬಾಯಿ ಮತ್ತೆ ಗಂಟ್ಲ ಕ್ಯಾನ್ಸರ್, ಇನ್ನೊಂದು ಹೆಣ್ಮಕ್ಳಲ್ಲಿ ಸ್ತನದ ಕ್ಯಾನ್ಸರ್ ಜಾಸ್ತಿ, ಮತ್ತೆ ಗರ್ಭಕಂಠದ ಕ್ಯಾನ್ಸರ್. ಈ 3 ವಿಷಯಗಳನ್ನ ಸ್ವಲ್ಪ ನಾವು ನೋಡೋದಾದ್ರೆ ಅದರಲ್ಲಿ 2 ಬಹಳ ಇಂಪಾರ್ಟೆಂಟ್, ಒಂದು ಬಾಯಿ ಮತ್ತು ಗಂಟ್ಲದ ಕ್ಯಾನ್ಸರ್ ಮತ್ತೆ ಸ್ತನದ ಕ್ಯಾನ್ಸರ್. ಈಗ ಬಾಯಿ ಮತ್ತು ಗಂಟಲದ ಕ್ಯಾನ್ಸರ್ ಗೆ ಬಂದ್ರೆ, ಒಬ್ಬ 25-30 ವರ್ಷದ ವ್ಯಕ್ತಿ, ಇಬ್ಬರನ್ನ ನಾವು ಕಂಪೇರ್ ಮಾಡೋದಾದ್ರೆ, ಒಬ್ರು ಕಂಟಿನ್ಯೂಸ್ ಆಗಿ ಟೊಬ್ಯಾಕೋನ ಯೂಸ್ ಮಾಡ್ತಿರೋರು, ಇನ್ನೊಬ್ರು ಟೊಬ್ಯಾಕೋ ಯೂಸ್ ಮಾಡ್ಲಾರ್ದವರು ಇರೋಣ ಅಂತ ಅನ್ಕೊಳ್ಳೋಣ. ಅವ್ರನ್ನ ಹೈ ರಿಸ್ಕ್ ಅಂತ ಕರಿತೀವಿ, ಅವ್ರನ್ನ ಲೋ ರಿಸ್ಕ್ ಅಂತ ಕರಿತೀವಿ. ಆದ್ರೆ ಇಬ್ರು ಮಾಡ್ಬೇಕಾಗಿರೋದು ಮೆಥಡ್ ಒಂದೇ, ಒಂದು ಏಜ್ ಆದ್ಮೇಲೆ 25-30 ಇಯರ್ಸ್ ಆದ್ಮೇಲೆ ಒಂದು ರೂಟೀನ್ ಆಗಿ ವೀಕ್ಲಿ ಒಂದ್ ಸಾರಿ ಒಂದು ಬಾಯಿಯ ಪರೀಕ್ಷೆ, ತಾವೇ ಕನ್ನಡಿ ಮುಂದೆ ನಿಂತ್ಕೊಂಡು ಬಾಯಿಯ ಪರೀಕ್ಷೆ ಮಾಡ್ಕೊಳ್ಳೋದು, ಬಾಯಿಯನ್ನ ಪೂರ್ತಿ ಓಪನ್ ಆಗಿ ನೋಡಿ, ನಾಲಿಗೆಯನ್ನ ಪೂರ್ತಿಯಾಗಿ ನೋಡ್ಬೇಕು ಹೊರಗಡೆ ತೆಗೆದು, ಮತ್ತೆ ಈ ಅಂಗಳ ಮತ್ತೆ ಬಾಯಿ ಒಳಗಿನ ಭಾಗ, ಅಲ್ಲಿ ಚರ್ಮ ಸ್ಮೂತ್ ಆಗಿದೆಯಾ ಇಲ್ವಾ, ಅಲ್ಲಿ ಏನಾದ್ರು ಬಿಳಿ ಬಿಳಿ ಪ್ಯಾಚ್ಗಳೇನ ಕಾಣ್ತಾ ಇದೆ, ಇದು ಬಹಳ ಇಂಪಾರ್ಟೆಂಟ್, ಬಿಳಿ ಪ್ಯಾಚ್ಗಳು ಕಾಣ್ತಿದಾವ, ರೆಡ್ ಪ್ಯಾಚ್ಗಳೇನಾದ್ರು ಕಾಣ್ತಾ ಇದಾವ, ಇವೆಲ್ಲ ಪೇನ್ಲೆಸ್ ಇರ್ತವೆ, ಇವು ಗೊತ್ತೇ ಆಗಲ್ಲ, ನಾವು ನೋಡ್ಕೊಂಡಿಲ್ಲ ಅಂದ್ರೆ ಗೊತ್ತೇ ಆಗಲ್ಲ. ಆಮೇಲೆ ಒಳಗಡೆ ಇರೋದ್ರಿಂದ ಬಹಳ ಜನಕ್ಕೆ ಕಾಣಿಸೋದು ಇಲ್ಲ. ಸೊ ಹಾಗಾಗಿ ಆ ಪ್ಯಾಚ್ಗಳು ಏನಾದ್ರು ಇದಾವ, ಅಥವಾ ಯಾವ್ದಾದ್ರು ಒಂದು ಸಣ್ಣ ಗಾಯ ಏನಾದ್ರು ಇದೆಯಾ, ಅಥವಾ ಇದೆಯಾ, ಹೋದ ವಾರ ಇರ್ಲಿಲ್ಲ ಈ ವಾರ ಏನಾದ್ರು ಹೊಸದಾಗಿ ಬಂದಿದೆಯಾ ಅಂತ. ಸೊ ಇದನ್ನ ಆಮೇಲೆ ನಾಲ್ಗೆನ ಒಂದ್ ರೀತಿ, ಈ ಹಲ್ಲು ಮತ್ತೆ ಈ ತುಟಿಯ ಮಧ್ಯದಲ್ಲಿ ಏನ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಅಲ್ಲಿ ಒಂದ್ ರೌಂಡ್ ನಾಲ್ಗೆನ ಹಾಕ್ಬೇಕು, ಅಲ್ಲಿ ಏನಾದ್ರು ಒಂದು ರಫ್ ಸರ್ಫೇಸ್ ಏನಾದ್ರು ಅನಿಸ್ತಾ ಇದೆ ನಮಗೆ ಅಂತ ಗೊತ್ತಾಗುತ್ತೆ.

0: ಚೆಕ್ ಮಾಡ್ಕೋಬೇಕು ಅಂದ್ರೆ
1: ರಫ್ ಸರ್ವಿಸ್ ಅಂದ್ರೆ
0: ಒಂದು ಏನಾದ್ರೂ ಅಲ್ಲಿ ಅಲ್ಸರ್ ತರ ಒಂದು ಗಾಯ ಏನಾದ್ರೂ ಆಗಿದ್ರೆ ಅದು ಫೀಲ್ ಆಗುತ್ತೆ
1: ಫೀಲ್ ಆಗುತ್ತೆ
0: ಪ್ರಾಬ್ಲಮ್ ಏನಂದ್ರೆ ಪೇನ್ ಇದ್ರೆ ಆಟೋಮೆಟಿಕಲಿ ಗೊತ್ತಾಗ್ಬಿಡ್ತದೆ ಈ ಕಾಯಿಲೆ ಪ್ರಾಬ್ಲಮ್ ಅಂದ್ರೆ ಪೇನ್ ಲೆಸ್ ಇದೆ ಹಾಗಾಗಿ ಅದನ್ನ ಆ ರೀತಿ ಒಂದು ನಾಲ್ಗೆನ ಒಂದು ರೌಂಡ್ ಮೂವ್ಮೆಂಟ್ ಮಾಡ್ಕೋಬೇಕು ಅಂಗಳನ್ನ ಡೀಟೇಲ್ ಆಗಿ ನೋಡಬೇಕು ಇಷ್ಟು ಭಾಗನ ನೋಡೋದ್ರ ಜೊತೆಗೆ ಕುತ್ತಿಗೆಯನ್ನ ನಾವು ಮುಂದೆ ಮತ್ತೆ ಸೈಡ್ಗೆ ಏನಾದ್ರೂ ಗಡ್ಡೆ ಫೀಲ್ ಆಗ್ತಿದ ಅಂತ ಫೀಲ್ ಮಾಡಿದ್ರೆ ಬಹಳ ಅಂದ್ರೆ ಒಂದು 5-10 ನಿಮಿಷ ತಗೊಳುತ್ತೆ ಒಬ್ಬ ವ್ಯಕ್ತಿ ನೋಡಿದ್ರೆ ಈ ಗುಟ್ಕಾ ಯೂಸ್ ಮಾಡೋರು ಅವರೆಲ್ಲ ಏನಿದ್ದಾರೆ ಅವರು ಬಹಳ ಡೀಟೇಲ್ ಆಗಿ ನೋಡ್ಬೇಕು ಅವ್ರು ಸ್ವಲ್ಪ ಟೈಮ್ ತಗೊಂಡು ನೋಡ್ಕೋಬೇಕು ಏನಂದ್ರೆ ಅವರಿಗೆ ಇಷ್ಟು ಸಣ್ಣ ತಿಳುವಳಿಕೆ ಏನಿರ್ಬೇಕಂದ್ರೆ ಹೋದ್ವಾರ ಇದ್ದಿಲ್ಲ ಇದು ಹೊಸದಾಗಿ ಬಂದಿದೆ ಅಥವಾ ಇದು 2 ವಾರ ಜಾಸ್ತಿ ಆಯ್ತು ಇನ್ನು ಹಂಗೆ ಉಳ್ಕೊಂಡಿದೆ ಅದಕ್ಕೆ ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ ರೂಲ್ ಆಫ್ 2 ಅಂತ ಕರಿತೀವಿ ರೂಲ್ ಆಫ್ 2 ಅಂದ್ರೆ 2 ವಾರ 2 ವಾರದವರೆಗೂ ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ 2 ವಾರದವರೆಗೂ ಗಾಬರಿ ಆಗೋ ಅವಶ್ಯಕತೆ ಇಲ್ಲ 2 ವಾರದವರೆಗೂ ನೋಡಿ ಎನಿಥಿಂಗ್ ವಿಚ್ ಇಸ್ ಏನ್ ಅಲ್ಸರ್ ಸ್ಮಾಲ್ ಏನಾಯ್ತು ಒಂದೇನೋ ಪ್ಯಾಚ್ ಇತ್ತು ಸಮಟೈಮ್ಸ್ ಜಸ್ಟ್ ಇನ್ಫೆಕ್ಷನ್ ಇರ್ತವೆ ಅಥವಾ ಜಸ್ಟ್ ಸಮ್ ಬೇರೆ ವೈರಲ್ ರೀಸನ್ಸ್ ಬಂದಿರ್ತವೆ ಡಿಸಪಿಯರ್ ಆಗ್ತವೆ 2 ವಾರದ ಮೇಲೆ 2 ವಾರ ಆದ್ಮೇಲೆ ಕೂಡ ಹಂಗೆ ಉಳ್ಕೊಂಡಿದೆ ಅಂದ್ರೆ ಅಲರ್ಟ್ ಆಗ್ಬೇಕು ಯಾವುದೇ ಗಾಯ ಆದ್ರೂ ಅಲರ್ಟ್ ಆಗ್ಬೇಕು ಅಥವಾ ಯಾವುದೇ ಪ್ಯಾಚ್ ಹಂಗೆ ಉಳ್ಕೊಂಡಿತ್ತು ಅಂದ್ರೆ ಅಲರ್ಟ್ ಆಗ್ಬೇಕು ವೈಟ್ ಪ್ಯಾಚ್ ಎಸ್ಪೆಷಲಿ ವೈಟ್ ಪ್ಯಾಚ್ ಮತ್ತೆ ರೆಡ್ ಪ್ಯಾಚ್ಗಳೇನಾದ್ರು ಕಾಣಿಸಿದ್ರೆ ಆಮೇಲೆ ಬಹಳಷ್ಟು ಜನ ಈ ತಂಬಾಕು ತಿನ್ನೋದು ಅದರಿಂದ ಈ ಸಬ್ ಮ್ಯೂಕಸ್ ಫೈಬ್ರೋಸಿಸ್ ಅಂತ ಕರಿತೀವಿ ಅಂದ್ರೆ ಬಾಯಿ ಓಪನ್ ಮಾಡಕ್ ಬರ್ತಿರಲ್ಲ ಅವ್ರಿಗೆ ಆ ರೀತಿ ಟೈಟ್
1: ಆಗ್ಬಿಟ್ಟಿರ್ತದೆ
0: ಓಪನ್ ಮಾಡ್ಲಾಕ್ ಯಾಕಂದ್ರೆ ಒಳಗಡೆ ಎಲ್ಲ ಮ್ಯೂಕೋಸ ಅಂತ ಕರಿತೀವಿ ಅದು ಡ್ಯಾಮೇಜ್ ಆಗ್ಬಿಟ್ಟಿರ್ತದೆ ಬಾಯಿ ಒಳಗಿನ ಪದರು ಅಲ್ಲಿ ಕೂಡ ಅವರು ಸ್ವಲ್ಪ ವೈದ್ಯರಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು ಯಾಕಂದ್ರೆ ಅವ್ರಿಗೆ ನೋಡ್ಕೊಳಕ್ ಆಗಲ್ಲ ಅವರು ಆಕ್ಚುಲಿ ಹೈಯೆಸ್ಟ್ ರಿಸ್ಕ್ ಅವರು ಕ್ಯಾನ್ಸರ್ ಆಗೋ ಚಾನ್ಸ್ ಅವ್ರಿಗೆ ಜಾಸ್ತಿ ಅವರು ವೈದ್ಯರ ಹತ್ರ ಹೋಗಿ ಅಟ್ ಲೀಸ್ಟ್ 3 ವಾರಕ್ಕೊಂದ್ಸಲ ಆದ್ರೂ ತಿಂಗಳಿಗೆ ಅಥವಾ 2-3 ತಿಂಗಳಿಗೆ ಒಂದ್ಸಲ ಸುಮ್ಮನೆ ಒಂದ್ ಜಸ್ಟ್ ಟೆಸ್ಟ್ ಮಾಡಿಸ್ಕೊಂಡು ಬರೋದು ಸೇಫರ್ ಸೈಡ್. ಸೊ ಇದು ಬಾಯಿ ಕ್ಯಾನ್ಸರ್ ಬಗ್ಗೆ ಇಷ್ಟು ಮಾಡಿದ್ರೆ ತಿಂಗಳಿಗೆ ಒಂದ್ಸರಿ ಒಂದ್ 5 ನಿಮಿಷ ಸ್ಪೆಂಡ್ ಮಾಡಿದ್ರೆ ಎಷ್ಟು ಬೆನಿಫಿಟ್ ಆಗುತ್ತೆ ಒಂದ್ ಜೀವನೇ
1: ಉಳಿಬಹುದು.
0: ಎರಡನೇದು ಏನಂದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಮ್ಮ ಶ್ರೋತೃಗಳಿಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಈ ತಂಬಾಕು ಎನಿ ಫಾರ್ಮ್ ಪ್ಲೀಸ್ ಸ್ಟಾಪ್. ಏನೇ ಹೇಳಂದ್ರೆ ಬಹಳ ಜನ ಏನ್ ಹೇಳ್ತಾರೆ ಸರ್ ನಾನು ಕಡಿಮೆ ಮಾಡಿದೀನಿ ಕಡಿಮೆ ಮಾಡಕ್ ಟ್ರೈ ಮಾಡ್ತಾ
1: ಇದ್ದೀನಿ
0: ಕಡಿಮೆ ಮಾಡೋದು ಅದೆಲ್ಲ ಆತರ ಕಾನ್ಸೆಪ್ಟ್ಗಿಂತ ಡೈರೆಕ್ಟ್ ಆಗಿ ಒಂದೇ ಸರಿಗೆ ಒಂದು ಸ್ಟಾಪ್ ಮಾಡೋದು ಬೆಟರ್. ಅದನ್ನ ಕ್ವಿಟ್ ಡೇ ಅಂತ ಕರಿತೀವಿ. ದಟ್ ಈಸ್ ಯುವರ್ ಕ್ವಿಟ್ ಡೇ. ಸೊ ಸಮ್ ಪರ್ಸನ್ಸ್ ಇನ್ ದೇರ್ ಲೈಫ್ ದೇ ರಿಮೆಂಬರ್ ದಟ್ ಕ್ವಿಟ್ ಡೇ. ದಟ್ ಈಸ್ ದೇರ್ ಅಚೀವ್ಮೆಂಟ್. ಕ್ವಿಟ್ ಡೇ ಅಂತೀವಿ ಆ ದಿನ ನಾ ಬಿಟ್ಟೆ ಅಂದ್ರೆ ಮುಗೀತು. ಆ ರೀತಿಯಾದ ಒಂದು ವಿಲ್ ಪವರ್ ನ ಬೆಳೆಸ್ಕೋಬೇಕು ಜನ. ಸೊ ಅದರಿಂದ ಅವರು ಉಳಿತಾರೆ, ಅವ್ರ ಸಂಸಾರ ಉಳಿತದೆ, ಅವ್ರ ದುಡ್ಡು ಉಳಿತದೆ, ಅವ್ರ ನೆಮ್ಮದಿ ಉಳಿತದೆ, ಅವ್ರ ಲೈಫ್ ಅಲ್ಲಿ ಏನ್ ಅಚೀವ್ಮೆಂಟ್ ಮಾಡ್ಬೇಕು ಮಾಡಬಹುದು ಎಷ್ಟೊಂದು ಪಾಸಿಬಿಲಿಟೀಸ್ ಗಳು ಉಳಿತವೆ. ಬಟ್ ಅದು ಒಂದು ಪ್ಯಾಕೆಟ್ ಹಿಂದೆ ಹೋದ್ರೆ ಲೈಫ್ ಎಷ್ಟೊಂದು ಡ್ಯಾಮೇಜ್ ಗಳು ಕೂಡ ಆಗ್ತವೆ. ಹಾಗಾಗಿ ಒಂದು ದಿನ ಫಿಕ್ಸ್ ಮಾಡ್ಬೇಕು, ದಿಸ್ ಇಸ್ ನಂದು ಕ್ವಿಟ್ ಡೇ, ನಾನು ಇವತ್ತು ಬಿಡ್ತಾ ಇದ್ದೀನಿ ಮುಗೀತು. ಅದಕ್ಕೆ ಆಗ್ತಾ ಇಲ್ಲ ನನಗೆ ಅದ್ರ ಕಡೆ ಜಾಸ್ತಿ ಸೆಳೆತ ಆಗ್ತಾ ಇದೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಹೆಲ್ಪ್ ಮಾಡಕ್ಕೆ ಡಾಕ್ಟರ್ ಇದಾರೆ, ಸೈಕಿಯಾಟ್ರಿಸ್ಟ್ ಗಳು ಇರ್ತಾರೆ. ಅವರು ಕೆಲವೊಂದು ಮೆಡಿಸಿನ್ ಗಳಿಂದ ಅವರಿಗೆ ಆಗ್ತಿವಂತ ಮಾನಸಿಕ ಬದಲಾವಣೆಗಳು ಕಂಟ್ರೋಲ್ ಮಾಡಿ ಏನೋ 1-2 ವಾರ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು. ಅದಾದ್ಮೇಲೆ ಉಳ್ಕೊಳ್ಳೋದೇನಪ್ಪ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಬಿಡೋದೇನಿದೆಯಲ್ಲ ಅದು ಬಹಳ ಮುಖ್ಯ. ಅದರಿಂದ ಬಹುಶಃ ನಾವು ತಂಬಾಕು ಬಿಡೋದ್ರಿಂದ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಪ್ರಮಾಣನ ಏನಿಲ್ಲ ಅಂದ್ರೆ ಒಂದು 30-40% ಇಳಿಸಬಹುದು. ಹಾಗಾಗಿ ಅದು ಒಂದು ಈ ಬಾಯಿ ಕ್ಯಾನ್ಸರ್ ಬಗ್ಗೆ ಹೇಳೋದಾದ್ರೆ. ನೆಕ್ಸ್ಟ್ ಸ್ತನದ ಕ್ಯಾನ್ಸರ್ ಬಗ್ಗೆ ಬಂದ್ರೆ ಅದರಲ್ಲಿ 2 ತರ ಹೇಳ್ತೀವಿ. ಪ್ರತಿಯೊಬ್ಬ ಹೆಣ್ಮಗಳು more than 30 years ಆಫ್ ಏಜ್ ಅವರು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅನ್ನೋದನ್ನ ರೂಢಿ ಮಾಡ್ಕೋಬೇಕು. SBE ಅಂತೀವಿ, ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಸೊ ಮಂತ್ಲಿನೋ 3 ಮಂತ್ಸ್ಲಿನೋ ಒಂದು ಡೇಟ್ ಒಂದು ಸಂಡೇ ಫಿಕ್ಸ್ ಮಾಡ್ಬೇಕು. ಅವರು ಕೊನೆಗೆ ನಾವು ನೋಡ್ಬೇಕಾಗಿರೋದೇನು ಗಂಟು, ಒಂದು ಗಂಟು. ಮೋಸ್ಟ್ ಆಫ್ ದ ಟೈಮ್ ನೋವಿಲ್ಲಾರದೇ ಇರುತ್ತೆ. ಆಮೇಲೆ ಎರಡನೇದ್ ಏನಂದ್ರೆ ನಿಪ್ಪಲ್ ಅಂತ ಕರಿತೀವಲ್ಲ ಅದರಿಂದ ಬ್ಲಡ್ ಡಿಸ್ಚಾರ್ಜ್ ಆಗ್ತಾ ಇರ್ತದೆ, ಅದು ಒಂದು ಸಿಂಪ್ಟಮ್. ಮತ್ತೆ ಗಂಟು ನೋಡ್ಕೊಳ್ಳೋದಿರುತ್ತೆ. ಅರ್ಲಿಯೆಸ್ಟ್ ಡಿಸೀಸ್ ನ ಐಡೆಂಟಿಫೈ ಮಾಡಬಹುದು, ಆಲ್ಮೋಸ್ಟ್ ನಾವು ಕ್ಯೂರ್ ಮಾಡಬಹುದು. ಕ್ಯೂರ್ ಅಂದ್ರೆ ಮುಗೀತು, ಅವ್ರ ಲೈಫ್ ಅಲ್ಲಿ ಮತ್ತೆ ಕ್ಯಾನ್ಸರ್ ಇತ್ತೋ ಇಲ್ವೋ ಅನ್ನೋ ತರ ಟ್ರೀಟ್ಮೆಂಟ್ ಮಾಡಬಹುದು, ಅದರಿಂದ ಅಷ್ಟು ಬೆನಿಫಿಟ್ ಆಗ್ತದೆ. ಇಲ್ಲಿ ನಾನು ಹೇಳ್ತಿರೋದು ಏನಂದ್ರೆ ಸರ್, ಇದನ್ನ ನಾವು ಹೇಳ್ತೀವಿ, ಎಷ್ಟೊಂದು ಜನ ಎಜುಕೇಟೆಡ್ ಇದ್ದವರು ಇದನ್ನ ಕಲಿತಾರೆ ಅಂದ್ರೆ ಅವೇರ್ನೆಸ್ ತಿಳ್ಕೊಳ್ತಾರೆ, ಬಟ್ ಸ್ಟಿಲ್ ನೆಕ್ಸ್ಟ್ ಬರೋದು ನಿರ್ಲಕ್ಷ್ಯ. ನನಗೇನ್
1: ಬರುತ್ತೆ
0: ನಂದೆಲ್ಲ ಇದಾಗಿರ್ಲಿಕ್ಕಿಲ್ಲ, ನೋಡೋಣ ಬಿಡು. ಅಲ್ಲಿ ಏನಾಗುತ್ತೆ, ಅದು stage 1 ಇದ್ದಿದ್ದು stage 2 ಹೋಗುತ್ತೆ. ಆಮೇಲೆ ಸ್ವಲ್ಪ ಆದ್ಮೇಲೆ ಗಾಬರಿ ಆಗಿ ಅಪ್ರೆನ್ಷನ್ ಆಗಿ ಅವಾಗ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಕ್ಯಾನ್ಸರ್ದ ಏನಂದ್ರೆ ಸರ್, ವೆನ್ ಇಟ್ ಈಸ್ ಎಟ್ ಎ ಸೈಜ್ ಆಫ್ 1 ಸೆಂಟಿಮೀಟರ್, 1 ಸೆಂಟಿಮೀಟರ್ ಅಂದ್ರೆ ಇಮ್ಯಾಜಿನ್ ಮಾಡ್ರಿ, 1 ಸೆಂಟಿಮೀಟರ್ ಇರುವಂತಹ ಕ್ಯಾನ್ಸರ್ ಗಡ್ಡೆ ದೇಹದ ಬೇರೆ ಬೇರೆ ಭಾಗಗಳಿಗೆ ಸ್ಪ್ರೆಡ್ ಆಗುವಂತ ಕೆಪಾಸಿಟಿ ಇದೆ ಅದಕ್ಕೆ. ಅಂದ್ರೆ ಅದರ ಅರ್ಥ ನಮ್ಮ ದೇಹದಲ್ಲಿ 1 ಸೆಂಟಿಮೀಟರ್ ಕ್ಯಾನ್ಸರ್ ಗಡ್ಡೆ ಬಂದ್

0: ಅಂದ್ರತ ಅದಕ್ಕೆ ಆಲ್ರೆಡಿ ಬೇರೆ ಕಡೆ ಸ್ಪ್ರೆಡ್ ಆಗಿದೆ, ಅದು ಆಗ್ತಾ ಇದೆ, ಆದ್ರೆ ಕಾಣಿಸ್ತಾ ಇಲ್ಲ. ಮ್ಯಾಕ್ರೋಸ್ಕೋಪಿಕಲಿ ಅಂದ್ರೆ ಕಣ್ಣಿಗೆ ಆಯ್ತು, ಸ್ಕ್ಯಾನಿಂಗ್ ಮಷಿನ್ ಗಳಿಗೆ ಆಯ್ತು, ಕಾಣ್ತಾ ಇಲ್ಲ. ಬಟ್ ಕಣ್ಣಿಗೆ ಕಾಣದ ರೂಪದಲ್ಲಿ ಅದಕ್ಕೆ ಸ್ಪ್ರೆಡ್ ಆಗೋ ಕೆಪಾಸಿಟಿ ಇದೆ. ಆ ಕಾನ್ಸೆಪ್ಟ್ ಮೇಲೇನೆ ನಾವೇನ್ ಹೇಳ್ತೀವಿ ಅಂದ್ರೆ ಅರ್ಲಿಯರ್ ದ ಡಿಸೀಸ್ ಬೆಟರ್ ದ ಪ್ರೊಗ್ನೋಸಿಸ್ ಅಂತ ಕರಿತೀವಿ. ಹಾಗಾಗಿ ಅರ್ಲಿಯರ್ ಆಗಿ ಅವರು ಐಡೆಂಟಿಫೈ ಮಾಡ್ಕೋಬೇಕು. ಇದರಲ್ಲಿ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬಹಳ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಎವ್ರಿ 3 months ಅಥವಾ 6 months ಅವರಷ್ಟೇ ಪರೀಕ್ಷೆ ಮಾಡ್ಕೊಳ್ಳೋ ಬದಲಾಗಿ ಅವ್ರಿಗೆ ಏನಾದ್ರು ಬದಲಾವಣೆ ಕಂಡ್ರೆ ಡಾಕ್ಟರ್ ಹತ್ರ ಬರ್ಬೇಕು, ಅದು ಬೇರೆ ವಿಷಯ. ಇನ್ನೊಂದು ಏನಂದ್ರೆ ಅವರಿಗೆ ಪರೀಕ್ಷೆ ಮಾಡ್ಕೊಳ್ಳಲು ಕೆಲವೊಬ್ಬರಿಗೆ ಪರ್ಸೆಪ್ಷನ್ ಅಲ್ಲಿ ಗೊತ್ತಾಗಲ್ಲ, ಗೊತ್ತಾಗಿರಲ್ಲ, ಈವನ್ ಟ್ಯೂಮರ್ ಇದ್ರೂ ಕೂಡ ಗೊತ್ತಾಗಿರಲ್ಲ. ಅದೇನಾಗಿರ್ತದೆ, ಲಾಸ್ಟ್ ವೀಕ್ ಒಂದ್ ಫೀಲ್ ಮಾಡಿರ್ತಾರೆ, ನೆಕ್ಸ್ಟ್ ವೀಕ್ ಅದೇ ತರ ಫೀಲ್ ಮಾಡಿರ್ತಾರೆ, ಓ ನಾರ್ಮಲ್ ಅನ್ಕೊಂಡಿರ್ತಾರೆ. ಕ್ಯಾನ್ಸರ್ ಗಡ್ಡೆ ಯಾವ ತರ ಫೀಲ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಆ ಕಾರಣಕ್ಕೆ ಅವರು ಒಂದು 6 ತಿಂಗಳಿಗೆ ಒಂದ್ಸಲ ಆದ್ರೂ ಕೂಡ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಡಾಕ್ಟರ್ ಕ್ಲಿಯರ್ ಆಗಿ ಹೇಳ್ಬೋದು. ಸೊ ಈ ಎರಡನ್ನ ಫಾಲೋ ಮಾಡಿದ್ರೆ ಎಷ್ಟೊಂದು ಕಡೆ ಮಾಡಬಹುದು. ಮಷಿನರಿಯಿಂದ ಯೂಸ್ ಮಾಡೋದು, ಮ್ಯಾಮೋಗ್ರಫಿ ಅಂತೀವಿ, ಅಲ್ಟ್ರಾಸೋನೋಗ್ರಫಿ ಅಂತೀವಿ, ಇದನ್ನ ಗವರ್ಮೆಂಟ್ ಆದ್ರೂ ಇಂಪ್ಲಿಮೆಂಟ್ ಮಾಡಬಹುದು ಅಥವಾ ಅವರು ಪ್ರೈವೇಟ್ ಅಲ್ಲಾದ್ರೂ ಮಾಡಿಸ್ಕೋಬಹುದು. ಬಟ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಅವ್ರು ತಿಳ್ಕೋಬೇಕಾಗಿರೋ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮತ್ತೆ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬೈದು ಡಾಕ್ಟರ್.
1: ಸರ್, ಈಗ ಆಸ್ಪತ್ರೆಗಳಲ್ಲಿ ಸ್ಕ್ರೀನಿಂಗ್ ಮಾಡ್ಕೋಬೇಕು ಅನ್ನುವಂತವರು ಕೆಲವರು ತುಂಬಾ ಜನ ಅನುಮಾನ ಇರ್ತದೆ, ಯಾಕೋ ನನಗೆ ಯಾವ್ದೋ ಒಂದು ಗಡ್ಡೆ ಚೆಕ್ ಮಾಡ್ಸ್ಕೊಂಡು ಬರೋಣ ಅಂತೇಳಿ ಆತರ ಚೆಕ್ ಮಾಡಿಸ್ಕೊಳಕ್ಕೆ ಹೋಗ್ತಾರೆ, ಚೆಕ್ ಮಾಡಿಸ್ಕೊಳ್ತಾರೆ, ಮತ್ತೆ ಡಾಕ್ಟರ್ ಹೇಳ್ತಾರೆ ಇದನ್ನ ಟೆಸ್ಟ್ ಮಾಡ್ಬೇಕಂತೇಳಿ, ಅಲ್ಲಿ ಮತ್ತೆ ಭಯ ಪ್ರಾರಂಭ ಆಗ್ತದೆ. ಡಾಕ್ಟ್ರು ನಾ ಚೆಕ್ ಮಾಡಿಸ್ಕೊಳಕ್ ಹೋಗಿದ್ದೆ, ಮತ್ತೆ ಟೆಸ್ಟ್ ಮಾಡಿ ಬೆಂಗಳೂರಿಗೆ ಹೈದರಾಬಾದಿಗೆ ಕಳಿಸ್ತಾರೆ ಅಂತ ಹೇಳಾರ, ಮತ್ತೇನು ನನಗೆ ಪ್ರಾರಂಭ ಆಯ್ತು ಅಂತ ಮತ್ತೆ ಅದೊಂದು ಅನುಮಾನ ಭಯ ಸ್ಟಾರ್ಟ್ ಆಗ್ತದೆ. ಈ ತರ ಚೆಕ್ ಮಾಡಿಸ್ಕೊಳಕ್ಕೆ ಹೋಗಲ್ಲ, ಈ ತರ ಕೆಲವರು ಜನ ಇದ್ರೆ ಇರ್ಲಿ ಬಿಡಪ್ಪ ಮತ್ತೆ ಅದೇ ಯಾವ್ದೋ ಅಂತೇಳಿ
0: ಗಾಯನ್ ತಡ್ಕೊಳ್ಳಿ. ಬಟ್ ಅದೇ ಒಂದು ಗಡ್ಡೆ ಏನಾದ್ರು ಇದೆ ಅಂದ್ರೆ ಅದು ಏನಾದ್ರೂ ಕೆಟ್ಟದೇ ಇರ್ಬೋದು, ಒಳ್ಳೇದೇ ಇರ್ಬೋದು ಅನ್ನೋದನ್ನ
1: ಮಾಡ್ಕೊಳ್ಬೇಕು.
0: ಆ ಒಂದು ಅದನ್ನ ಬ್ರಾಡ್ ಆಗಿ ಆಲೋಚನೆ ಮಾಡ್ಬೇಕಂತ ನಾನು ಹೇಳಿದೆ. ನಾವು ಯಾವಾಗ ನ್ಯಾರೋ ಆಗಿ ಆಲೋಚನೆ ಮಾಡಿ ಇರ್ಲಿಕ್ಕಿಲ್ಲ ನನಗೆ ಅನ್ನೋದೇ ನ್ಯಾರೋ ಥಿಂಕಿಂಗ್. ಬ್ರಾಡ್ ಆಗಿದ್ದಾಗ ಇರಬಹುದು, ನಾನು ಕೂಡ ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್, ಸೊ ಪಾಸಿಬಿಲಿಟಿ ಇದೆ, ಏನಾಗುತ್ತೆ ನೋಡೋಣ ಅನ್ನೋದೊಂದು ಧೈರ್ಯದಿಂದ ಮುಂದೆ ಬಂದ್ರೆ ಮೋಸ್ಟ್ ಆಫ್ ದ ಟೈಮ್ ಇರಲ್ಲ ಸರ್. ಆಕ್ಚುಲಿ ನಾ ಇನ್ನೊಂದು ಏನು ಕಿವಿ ಮಾತು ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಜನರಿಗೆ ಎಷ್ಟೋ ಸರಿ ಇರೋದಿಲ್ಲ, ಬಟ್ ಇದೇ ಇದೆ ಅಂತ ಅನುಮಾನದಲ್ಲಿ ಪರೀಕ್ಷೆ ಮಾಡಿಸಲಾರ್ದನೆ ಅವರು ಒಂದು 8-10 ವರ್ಷ ಕಳೆದು ಬಿಡ್ತಾರೆ ಅವ್ರ ಲೈಫ್, ಪ್ರೀಶಿಯಸ್ ಲೈಫ್ ನ. ನಾನು ಆತರ ಪೇಷಂಟ್ಸ್ ನೋಡ್ತೇನೆ ಬರ್ತಾರೆ. ಈಗ ನಾ ಲಾಸ್ಟ್ 6-7 ಇಯರ್ಸ್ ಇಂದ ನೋಡ್ತಾ ಇದ್ದೇನೆಲ್ಲ, ಮಂತ್ಲಿ ಏನಿಲ್ಲ ಅಂದ್ರೆ ಒಬ್ರು ಇಬ್ರು ಆತರ ಬರ್ತಾರೆ. ಅವ್ರು ಲಾಸ್ಟ್ಗೆ ಅವ್ರಿಗೆ 8-10 ವರ್ಷದಿಂದ ಅವ್ರ ತಲೆಯಲ್ಲಿ ಇದೆ, ಆದ್ರೆ ಅವರು ತೋರಿಸ್ಕೊಳ್ತಾರೆ, ಬರ್ತಾರೆ, ನನ್ನ ಹತ್ರ ಡಿಸ್ಕಸ್ ಮಾಡ್ತಾರೆ. ನಾನೆಲ್ಲ ಹೇಳ್ತೀನಿ ಅವ್ರಿಗೆ, ಕೆಲವೊಂದಿಷ್ಟು ಜನರಿಗೆ ಅವ್ರು ಕಂಪ್ಲೀಟ್ಲಿ ಹೆಲ್ದಿ ಇರ್ತಾರೆ, ಬಟ್ ಅವ್ರಿಗೆ ಫೀಲಿಂಗ್ ಇರ್ತದೆ ನನಗೆ ಏನೋ ಒಂದ್ ಕಡೆ ಎಲ್ಲೋ ಕ್ಯಾನ್ಸರ್ ಇದೆ ಅಂತ. ಅದಕ್ಕೆ ಬರ್ತಾರೆ, ಕೆಲವೊಂದು ಏನೇನೋ ವೇಗ್ ಸಿಂಪ್ಟಮ್ಸ್ ಹೇಳ್ತೇವೆ, ನಾವು ಕೇಳ್ತೀವಿ, ಕೇಳಿದ ನಮ್ಗೆ ಗೊತ್ತಾಗ್ತದೆ ಎಲ್ಲೂ ಫಿಟ್ ಆಗ್ತಾ ಇಲ್ಲ. ಸೊ ನೀವು
1: ಸಿಂಪ್ಟಮ್ಸ್
0: ಈಗ ರಿಗಾರ್ಡಿಂಗ್ ಬಾಯಿ ಕ್ಯಾನ್ಸರ್ ಬಗ್ಗೆ ಹೇಳಿದೆ, ಸ್ತನದ ಕ್ಯಾನ್ಸರ್ ಬಗ್ಗೆ ಗಡ್ಡೆ ಹೇಳಿದೆ, ಆಮೇಲೆ ಕೆಲವೊಂದಿಷ್ಟು ಸರಿ ವೇಟ್ ಲಾಸ್ ಆಗ್ತಾರೆ ಅನ್ನೆಸೆಸರಿ, ಆಮೇಲೆ ಲಾಸ್ ಆಫ್ ಅಪೆಟೈಟ್ ಆಗ್ತಾರೆ, ಊಟ ಸೇರೋದಿಲ್ಲ 3-4 ತಿಂಗಳವರೆಗೂ, ಆಮೇಲೆ ಅನ್ನೆಸೆಸರಿ ರಕ್ತಸ್ರಾವ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಮುಟ್ಟು ನಿಂತ 45-50 ವರ್ಷಕ್ಕೆ ಮುಟ್ಟು ನಿಂದಿರುತ್ತೆ, ನಿಂತ ಮೇಲೆ ಒಂದು 2-3 ವರ್ಷ ಮತ್ತೆ ಶುರುವಾಗುತ್ತೆ. ಸೊ ಅಲ್ಲಿ ಗರ್ಭಕೋಶದ ಏನೋ ಸಮಸ್ಯೆ ಇದೆ ಅಂತ ಅರ್ಥ, ಅಥವಾ ಹೊಟ್ಟೆ ಸ್ವಲ್ಪ ಬಾವ್ ಆಗುತ್ತೆ, ನೀರ್ ತುಂಬಿಕೊಳ್ಳತರ ಫೀಚರ್ಸ್ ಬರ್ತವೆ, ಆಮೇಲೆ ಕೆಮ್ಮು, ಕಫದಲ್ಲಿ ರಕ್ತ. ಸೊ ಇವೆಲ್ಲ ಕಾಮನ್ ಸಿಂಪ್ಟಮ್ಸ್ ಅನ್ನೆಸೆಸರಿ. ಈಗ ನಾನು ಇನ್ನೊಂದು ಉದಾಹರಣೆಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಸರ್, ಕೆಲವೊಬ್ರು ಇಷ್ಟು ಮಟ್ಟಿಗೆ ಅಪ್ರಿಹೆನ್ಷನ್ ಆಗಿ ಟೆನ್ಷನ್ ತಗೊಂಡಿರ್ತಾರೆ ಅಂದ್ರೆ, ಹೊಸ ಬ್ರಷ್ ತಗೊಂಡಿರ್ತಾರೆ, ಬ್ರಷ್ ಮಾಡಿರ್ತಾರೆ, ಒಂದ್ ಸ್ವಲ್ಪ ಏನಾದ್ರು ಒಂದ್ 2-3 ಡ್ರಾಪ್ ಬ್ಲಡ್ ಬಂದಿರ್ತಾರೆ, ಓಡ್ ಬಂದ್ಬಿಟ್ಟಿರ್ತಾರ, ನನ್ನ ಕ್ಯಾನ್ಸರ್ ಆಗಿದೆ ಎಲ್ಲ ಚೆಕ್ ಮಾಡ್ರಿ ಅಂತ. ಸೊ ಈ ತರದವ್ರನ್ನು ನೋಡ್ತೀವಿ, 3-4 ಸ್ಟೇಜ್ ದಾಟ್ತಾ ಇರ್ತದೆ, ಅವ್ರಿಗೆ ಮನೇಲೆ ಅಂತವ್ರನ್ನ ನೋಡ್ತೀವಿ. ಸೊ ನಾವು ಪೇಷಂಟ್ ನ ನೋಡಿ ಅವ್ರಿಗೆ ನಿಜವಾಗ್ಲೂ ಎವಾಲ್ಯೂಯೇಷನ್ ಅವಶ್ಯಕತೆ ಇದೆ ಇಲ್ವ ಅಂತ ಬಹಳ ಸಾರಿ ಅವ್ರಿಗೆ ಒಂಥರ ಅಶ್ಯೂರೆನ್ಸ್ ಕೊಟ್ಟು ನಂಬಿಕೆ ಹುಟ್ಟಿಸಿ ಕಳಿಸಿರ್ತೀವಿ ನಾವು, ನೀವು ಹೋಗಿ ಅಂತ, ಏನು ಆಗೋದಿಲ್ಲ ನಿಮ್ಗೆ, ಆರಾಮಾಗಿರಿ, ಸೊ ನಿಮ್ಮ ಬಾಡಿಯಲ್ಲಿ ಯಾವುದೇ ರೀತಿ ಕ್ಯಾನ್ಸರ್ ಸಿಂಪ್ಟಮ್ಸ್ ಗಳಿಲ್ಲ, ನೀವು ಆರೋಗ್ಯವಾಗಿದ್ದೀರಾ ಅಂತ ಅವ್ರಿಗೆ ಅಶ್ಯೂರೆನ್ಸ್ ಕೊಟ್ಟು ಕಳಿಸಿರ್ತೀವಿ. ಬಟ್ ಆದ್ರೂ ಮತ್ತೆ 1 ಇಯರ್ ಆದ್ಮೇಲೆ ಮತ್ತೆ ಅದೇ ತರ ಒಂದು ಫೀಲಿಂಗ್ ಅಲ್ಲಿ ಬರ್ತಾರೆ ಅವರು, ಕೆಲವೊಬ್ರು ಆ ತರ
1: ಇರ್ತಾರೆ.
0: ಅವ್ರಿಗೇನಾದ್ರೂ ನಾವು ಪರೀಕ್ಷೆಗಳು ಬರ್ಕೊಟ್ರೆ ಮಾಡ್ಸಲ್ಲ, ಅವ್ರು
1: ಮಾಡ್ಸಲ್ಲ,
0: ಬರ್ತಾರೆ, 10 ನಿಮಿಷ ಅವ್ರಿಗೆ ಅಪ್ರಿಹೆನ್ಷನ್ ಇರುತ್ತೆ, ಮತ್ತೆ ಹೋಗ್ತಾರೆ,
1: ಕೌನ್ಸಿಲಿಂಗ್ ತಗೊಳ್ತಾರೆ, ಹೋಗ್ಬಿಡ್ತಾರೆ,
0: ಇನ್ವೆಸ್ಟಿಗೇಷನ್ ಮಾಡ್ಸಲ್ಲ, ಮತ್ತೆ ಬರ್ತಾರೆ. ಏನಾಗ್ತದೆ ಅಂದ್ರೆ ಆ ವ್ಯಕ್ತಿಯಲ್ಲಿ ಈ ಇಡೀ ವರ್ಷಗಳು ಆ ಚಿಂತೆ ಒಳಗನೆ ಕೊರಗ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಿಸ್ಲಿಕ್ಕೆ ಭಯ. ಅದ್ರಲ್ಲಿ ಪಾಸಿಟಿವ್ ಬಂದ್ಬಿಟ್ರೆ ಅದ್ರಲ್ಲಿನೆ ಒಂದು 8-10 ವರ್ಷ ಕಳೆದವರು ಇದ್ದಾರೆ ಎಕ್ಸಾಂಪಲ್. ಸೊ ಪ್ರೀಶಿಯಸ್ ಲೈಫ್ ಅಲ್ಲಿ ಆರಾಮಾಗಿ ಅದನ್ನ ತಲೆಯಿಂದ ತೆಗೆದುಹಾಕಿ ಲೈಫ್ ನ ಮುಂದುವರ್ಸೋದ್ ಹೊರತಾಗಿ ಅದರಲ್ಲಿ ಇನ್ವಾಲ್ವ್ ಆಗಿ ಅದನ್ನೇ ಆಲೋಚನೆ ಮಾಡ್ಕೊಂಡು ಕೂತರು ಕೂಡ ನೋಡಿದೀವಿ.
1: ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ

0: ಕೆಲವೊಂದು ಜನಗಳಿಗೆ ಈ ಕ್ಯಾನ್ಸರ್ ಬಗ್ಗೆ ಅರಿವು ಕಡಿಮೆ ಇದೆ ಅಂತ ಅನಿಸ್ತದೆ. ಯಾಕೆ ಬರ್ತದೆ ಅದು ಏನು ಏನೋ ಅಂತ ಆಗಿರ್ತದೆ ಬಿಡು ಅಂತೇಳಿ ನೆಗ್ಲೆಕ್ಟ್ ಮಾಡೋರು ಜಾಸ್ತಿ. ಆ ಒಂದು ಭಾಗದಲ್ಲಿ ಆ ಜನಗಳಿಗೆ ಅವೇರ್ನೆಸ್ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಂತ ಅನಿಸ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಕ್ ಇಷ್ಟಪಡ್ತೀನಿ
1: ಸರ್? ನಾನು ಬಹಳ ಅದಕ್ಕೆ ನಾನು ಕನ್ಸರ್ನ್ ಇರೋದು ಮೇನ್ಲಿ ಅಬೌಟ್ ರೂರಲ್ ಪಾಪ್ಯುಲೇಷನ್ ಸರ್. ಅವ್ರಿಗೋಸ್ಕರನೇ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನ ಆಯ್ತು ಮತ್ತು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಈ ನಾನೇನು ಹೇಳದ್ನಲ್ಲ ಈ ನಿರ್ಲಕ್ಷ್ಯ ಬಿಡೋದಾಯ್ತು, ಒಂದು ಸ್ಟಿಗ್ಮಾನ ತೆಗೆದುಹಾಕೋದಾಯ್ತು. ಸೊ ನಂಗೆ ಕ್ಯಾನ್ಸರ್ ಬಂದ್ರೆ ಏನಾಯ್ತು, ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬಲ್ಲೆ ಅನ್ನೋ ಒಂದು ಧೈರ್ಯ ಅವರಲ್ಲಿ ಬರೋ ಹಂತದವರೆಗೆ ಆಯ್ತು. ನಾವು ಬಹಳಷ್ಟು ಅಲ್ಲಿ ನಮ್ಮ ಕಾರ್ಯಕ್ರಮಗಳು ಕೇಂದ್ರೀಕೃತ ಆಗ್ಬೇಕು ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಯಾಕಂದ್ರೆ ಸಿಟಿಗಳಲ್ಲಿ ಒಂದಷ್ಟು ಮಟ್ಟಿಗೆ ಜನರು ಏನೋ ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ, ತೋರಿಸ್ಕೊಳ್ತಾರೆ, ಅಥವಾ ಇಲ್ಲಿ ಅವರಿಗೆ ತೋರಿಸ್ಲಿಕ್ಕೆ ಅವಕಾಶಗಳಿರ್ತವೆ, ಇಲ್ಲ ಇಲ್ಲ ಅಂದ್ರೆ ಕೂಡ ಮೆಟ್ರೋಸ್ಗಳಿಗೆ ಹೋಗ್ತಾರೆ, ಸಂಭವ ಮ್ಯಾನೇಜ್ ಆಗುತ್ತೆ. ಬಟ್ ಮೇನ್ಲಿ ರೂರಲ್ ಪಾಪ್ಯುಲೇಷನ್ ಅಲ್ಲಿ ಈ ಒಂದು ಇಗ್ನೋರೆನ್ಸ್ ಇದೆ ಅಲ್ಲ ಸರ್, ಅಲ್ಲಿಂದ ಹೊರಗೆ ಬರ್ಬೇಕು ಅವರು. ಅದಕ್ಕೆ ನಾನು ಮೇನ್ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಅವರು ರೂರಲ್ ಪಾಪ್ಯುಲೇಷನ್ ಅವರಿಗೆ. ಅವರು ಮುಖ್ಯವಾಗಿ ಅಟ್ ಲೀಸ್ಟ್ ನಮ್ ಭಾಗದವರು ಬಹಳಷ್ಟು ಜನ ಏನ್ ಈ ತಂಬಾಕು ಬಳಸೋರು ಏನಿದಾರಲ್ಲ, ಎರಡು ಕೆಲಸಗಳನ್ನ ಬಾಯಿ ಪರೀಕ್ಷೆ ಮಾಡ್ಕೊಳ್ಳೋದು ಮತ್ತೆ ತಂಬಾಕನ್ನು ಬಿಡೋದು, ಇವೆರಡನ್ನ ಮಾಡಿದ್ರೆ ಬಹುಶಃ ನಾವು ನಮ್ಮ ಭಾಗದಲ್ಲಿ ತಂಬಾಕು ಬಿಟ್ರೆ ಒಂದ್ 20% ಕ್ಯಾನ್ಸರ್ ಪೇಷಂಟ್ಸ್ ಗಳನ್ನಾದ್ರೂ ಕಡಿಮೆ ಮಾಡಬಹುದು. 20% ಜನ ತಂಬಾಕು ಬಿಟ್ರು ಕೂಡ ಒಂದು 20% ಆಫ್ ಕ್ಯಾನ್ಸರ್ ಪೇಷಂಟ್ಸ್ ನಾವು ಕಡಿಮೆ ಮಾಡಬಹುದು ನಮ್ಮಲ್ಲಿ. ಸೊ ಹಳ್ಳಿ ಜನರಿಗೆ ಮಾಡಬೇಕಾಗಿರೋದು ನನ್ನ ಅವ್ರಿಗೆ ಮೇನ್ ರಿಕ್ವೆಸ್ಟ್ ಏನಂದ್ರೆ ನನಗೆ ಹಳ್ಳಿ ಜನರು ಬಾಯಿನ ಪರೀಕ್ಷೆ ಮಾಡ್ಕೊಳ್ಳಿ, ಕುತ್ತಿಗೆನ ಪರೀಕ್ಷೆ ಮಾಡ್ಕೊಳ್ಳಿ, ತಂಬಾಕನ್ ಬಿಡ್ರಿ. ಇದರಿಂದ ನಾವು ಗ್ಯಾರಂಟಿ ಅರ್ಲಿಯಾಗಿ ಐಡೆಂಟಿಫೈ ಮಾಡಬಹುದು. ಒಂದು ಸಮಸ್ಯೆ ಏನಂದ್ರೆ ಸರ್, ಬಾಯಿದು ಮತ್ತು ಬೇರೆ ಭಾಗದ್ದು ಈಗ ಸ್ತನ ಅಂತ ಕರಿತೀವಿ, ಒಂದೊಂದ್ಸರಿ ಬರೀ ಗಡ್ಡೆನಷ್ಟೇ ತೆಗಿತೀವಿ, ಒಂದೊಂದ್ಸರಿ ಪೂರ್ತಿ ಸ್ತನನ ತೆಗೆದ್ರೆ ಏನ್ ತೊಂದರೆ ಇಲ್ಲ. ಬಟ್ ಬಾಯಿ ವಿಷಯದಲ್ಲಿ ಹಾಗಲ್ಲ, ನಮಗೆ ಅಲ್ಲಿ ಒಂದೊಂದ್ ಸೆಂಟಿಮೀಟರ್ ಕೂಡ ಮುಖ್ಯ,
0: ಉಳಿಸಬೇಕಾಗುತ್ತೆ.
1: ಯಾಕಂದ್ರೆ ಸ್ವಲ್ಪ ಜಾಸ್ತಿ ತೆಗೆದ್ರೆ ಅವನಿಗೆ ಊಟ ಮಾಡಕ್ ತೊಂದರೆ, ಉಸಿರಾಡಕ್ ತೊಂದರೆ, ರಾತ್ರಿ ಅವನಿಗೆ ಚೋಕ್ ಬಂದಂಗ ಆಗುತ್ತೆ, ಸರ್ ಬ್ರೀದಿಂಗ್ ಡಿಫಿಕಲ್ಟ್ಸ್ ಆಗ್ತವೆ, ಮತ್ತೆ ಮಾತಾಡಕ್ ಬಹಳ ಕ್ರಿಟಿಕಲ್ ಏರಿಯಾ ಅದು. ಹಾಗಾಗಿ ಅಲ್ಲಿ ಎಷ್ಟು ಅರ್ಲಿ ಇರುತ್ತೆ, ಎಷ್ಟು ಸಣ್ಣದಿರುತ್ತೆ ಗಡ್ಡೆ, ಅಷ್ಟು
0: ಚೆನ್ನಾಗಿ ಬೇಗ
1: ಟ್ರೀಟ್ಮೆಂಟ್ ಮಾಡಬಹುದು ನಾವು.
0: ತುಂಬಾ ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ಟರೆ ಸರ್. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಕ್ಯಾನ್ಸರ್ ಪತ್ತೆ ಹಚ್ಚುವಂತ ವಿಷಯದ ಬಗ್ಗೆ, ಸಾರ್ವಜನಿಕರಲ್ಲಿ ಇರತಕ್ಕಂತ ಅಪನಂಬಿಕೆಗಳ ಬಗ್ಗೆ ತುಂಬಾ ಒಂದು ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ಟರೆ, ಇನ್ನೂ ಕೂಡ ಸಾರ್ವಜನಿಕರಿಗೆ ತುಂಬ ಭಯ ಇದೆ, ಆತಂಕ ಇದೆ, ಕ್ಯಾನ್ಸರ್ ತೋರಿಸ್ಕೊಳ್ಳಕ್ಕೆ ಒಂದು ಒಳಗಡೆ ಒಂದು ಭಯ ಪ್ರಾರಂಭ ಆಗ್ತಿರ್ತದೆ. ಹಾಗಾಗಿ ಅದನ್ನ ಎಲ್ಲವನ್ನು ಬಿಟ್ಟು ತಮಗೆ ಏನಾದರೂ ಅನುಮಾನ ಬಂತಂದ್ರೆ ಬೇಗ ವೈದ್ಯರನ್ನು ಕಾಣಬೇಕು ಅನ್ನುವಂತ ಒಂದು ಸಂದೇಶ ತಾವು ಕೊಟ್ಟ್ರಿ. ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಅನಿಸಿಕೆಗಳು ವಿಚಾರಗಳು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ.
1: ಧನ್ಯವಾದ.
2: ಇದುವರೆಗೆ ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆ ಮತ್ತು ಅಪನಂಬಿಕೆಗಳ ಕುರಿತು ರಾಯಚೂರಿನ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ, ಸಹಕಾರ ಬಿ ನರಸಿಂಹಲು ಯಾದವ್. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
2: ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೃಷಿ ಉನ್ನತಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಎಸ್ಎ ಗದ್ದನಕೇರಿ.
3: ಈ ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಇದೊಂದು ಸ್ವತಂತ್ರ ಯೋಜನೆಯಲ್ಲ. ಬದಲಿಗೆ ಭಾರತದಲ್ಲಿನ ಕೃಷಿಕರ ಕೃಷಿ ಉತ್ಪಾದನೆ ಮತ್ತು ರೈತರ ಕಲ್ಯಾಣವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದಂಥ ಅನೇಕ ಕಾರ್ಯಕ್ರಮಗಳನ್ನು ಒಳಗೊಂಡಿರುವಂಥ ಒಂದು ಸಮಗ್ರ ಯೋಜನೆಯಾಗಿದೆ. ಅಂದರೆ ಒಂದು ಇಂಟಿಗ್ರೇಟೆಡ್ ಪ್ರಾಜೆಕ್ಟ್ ಆಗಿದೆ, ನಾಟ್ ಇಂಡಿಪೆಂಡೆಂಟ್ ಪ್ರಾಜೆಕ್ಟ್. ಈ ಒಂದು ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆಯ ಘಟಕಗಳು 5 ಇದಾವೆ. ಅವುಗಳಲ್ಲಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ, ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್, ಎಣ್ಣೆ ಕಾಳು ಮತ್ತು ತಾಳೆ ಎಣ್ಣೆಯ ರಾಷ್ಟ್ರೀಯ ಮಿಷನ್, ರಾಷ್ಟ್ರೀಯ ತೋಟಗಾರಿಕಾ ಅಭಿವೃದ್ಧಿ ಮಿಷನ್, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ಪ್ರತಿಯೊಂದು ಯೋಜನೆಯ ಒಂದು ಉದ್ದೇಶ, ಅದರ ಪ್ರಯೋಜನ ಹಾಗೂ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾದಂಥ ಅರ್ಹತೆ ಮತ್ತು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ಮತ್ತು ಈ ಒಂದು ಸಮಗ್ರ ಯೋಜನೆಯ ಬಜೆಟ್ ಹಂಚಿಕೆ ಹಾಗೂ ಈ ಒಂದು ಒಟ್ಟಾರೆ

ಯೋಜನೆಯ ಕನ್ಕ್ಲೂಷನ್ ಅಥವಾ ತೀರ್ಮಾನ ಏನು ಎಂಬುದರ ಬಗ್ಗೆ ನಾನು ತಿಳಿ ಹೇಳಲು ಇಚ್ಛೆ ಪಡ್ತೇನೆ. ಪ್ರಥಮವಾಗಿ ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆಯ ಘಟಕಗಳಲ್ಲಿ ಪ್ರಪ್ರಥಮವಾಗಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ. ಸ್ವತಂತ್ರ ಬಂದಾಗ ಭಾರತದ ಭೂಮಿಯಲ್ಲಿನ ಅಥವಾ ಮಣ್ಣಿನ ಸಾವಯವ ಕೃಷಿ ಅಂಶ 0.5 ಹೀಗಿತ್ತು ಶೇಕಡಾವಾರು. ಆದರೆ ಈಗ ಸಾವಯವ ಇಂಗಾಲ ಏನಂತೇವಲ್ಲ ಅದು ಈಗ 0.2 ಇಳಿದಿದೆ. ಇದರಿಂದ ನಿರೀಕ್ಷಿತ ಪ್ರಮಾಣದ ಉತ್ಪಾದನೆ ಅಥವಾ ಉತ್ಪಾದಕತೆಯನ್ನ ಪಡೆಯಲು ಸಾಧ್ಯವಾಗ್ತಾ ಇಲ್ಲ. ಹಾಗೂ ಅನೇಕ ಕಡೆ ಸತತ ಒಂದೇ ಒಂದು ಬೆಳೆಯನ್ನ ಬೆಳೆಯೋದ್ರಿಂದ ಮೋನೋಕ್ರಾಪಿಂಗ್ ಆಗಿರೋದ್ರಿಂದ ಮತ್ತು ಸರಿಯಾದ ಬೆಳೆ ಪರಿವರ್ತನೆ ಅನುಸರಿಸದೆ ಇರುವುದರಿಂದ ಹಾಗೂ ಮಣ್ಣಿನ ಫಲವತ್ತತೆಯ ಬಗ್ಗೆ ತೆಗೆದುಕೊಳ್ಳಬೇಕಾದಂತಹ ಪ್ರಮಾಣದಲ್ಲಿ ಅದರ ರಕ್ಷಣೆಯನ್ನು ಮಾಡದೇ ಇರುವುದರಿಂದ ಈ ಒಂದು ವಿಷಯ ಬಹಳ ಮಹತ್ವ ಪಡೆದಿದೆ. ಮಣ್ಣಿನ ಪೌಷ್ಟಿಕಾಂಶದ ಮಟ್ಟವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ರಸಗೊಬ್ಬರವನ್ನ ಸಮ ಪ್ರಮಾಣದಲ್ಲಿ ಕಾಲಕಾಲಕ್ಕೆ ಅಂದ್ರೆ ಸ್ಪ್ಲಿಟ್ ಅಪ್ಲಿಕೇಶನ್ ಅಂತೀವಿ ನಾವು, ಆ ತರ ಬೆಳೆಯ ವಿವಿಧ ಹಂತಗಳಿಗೆ ಅನುಗುಣವಾಗಿ ವಿವಿಧ ಪೋಷಕಾಂಶಗಳ ಒಂದು ಮೂಲ ಪ್ರಮಾಣವನ್ನು ತಿಳಿದುಕೊಂಡು ಹೆಚ್ಚು ಪ್ರಮಾಣ ಮಣ್ಣಿನಲ್ಲಿದ್ರೆ ಆ ಪರ್ಟಿಕ್ಯುಲರ್ ಪೋಷಕಾಂಶದ ಪ್ರಮಾಣವನ್ನು ಕಡಿಮೆ ಮಾಡುವುದು, ಮಣ್ಣಿನಲ್ಲಿರುವಂತಹ ಒಂದು ಪೋಷಕಾಂಶದ ಪ್ರಮಾಣ ಹೆಚ್ಚಿದ್ರೆ ಹೀಗೆ, ಕಡಿಮೆ ಇದ್ರೆ ಅದನ್ನ ಇನ್ನಿಷ್ಟು ಈ ನಾವು ರೆಕಮೆಂಡ್ ಮಾಡಿದಂತ ಪ್ರಮಾಣಕ್ಕಿಂತ ಹೆಚ್ಚು ಕೊಡುವುದು, ಹೀಗೆ ಅನೇಕ ವಿಷಯಗಳನ್ನ ಒಳಗೊಂಡು ಒಟ್ಟಾರೆ ರೈತರ ಒಂದು ಬೆಳೆಯ ಇಳುವರಿಯನ್ನು ಹೆಚ್ಚು ಕೊಡಲು ಅನುಕೂಲವಾಗುವಂತೆ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ ಇದು ಒಂದನೇ ಘಟಕ. ಇನ್ನು ಎರಡನೇದು ಅಂದ್ರೆ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್. ಕೃಷಿಯಲ್ಲಿ ಆಧುನಿಕ ಕೃಷಿ ಅಂತೀವಿ, ಹಸಿರು ಕ್ರಾಂತಿ ಆಯ್ತು, ಅನೇಕ ಕ್ರಾಂತಿಗಳಿಂದ ಉತ್ಪಾದಕತೆ ಹೆಚ್ಚಾದರೂ ಕೂಡ ಆ ಉತ್ಪಾದಕತೆ ಒಂದು ಸುಸ್ಥಿರವಾಗಿಲ್ಲ, ಅನೇಕ ವೇರಿಯೇಷನ್ಸ್ಗೆ ಒಳಗಾಗ್ತಾ ಇದೆ. ಅದಕ್ಕೆ ಸುಸ್ಥಿರ ಒಂದು ಕೃಷಿಗಾಗಿ ಆ ಉತ್ಪಾದಕತೆಯನ್ನ ಉಳಿಸಿಕೊಂಡು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಮುಂದಿನ ಭವಿಷ್ಯದ ನಿರ್ಮಾತೃಗಳಿಗೆ ಅಥವಾ ಭವಿಷ್ಯದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬ ಜೀವಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್ ಅಂತ ಒಂದು ಇನ್ನೊಂದು ಘಟಕ. ಇದರಲ್ಲಿ ನಾವು ಸಾವಯವ ಕೃಷಿ ಮತ್ತು ಸಂರಕ್ಷಣ ಕೃಷಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಅದನ್ನೇ ಇನ್ನೊಂದು ರೂಪದಲ್ಲಿ ನೈಸರ್ಗಿಕ ಕೃಷಿ ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್, ಇನ್ನು ಸಂರಕ್ಷಣಾ ಕೃಷಿ ಅಂದ್ರೆ ಕನ್ಸರ್ವೇಷನ್ ಅಗ್ರಿಕಲ್ಚರ್. ಇಂಥ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವತ್ತ ಗಮನ ಹರಿಸಬೇಕಾಗಿದೆ. ಇದು ಎರಡನೇ ಘಟಕ. ಅನೇಕ ಮಜಲುಗಳನ್ನ ಏರಿಳಿತ ಕಂಡ ಭಾರತೀಯ ಕೃಷಿ ಸನಾತನ ಸಾಂಪ್ರದಾಯಿಕ ಕೃಷಿಯ ಬೇರುಗಳನ್ನು ಹೊಂದಿದೆ. ಆಧುನಿಕ ಕೃಷಿ ಅಥವಾ ರಸಾಯನ ಕೃಷಿ, ಇದೇನು ಮಾಡರ್ನ್ ಅಗ್ರಿಕಲ್ಚರ್ ಅಂತಿರಲ್ಲ, ಇದರ ಒಳ ಹೊರಗುಗಳನ್ನು ಕೂಡ ಅರಿತುಕೊಂಡಂತಾಗಿದೆ ಈಗ. ಆದರೆ ಈಗ ನಮ್ಮ ಗಮನ ಗುಣಮಟ್ಟದ ಆಹಾರ, ಇದಕ್ಕಾಗಿ ಗುಣಮಟ್ಟದ ಬೆಳೆ, ಅದಕ್ಕಾಗಿ ಗುಣಮಟ್ಟದ ಮಣ್ಣು, ಈ ಎಲ್ಲ ಗುಣಮಟ್ಟದ ಕಡೆ ನಿಟ್ಟಿನಲ್ಲಿ ವಿಚಾರ ಮಾಡ್ತಾ ಮಾಡ್ತಾನೆ ಉತ್ಪಾದನೆಯನ್ನು ಕಾಪಾಡಿಕೊಳ್ಳುವುದು ಹಾಗೂ ಈ ಇನ್ಪುಟ್ಸ್ ಅವುಗಳ ಖರ್ಚನ್ನ ಕಡಿಮೆ ಮಾಡಿ ಪರಿಸರಕ್ಕೆ ಪೂರಕವಾದಂತಹ ಪದ್ಧತಿಗಳ ಕಡೆ ಹೆಚ್ಚು ಲಕ್ಷ್ಯ ವಹಿಸಿ ಸುಸ್ಥಿರತೆಯನ್ನ ಕೃಷಿಯಲ್ಲಿ ಸಾಧಿಸುವುದು, ಇದು ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಘಟಕದ ಒಂದು ಉದ್ದೇಶ. ಇನ್ನು ಮೂರನೇದ್ದು ಎಣ್ಣೆ ಕಾಳುಗಳು ಮತ್ತು ತಾಳೆ ಎಣ್ಣೆ ರಾಷ್ಟ್ರೀಯ ಮಿಷನ್. ನಾವು ಸಾಮಾನ್ಯವಾಗಿ ಆಹಾರ ಉತ್ಪಾದನೆ ಅಂದಾಗ ಸೀರಿಯಲ್ಸ್ ಮತ್ತು ಪಲ್ಸಸ್, ತೃಣಧಾನ್ಯಗಳು ಮತ್ತು ಬೇಳೆಕಾಳು ಉತ್ಪಾದನೆಗೆ ಹೆಚ್ಚು ಗಮನ ಕೊಡ್ತೇವೆ. ಆದರೆ ದೇಶ ಆಮದಿನ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವ ಗುರಿಯನ್ನ ಹೊಂದಿದೆ ದೇಶದಲ್ಲಿನ ಸರ್ಕಾರ. ಅದಕ್ಕಾಗಿ ನ್ಯಾಷನಲ್ ಮಿಷನ್ ಆನ್ ಆಯಿಲ್ ಸೀಡ್ಸ್ ಅಂಡ್ ಆಯಿಲ್ ಪಾಮ್, ಈ ಒಂದು ಯೋಜನೆಯ ಕೂಡ ಇದೊಂದು ಪ್ರಮುಖ ಘಟಕ. ಈ ಏನು ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಐತಲ್ಲ, ಅದರೊಳಗೆ ಇದು ಕೂಡ ಒಂದು ಪ್ರಮುಖ ಘಟಕ. ಇಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ನಾವು ಈಗಿನ ಪ್ರೈಮರಿ ಆಯಿಲ್ ಸೀಡ್ ಪ್ರೊಡಕ್ಷನ್ 39 ಮಿಲಿಯನ್ ಟನ್ ಐತಲ್ಲ, ಇದು 2030-31 ಅಟ್ಲೀಸ್ಟ್ 69.7 ಮಿಲಿಯನ್ ಟನ್ ಆಗಬೇಕು ಅನ್ನುವಂತ ಗುರಿ ಈ ಒಂದು ಯೋಜನೆಯಲ್ಲಿದೆ. ಇದಕ್ಕಾಗಿ ಎಣ್ಣೆಕಾಳು ಬೆಳೆಯುವಂತಹ ರೈತರನ್ನು ಪ್ರೇರೇಪಿಸುವುದು, ಅದರಲ್ಲಿ ಒಳ್ಳೆಯ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದು, ಹವಾಮಾನ ವೈಪರೀತ್ಯಕ್ಕಾಗಲಿ ವಿವಿಧ ಹಂಗಾಮಿನಲ್ಲಿ ಬೆಳೆಯುವಂತಹ ಎಲ್ಲ ಎಣ್ಣೆಕಾಳುಗಳು ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡೋದು. ಇನ್ನು ನಾಲ್ಕನೇದು ರಾಷ್ಟ್ರೀಯ ತೋಟಗಾರಿಕೆ ಅಭಿವೃದ್ಧಿ ಮಿಷನ್. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ರೈತರಿಗೆ ಅನೇಕ ವಿಷಯಗಳು, ಅದರಲ್ಲಿ ಮಾರುಕಟ್ಟೆ ಬರಬಹುದು, ಬೆಳೆ ವಿಮೆ ಬರಬಹುದು, ಕೃಷಿ ಯಾಂತ್ರೀಕರಣ ಬರಬಹುದು, ಅಥವಾ ಏನಂತೀರಿ ಅಗ್ರಿಕಲ್ಚರ್ ಎಂಟರ್ಪ್ರಿನರ್ಶಿಪ್ ಬರಬಹುದು, ಈ ತರ ಒಂದು ಯೋಜನೆಗಳು, ಅದಕ್ಕೆ ಸೌಲಭ್ಯವನ್ನು ಕೊಟ್ಟು ಹೊಸ ಹೊಸ ವಿಚಾರಗಳನ್ನ ಒಂದು ಕೃಷಿ ಉದ್ಯಮಕ್ಕೆ ಅದು ಪರಿವರ್ತಿಸಿ ಇದರಿಂದ ರೈತರ ಕಲ್ಯಾಣವನ್ನು ಸಾಧಿಸುವ ನಿಟ್ಟಿನಲ್ಲಿ ಇದು ಒಂದು ಘಟಕ. ಇನ್ನು ಒಟ್ಟಾರೆ ಉದ್ದೇಶ, ಒಂದೊಂದು ಘಟಕದ ಉದ್ದೇಶಗಳನ್ನ ನಾನು ಸಂಕ್ಷಿಪ್ತವಾಗಿ ಹೇಳಿದೆ. ಒಟ್ಟಾರೆ ಇಲ್ಲಿ ಉದ್ದೇಶ ಏನಿದೆ ಅಂದ್ರೆ, ಕೇಂದ್ರ ಸರ್ಕಾರದ್ದು ಸುಮಾರು 68% ರೈತರನ್ನು ಹೊಂದಿದಂತ ದೇಶ, 40% ನೇರವಾಗಿ ರೈತರು, ಇನ್ನು 28% ಮಂದಿ ಈ ಲ್ಯಾಂಡ್ಲೆಸ್ ಲೇಬರರ್ಸ್, ಈ ತರ ಯಾವುದೇ ಆದಾಯ ಇಲ್ಲದ್ದು, ವ್ಯಾಪಾರ ಅಥವಾ ನೌಕರಿ ಇಲ್ಲಾರ್ದಂತ ಕೂಡಿದ್ರೆ 68%. ಒಟ್ಟಾರೆ ಇವರ ಜೀವನ ಮಟ್ಟ ಸುಧಾರಿಸಬೇಕಾದ್ರೆ
ಉತ್ತಮ ಕೃಷಿ ಪದ್ಧತಿಗಳು ಬೇಕು. ಆದ್ರೆ ಇಲ್ಲಿಯವರೆಗಿನ ಕೃಷಿ ಪದ್ಧತಿಗಳು ಉತ್ತಮವಾಗಿ ಅದಾವು, ಆದ್ರೆ ಅದರ ಅಳವಡಿಕೆ

0: ಬಹಳ ನಿಖರವಾಗಿ ಪರ್ಟಿಕ್ಯುಲರ್ ರೈತರ ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಅದು ಯಾವುದು ಉತ್ತಮ ಕೃಷಿ ಪದ್ಧತಿ ಅನಿಸುತ್ತೆ ವಲಯವಾರು ಅಂತಲ್ಲೇ ವಿಶೇಷವಾದ ಅಥವಾ ನಿರ್ದಿಷ್ಟವಾದ ತಂತ್ರಜ್ಞಾನದ ಮೂಲಕ ಬೆಳೆ ಇಳುವರಿ ಅಷ್ಟೇ ಅಲ್ಲ ಬೆಳೆ ಬಿತ್ತಿನಿಂದ ಹಿಡ್ಕೊಂಡು ಅದನ್ನು ಮಾರಾಟ ಮಾಡುವವರಿಗಿನ ಅನೇಕ ಏನು ಕುಂದು ಕೊರತೆ ಬರ್ತವೆ ಗ್ರೇಡಿಂಗ್ ಅಂತ ಬರುತ್ತೆ ಸ್ಟೋರೇಜ್ ಅಂತ ಬರುತ್ತೆ ಅದ್ರ ಅಲ್ಲಿ ಕೂಡ ಬೆಳೆಯ ಒಂದು ಗುಣಮಟ್ಟ ಒಟ್ಟಾರೆ ಬರೇ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲ ಈ ತಂತ್ರಜ್ಞಾನ ಮೂಲಕ ಬೆಳೆ ಇಳುವರಿ ಮತ್ತು ಅದರ ಗುಣಮಟ್ಟ ಅದರ ಕೀಪಿಂಗ್ ಕ್ವಾಲಿಟಿ ಆಗಲಿ ಅದರ ಸ್ಟೋರೇಜ್ದೊಳಗೆ ಇದು ಅಂತ ಇದನ್ನು ಮಾಡೋದ್ರಿಂದ ಒಟ್ಟಾರೆ ವೇಸ್ಟ್ ಆಗಬಾರ್ದು ವ್ಯರ್ಥ ಆಗಬಾರ್ದು ಹೀಗೆ ಮಾಡೋದ್ರಿಂದ ರೈತರ ಆದಾಯವನ್ನು ಹೆಚ್ಚಿಸುವ ಒಂದು ನಿಟ್ಟಿನಲ್ಲಿ ಸರ್ಕಾರದ ಪ್ರಯತ್ನ ಸುಧಾರಿತ ಮಾರುಕಟ್ಟೆ ಈ ಬೆಂಬಲ ಬೆಲೆ ಇದೆ ಬೆಳೆ ವಿಮೆ ಇದೆ ಪರಿಹಾರಗಳದಾವು ಮತ್ತು ಕೆಲವೊಂದು ಪಾವತಿ ನಿಯಮಗಳು ಅವನ್ನು ಸರಳೀಕರಣಗೊಳಿಸ್ತಾರೆ ಒಟ್ಟಾರೆ ಇದರಿಂದ ರೈತರ ಒಂದು ಕಲ್ಯಾಣ ಸಾಧ್ಯ ಇಂಥ ಒಂದು ವಿಭಿನ್ನವಾದ ಯೋಜನೆಗಳು ಹಾಗೂ ಪ್ರತಿಯೊಂದು ಯೋಜನೆಗಳಲ್ಲಿ ವಿಭಿನ್ನವಾದ ಕಾರ್ಯಕ್ರಮಗಳು ಯಾವುದೇ ಒಂದು ವ್ಯವಸ್ಥೆ ಸುಸ್ಥಿರವಾಗಿರಬೇಕು ಒಂದು ಫೇವರೇಬಲ್ ಸಿಚುವೇಶನ್ದಾಗ ಅಥವಾ ಒಳ್ಳೆಯ ವಾತಾವರಣದೊಳಗೆ ಅತ್ಯಂತ ಲಾಭದಾಯಕ ಇನ್ನೊಂದು ವೈಪರೀತ್ಯ ಇದ್ದಾಗ ವಿಪರೀತ ಅಂದರೆ ವೇರಿಯೇಷನ್ಸ್ ಭಾಳ ಇದ್ದಾಗ ಅದು ಬಹಳ ಲೋ ಲೆವೆಲ್ಗೆ ಇರಬಾರ್ದು ಒಂಥರ ಮಧ್ಯಮವಾಗಿರೋ ಅದು ಒಂದು ಉತ್ತೇಜನ ನೀಡುವಂಥ ಸ್ಥಿತಿಯಲ್ಲಿರಬೇಕು ಅದಕ್ಕೆ ಸುಸ್ಥಿರ ಕೃಷಿ ಅಂತೀವಿ ನಾವು ಅದನ್ನು ನಾವು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಕನ್ಸರ್ವೇಷನ್ ಫಾರ್ಮಿಂಗು ಅಥವಾ ಯಾವುದೇ ಒಂದು ಎಕಾಲಜಿಕಲ್ ಫಾರ್ಮಿಂಗ್ನ ಅಂಶಗಳನ್ನು ಈ ಪ್ರಚಲಿತ ಕೃಷಿ ಪದ್ಧತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಳವಡಿಸಿಕೊಂಡ್ರೆ ಸಮಗ್ರ ಕೃಷಿ ಮೂಲಕ ಸುಸ್ಥಿರ ಕೃಷಿಯನ್ನು ನಾವು ಪಡೆಯಬಹುದು ಅನ್ನೋದು ಮತ್ತೊಂದು ಉದ್ದೇಶ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸೇರಿದಂತೆ ಎಲ್ಲಾ ರೈತರು ಈ ಯೋಜನೆ ಪ್ರಯೋಜನ ಪಡೆಯಬಹುದು ಅರ್ಜಿ ಸಲ್ಲಿಸುವ ವಿಧಾನ ಏನಂದ್ರೆ ಆಸಕ್ತ ಅಭ್ಯರ್ಥಿಗಳು ಕೃಷಿ ಇಲಾಖೆಯ ಅಧಿಕೃತ ಜಾಲತಾಣ ಅಂದ್ರೆ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಕೃಷಿ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಇದರ ಬಜೆಟ್ ಪ್ರತಿ ಘಟಕದಿಂದ ಘಟಕ ಇಯರ್ನಿಂದ ಇಯರ್ ಬದಲಾಗುತ್ತೆ ಒಟ್ಟಾರೆ ಈ ಯೋಜನೆಯು ಭಾರತದಲ್ಲಿ ಕೃಷಿ ಉತ್ಪಾದಕತೆ ಮತ್ತು ರೈತರ ಕಲ್ಯಾಣವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ರೈತರ ಆದಾಯವನ್ನು ಹೆಚ್ಚಿಸುವ ಮೂಲಕ ಈ ಯೋಜನೆ ಭಾರತದ ಎಲ್ಲ ಅಂದರೆ ಅದರಲ್ಲಿಯೂ ಕೃಷಿ ವಲಯವನ್ನು ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ
1: ಕೃಷಿ ಉನ್ನತಿ ಯೋಜನೆ ಕುರಿತು ಡಾಕ್ಟರ್ ಎಸ್ಎ ಗದ್ದನಕೇರಿ ಅವರಿಂದ ಮಾಹಿತಿಯನ್ನ ಕೇಳಿದಿರಿ
2: ಪ್ರಗತಿ ಪಥ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ, ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ, 82ಕ್ಕೇರಿದ ಮೃತರ ಸಂಖ್ಯೆ, ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಲ್ಲ, ಬದಲಿಗೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ.

0: ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047 ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನು ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರೀ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲಾ ಸುಧಾರಣೆಗಳಿಂದಾಗಿ ಯುವಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದೆ ಎಂದು ತಿಳಿಸಿದರು.
1: ದುನಿಯಾ ಭಾರತ ಯುವಾಓ ಔರ್ ಭಾರತ ಕಿ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಕೋ ಲೇಕರ್ ಬಹುತ್ ಉತ್ಸಾಹಿತ ಹೈ. ಆಜ್ ದುನಿಯಾ ಭಾರತ ಕಿ ವಿಕಾಸ ಯಾತ್ರಾ ಕಾ ಹಿಸ್ಸಾ ಬನ್ನಾ ಚಾಹತಿ ಹೈ. ಭಾರತ ಭಿ ದುನಿಯಾ ಕೆ ಅಲಗ್ ಅಲಗ್ ದೇಶೋ ಕೆ ಸಾಥ್ ಪಾರ್ಟ್ನರ್ಶಿಪ್ ಕರ್ ರಹಾ ಹೈ. ಇಸ್ಕಾ ಉದ್ದೇಶ ಯಹಿ ಹೈ ಕಿ ಭಾರತ ಕೆ ಯುವಾಓ ಕೋ ಅವಸರ್ ಮಿಲೆ, ರೋಜ್ಗಾರ್ ಮಿಲೆ, ಉನ್ಕಾ ಸಾಮರ್ಥ್ಯ ಖಿಲ್ ಉಠೆ. ಸಾಥ್ ಸಾಥ್ ಮೈ ಚಾಹತಾ ಹೂ ಮೇರೆ ದೇಶ್ ಕೆ ನೌಜವಾನೋ ಕೋ ಗ್ಲೋಬಲ್ ಎಕ್ಸ್ಪೋಜರ್ ಭಿ ಮಿಲೆ.
0: ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಿದರು. ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಭಾರತಕ್ಕೆ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ ಬರಮಾಡಿಕೊಂಡರು. ಕೋಲ್ಕತ್ತಾಗೆ ಬಂದಿಳಿದ ನಂತರ ವಿದೇಶಾಂಗ ಕಾರ್ಯದರ್ಶಿಯವರು ನಗರದಲ್ಲಿರುವ ಸೆಂಟ್ ತೆರೇಸಾ ಅವರ ಮಿಷನರೀಸ್ ಆಫ್ ಚಾರಿಟಿಯ ಪ್ರಧಾನ ಕಚೇರಿಯಾದ ಮದರ್ ಹೌಸ್ ಮತ್ತು ಮಕ್ಕಳ ಪಾಲನಾ ಕೇಂದ್ರಕ್ಕೆ ಭೇಟಿ ನೀಡಿದರು. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದೆ. ನವದೆಹಲಿಗೆ ತೆರಳಲಿರುವ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೋ ರೂಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನ್ನಿ ವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೊಟಗಿ ಭಾಗವಹಿಸಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚಿಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ತೈಲ ಬೆಲೆಗಳನ್ನು ಪುನಃ ಏರಿಸಲಾಗಿದ್ದು, ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಇಂದು ಪ್ರತಿ ಲೀಟರ್ಗೆ ಗರಿಷ್ಠ 91 ಪೈಸೆಗಳವರೆಗೆ ಹೆಚ್ಚಿಸಲಾಗಿದೆ. ಇದು ಕಳೆದ 10 ದಿನಗಳ ಅವಧಿಯಲ್ಲಿ ಆಗಿರುವ 3ನೇ ದರ ಏರಿಕೆಯಾಗಿದೆ. ಈ ನೂತನ ಪರಿಷ್ಕರಣೆಯ ನಂತರ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ 87 ಪೈಸೆ ಹೆಚ್ಚಳವಾಗಿ ಪ್ರತಿ ಲೀಟರ್ಗೆ 99.51 ರೂಪಾಯಿ ತಲುಪಿದೆ. ಹಾಗೆಯೇ ಡೀಸೆಲ್ ದರವು ಪ್ರತಿ ಲೀಟರ್ಗೆ 92.49 ರೂಪಾಯಿಯಾಗಿದೆ. ಈ ನಡುವೆ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆಯಾಗಿಲ್ಲ ಎಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಗ್ರಾಹಕರು ಮತ್ತು ಸಾರ್ವಜನಿಕರಿಗೆ ಭರವಸೆ ನೀಡಿದೆ. ಈ ಕುರಿತು ಅಧಿಕೃತ ಪ್ರಕಟಣೆ ಹೊರಡಿಸಿರುವ ತೈಲ ಮಾರುಕಟ್ಟೆ ಕಂಪನಿ, ಪ್ರಸ್ತುತ ಕೆಲವು ನಿರ್ದಿಷ್ಟ ಇಂಧನ ಮಾರಾಟ ಕೇಂದ್ರಗಳಲ್ಲಿ ಕಂಡುಬಂದಿರುವ ಪರಿಸ್ಥಿತಿಯು ಕೇವಲ ಸ್ಥಳೀಯ ಹಾಗೂ ಅತ್ಯಂತ ತಾತ್ಕಾಲಿಕ ಸ್ವರೂಪದ್ದಾಗಿದೆ ಎಂದು ತಿಳಿಸಿದೆ. ಕೆಲವು ಆಯ್ದ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಬೇಡಿಕೆ ಮತ್ತು ಪೂರೈಕೆಯ ನಡುವೆ ಉಂಟಾಗಿರುವ ಅಸಮತೋಲನ ಹಾಗೂ ಮಾರಾಟದ ವಿನ್ಯಾಸದಲ್ಲಿನ ಮರು ಹಂಚಿಕೆಯಿಂದಾಗಿ ಇಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಎಂದು ಕಂಪನಿ ಸ್ಪಷ್ಟಪಡಿಸಿದೆ. ದೇಶಾದ್ಯಂತ ಹೊಂದಿರುವ ತನ್ನ 42,000 ಇಂಧನ ಮಾರಾಟ ಕೇಂದ್ರಗಳ ಬೃಹತ್ ಜಾಲದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯ ಕೇಂದ್ರಗಳಲ್ಲಿ ಮಾತ್ರ ಇಂತಹ ಸಮಸ್ಯೆಯಾಗಿದೆ ಎಂದು ತೈಲ ಕಂಪನಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಚೀನಾದ ಶಾಂಗ್ಸಿ ಪ್ರಾಂತ್ಯದಲ್ಲಿನ ಕಲ್ಲಿದ್ದಲು ಗಣಿಯೊಂದರಲ್ಲಿ ಸಂಭವಿಸಿದ ಭೀಕರ ಅನಿಲ ಸ್ಫೋಟ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 82ಕ್ಕೆ ಏರಿಕೆಯಾಗಿದ್ದು, 9 ಕಾರ್ಮಿಕರು ಗಣಿಯೊಳಗೆ ಸಿಕ್ಕಿಕೊಂಡಿದ್ದಾರೆ. ನಿನ್ನೆ ಶಾಂಗ್ಸಿ ಪ್ರಾಂತ್ಯದ ಲಿಯುಶನ್ಯು ಕಲ್ಲಿದ್ದಲು ಗಣಿಯಲ್ಲಿ ಈ ಅಪಘಾತ ಸಂಭವಿಸಿದ್ದು, ರಕ್ಷಣೆಗಾಗಿ ಚೀನಾ ಸರ್ಕಾರ 345 ಸಿಬ್ಬಂದಿಯನ್ನೊಳಗೊಂಡ 6 ರಾಷ್ಟೀಯ ಗಣಿ ತುರ್ತು ರಕ್ಷಣಾ ತಂಡಗಳನ್ನು ನಿಯೋಜಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಗಣಿ ಕಂಪನಿಯು ಅಧಿಕಾರಿಯೊಬ್ಬರನ್ನು ವಶಕ್ಕೆ ಪಡೆಯಲಾಗಿದೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಗಣಿಯ

ಗೆ ಸಿಲುಕಿರುವವರ ರಕ್ಷಣೆಗೆ ಮತ್ತು ಗಾಯಗೊಂಡಿರುವ 100ಕ್ಕೂ ಹೆಚ್ಚು ಜನರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡುವಂತೆ ಹಾಗೂ ಘಟನೆಯ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. May 3 ನಡೆದು ಬಳಿಕ ರದ್ದಾಗಿದ್ದ ನೀಟ್ ಯುಜಿ 2026 ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಶುಲ್ಕ ಮರುಪಾವತಿ ಪ್ರಕ್ರಿಯೆಗೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಚಾಲನೆ ನೀಡಿದೆ. ಪರೀಕ್ಷೆಗೆ ಹಾಜರಾಗಿದ್ದ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾ ಶುಲ್ಕವನ್ನು ಮರಳಿ ಪಡೆಯುವುದಕ್ಕಾಗಿ ಅಧಿಕೃತ ಜಾಲತಾಣದಲ್ಲಿ ಬ್ಯಾಂಕ್ ಖಾತೆ ವಿವರಗಳನ್ನು ಸಲ್ಲಿಸಲು ಇದೇ 27ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಅಭ್ಯರ್ಥಿಗಳು ನೀಟ್ ಪೋರ್ಟಲ್ಗೆ ಲಾಗಿನ್ ಆಗಿ ಖಾತೆದಾರರ ಹೆಸರು, ಬ್ಯಾಂಕ್ ಹೆಸರು, ಖಾತೆ ಸಂಖ್ಯೆ ಮತ್ತು ಐಎಫ್ಎಸ್ಸಿ ಕೋಡ್ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತದೆ. ಮಾಹಿತಿಯ ನಿಖರತೆಗಾಗಿ ರದ್ದುಪಡಿಸಿದ ಚೆಕ್ನ ಸ್ಕ್ಯಾನ್ ಪ್ರತಿಯನ್ನು ಅಪ್ಲೋಡ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಒಮ್ಮೆ ಸಲ್ಲಿಸಿದ ಬ್ಯಾಂಕ್ ವಿವರಗಳನ್ನು ಅಂತಿಮವೆಂದು ಪರಿಗಣಿಸಲಾಗುವುದು ಮತ್ತು ನಂತರ ಯಾವುದೇ ತಿದ್ದುಪಡಿಗೆ ಅವಕಾಶವಿರುವುದಿಲ್ಲ ಎಂದು ಎನ್ಟಿಎ ಸ್ಪಷ್ಟಪಡಿಸಿದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ 2ನೇ ಪೂರ್ವ ಸಿದ್ಧತಾ ಸಭೆಯನ್ನು ನಿನ್ನೆ ಆಯೋಜಿಸಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿ ಅನಿಲ್ ಮಲಿಕ್ ವರ್ಚುಯಲ್ ಮೂಲಕ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಭಾಗವಹಿಸಿದ್ದ ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಬಹುಪಕ್ಷೀಯ ಸಹಯೋಗವನ್ನು ಬಲಪಡಿಸುವ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಮುಖವಾಗಿ ಮಹಿಳೆಯರ ಡಿಜಿಟಲ್ ಮತ್ತು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ಉದ್ಯಮಶೀಲತೆಗಾಗಿ ಸಾಮರ್ಥ್ಯ ವೃದ್ಧಿ ಚೌಕಟ್ಟು ಸೇರಿದಂತೆ ಪ್ರಮುಖ ಆದ್ಯತೆಯ ಕ್ಷೇತ್ರಗಳಲ್ಲಿ ಒಮ್ಮತ ಮೂಡಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಯನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಿಸಿದೆ. ಈ ಹಿಂದೆ ನಿಗದಿಪಡಿಸಲಾಗಿದ್ದ ವೇಳಾಪಟ್ಟಿಯಂತೆ ನಕಲು ಪ್ರತಿಗಳನ್ನು ಪಡೆಯಲು ಇಂದು ಕೊನೆಯ ದಿನವಾಗಿತ್ತು. ಕಳೆದ ಕೆಲವು ದಿನಗಳಿಂದ ಸಿಬಿಎಸ್ಇ ಅಧಿಕೃತ ಜಾಲತಾಣಕ್ಕೆ ತಾಂತ್ರಿಕ ಅಡಚಣೆ ಉಂಟಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಮಂಡಳಿ ತಿಳಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಪಡೆದ ನಂತರ ವಿದ್ಯಾರ್ಥಿಗಳು ಅಂಕಗಳ ಮರುಪರಿಶೀಲನೆ ಅಥವಾ ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು 2 ದಿನಗಳ ಕಾಲಾವಕಾಶವಿರಲಿದೆ ಎಂದು ಮಂಡಳಿ ಸ್ಪಷ್ಟಪಡಿಸಿದೆ. ಬಿಹಾರದಲ್ಲಿ ಮುಂಬರುವ 5 ವರ್ಷಗಳಲ್ಲಿ ಒಟ್ಟು 1,00,000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯೊಂದಿಗಿನ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೇಮಕಾತಿ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕನಿಷ್ಠ 20,000 ಶಿಕ್ಷಕರನ್ನು ಕಡ್ಡಾಯವಾಗಿ ನೇಮಕ ಮಾಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇನ್ನು ಮುಂದೆ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ಪ್ರತಿ ವರ್ಷ ಜುಲೈ ತಿಂಗಳಿನಲ್ಲಿಯೇ ಅಧಿಕೃತ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಸೋಲಿನ ನಡುವೆಯೂ ಉತ್ತಮ ನೆಟ್ ರನ್ ರೇಟ್ ಆಧಾರದ ಮೇಲೆ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ. ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ. 82ಕ್ಕೇರಿದ ಮೃತರ ಸಂಖ್ಯೆ. ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜೈಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಕಾರ್ಯಕ್ರಮ ಉಲ್ಲಾಸ. ಈ ಕಾರ್ಯಕ್ರಮದಲ್ಲಿ ಕರುಣಾಳುವ ಬೆಳಕೆ, ಆರೋಗ್ಯ ಬಿಂದು ಹಾಗೂ ಜನ್ ಭಾವಗೀತೆಗಳನ್ನು ಕೇಳ್ತೀರಾ. ಇವೆಲ್ಲಕ್ಕೂ ಮುಂಚೆ ಎಂದಿನಂತೆ ನಿಮಗೊಂದು ಪ್ರಶ್ನೆ ಇದ್ದೇ ಇದೆ ಅಲ್ವಾ? ಪ್ರಶ್ನೆ ಕೇಳಿ. ಗಿಡದಲ್ಲಿ ಬಿಡದ ಕಾಯಿ ತಿಂದರೆ ಬಲು ರುಚಿ. ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಗಿಡದಲ್ಲಿ ಬಿಡದ ಕಾಯಿ ತಿಂದರೆ ಬಲು ರುಚಿ, ಅದು ಯಾವ ಕಾಯಿ? ನೀವು ಉತ್ತರ ಹೇಳಬೇಕಾಗಿರೋದು. ನಮ್ಮ ಸಂಖ್ಯೆ 944486

440273 ಈ ಸಂಖ್ಯೆಗೆ ನೀವು ವಾಟ್ಸಪ್ ಸಂದೇಶದ ಮೂಲಕ ಉತ್ತರಗಳನ್ನು ಕಳಿಸಬಹುದು. ಪ್ರಶ್ನೆ ಮತ್ತೊಮ್ಮೆ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಗಿಡದಲ್ಲಿ ಬಿಡದ ಕಾಯಿ ತಿಂದರೆ ಬಲು ರುಚಿ, ಅದು ಯಾವ ಕಾಯಿ? ಓಕೆ, ನಿಮಗೆ ಎರಡು ಭಾವಗೀತೆಗಳ ಕಾಲಾವಕಾಶ ಇರುತ್ತೆ. ಮೊದಲನೆಯದಾಗಿ ಭಾವಗೀತೆಯನ್ನು ಕೇಳ್ಕೊಂಡು ಬಂದ್ಬಿಡೋಣ. ರಾಘವೇಂದ್ರ ಇಟಗಿಯವರು ಬರೆದಿರುವಂತಹ ಭಾವಗೀತೆ

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಕೇಳಿದ್ರೆ ಈ ಹಿಂದೆ ನಾನು ಪ್ರಶ್ನೆಯೊಂದನ್ನು ಕೇಳಿದ್ದೆ, ಮತ್ತೊಂದ್ಸರಿ ಲೇಟಾಗಿ ಟ್ಯೂನ್ ಮಾಡಿರೋರಿಗೆ ಪ್ರಶ್ನೆಯನ್ನು ಹೇಳ್ಬಿಡ್ತಾನೆ. ಪ್ರಶ್ನೆ ಹೀಗಿದೆ, ಗಿಡದಲ್ಲಿ ಬಿಡದ ಕಾಯಿ ತಿಂದರೆ ಬಲು ರುಚಿ, ಅದು ಯಾವ ಕಾಯಿ? ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಗಿಡದಲ್ಲಿ ಅದು ಬಿಡೋದಿಲ್ಲ, ಆ ಕಾಯಿ ತಿಂದರೆ ತುಂಬ ರುಚಿ. ಓಕೆ, ಈ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಇನ್ನೊಂದು ಭಾವಗೀತೆಯ ಕಾಲಾವಕಾಶ ಇದೆ. ಆ ಭಾವಗೀತೆನೂ ಕೇಳ್ಕೊಂಬಂದ್ಬಿಡೋಣ. ಅಂಬಿಕಾ ತನಯ ದತ್ತ ಅವರ ರಚನೆಯ ಒಂದು ಭಾವಗೀತೆ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ಕೇಳುಗರೆ ಎರಡು ಭಾವಗೀತೆಗಳ ಕಾಲಾವಕಾಶ ಮುಗೀತಲ್ವಾ ಪ್ರಶ್ನೆಯನ್ನ ಕೇಳಿದ್ದೆ ನಾನು ಗಿಡದಲ್ಲಿ ಬಿಡದ ಕಾಯಿ ತಿಂದರೆ ಬಲು ರುಚಿ ಅದು ಯಾವ ಕಾಯಿ ಅಂತ ಹೇಳಿ ಅದಕ್ಕೆ ಯಾರ್ಯಾರು ಏನೇನು ಉತ್ತರಗಳನ್ನು ಹೇಳಿದರೆ ನೋಡ್ಬಿಡೋಣ ನೇತ್ರ ನಟರಾಜ್ ಅವರು ಚಿತ್ರದುರ್ಗದಿಂದ ಅವರು ಏನಂತ ಹೇಳಿದರೆ ಮಗು ಅಂತ ಹೇಳಿದರೆ ಮತ್ತು ಯಶೋಧ ಎರಳ ನಾಯಕ ಚಿರುತಗುಂಡುವಿನಿಂದ ಅವರು ಕೂಡ ಓಕೆ ಉತ್ತರ ಏನೂ ಕಳಿಸಿಲ್ಲ ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆ ಇವರು ಬೆಲ್ಲದ ಕಾಯಿ ಅಂತ ಕಳಿಸಿದ್ದಾರೆ ಅದೆಂಥದ್ದು ಬೆಲ್ಲದ ಕಾಯಿ ಗೊತ್ತಿಲ್ಲ ನನಗೆ ಓಕೆ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಇಲ್ಲಿಂದ ಅವರು ಹಲಸಿನ ಹಣ್ಣು ಅಂತ ಕಳಿಸಿದ್ದಾರೆ ಓಕೆ ಹಲಸಿನ ಹಣ್ಣು ಮರದಲ್ಲಿ ಬಿಡುತ್ತಲ್ವಾ ನಾನು ಕೇಳ್ತಾ ಇರೋದು ಮರದಲ್ಲಿ ಆಗಲಿ ಅಥವಾ ಗಿಡದಲ್ಲಿ ಆಗಲಿ ಬಿಡದ ಕಾಯಿ ಬಲು ರುಚಿ ಅಂತ ಹೇಳಿ ಇನ್ನು ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ ಓಕೆ ಅವರು ಕೂಡ ಯಾವ ಉತ್ತರವನ್ನು ಕಳಿಸಿಲ್ಲ ನಳಿನಿ ಸತೀಶ್ ಅವರು ಸಂಗಮೇಶ್ವರ ಲೇಔಟಿಂದ ಅವರು ಹತ್ತಿಕಾಯಿ ಅಂತ ಕಳಿಸಿದ್ದಾರೆ ಓಕೆ ಮತ್ತು ವಾಣಿ ಸತೀಶ್ ಚಿತ್ರದುರ್ಗದಿಂದ ಮಗು ಅಂತ ಕಳಿಸಿದ್ದಾರೆ ಓಕೆ ನೆಕ್ಸ್ಟು ಗಂಗಣ್ಣ ಹನಿಜೇನು ಹೆಚ್ ಡಿ ಪುರ ಇಲ್ಲಿಂದ ಬೆಲ್ಲದ ಕಾಯಿ ಅಂತ ಕಳಿಸಿದ್ದಾರೆ ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರದಿಂದ ಆಲೇಕಲ್ಲು ಅಂತ ಕಳಿಸಿದ್ದಾರೆ ಅವರವರ ಶಕ್ತಿಗೆ ಅನುಸಾರವಾಗಿ ಅವರವರ ಉತ್ತರಗಳು ಕಳಿಸ್ಕೊಟ್ಟಿದ್ದಾರೆ ನೋಡೋಣ ನಮ್ಮ ಕೇಳುಗರು ಯಾರ್ಯಾರ ಬತ್ತಳಿಕೆಯಿಂದ ಯಾವ್ಯಾವ ಬಾಣಗಳನ್ನು ನಮಗೆ ಬಿಟ್ಟಿದ್ದಾರೆ ಹೇಳ್ತಿದ್ದಾರೆ ಅಂತ ಓಕೆ ಅಶ್ವಿನಿ ರಾಜು ಕೆ ಬಿ ರಾಜು ಅಚ್ಯುತ್ ಸೂರ್ಯ ಆನಂದ್ ಭಾಸ್ಕರ್ ಕಲಾವತಿ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಇವರೆಲ್ಲರೂ ಸೇರಿಸಿ ಉತ್ತರ ಏನಂತ ಕಳಿಸಿದ್ದಾರೆ ಗೇರು ಬೀಜ ಅಂತ ಕಳಿಸಿದ್ದಾರೆ ಓಕೆ ಸುಬ್ರಹ್ಮಣಿ ಪೆತ್ತನಹಳ್ಳಿ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ಉಪ್ಪಿನಕಾಯಿ ಅಂತ ಕಳಿಸಿದ್ದಾರೆ. ಓಕೆ, ಉಪ್ಪಿನಕಾಯಿ ಕೂಡ ಗಿಡದಲ್ಲೇ ಕಿತ್ಕೊಂಡು ಮಾಡಿರುವಂತಹ ಬಂದಿರುವಂತಹ ಕಾಯಿಗಳಿಂದ ಮಾಡೋದೇ ಅಲ್ವಾ? ಓಕೆ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ ಅವರು ಕೂಡ ಮಗು ಅಂತ ಕಳಿಸಿದ್ದಾರೆ. ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಅವರು ಕೂಡ ಮಗು ಅಂತ ಕಳಿಸಿದ್ದಾರೆ. ಜ್ಯೋತಿ ಶ್ರೀಹರಿ ಹಾನಗಲ್ಲು ಅವರು ಕಡಲೆಕಾಯಿ ಅಂತ ಹೇಳಿದ್ದಾರೆ. ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರಿನಿಂದ ಅವರು ಉಪ್ಪು ಅಂತ ಹೇಳಿದ್ದಾರೆ. ಲತಾ ಸುಹಾಸ್ ಹೊಸಕೋಟೆಯಿಂದ ಅವರು ಉತ್ತರ ಉಪ್ಪಿನಕಾಯಿ ಅಂತ ಹೇಳಿದ್ದಾರೆ. ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರೋಡ್ ಚಿತ್ರದುರ್ಗದಿಂದ ಅವರು ಕೊಕ್ಕೋ ಅಂತ ಹೇಳ್ತಾ ಇದ್ದಾರೆ. ಕೊಕ್ಕೋ ಕೂಡ ಗಿಡದಿಂದ ಬಿಡುವಂಥದ್ದೇ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಹತ್ತಿಕಾಯಿ ಅಂತ ಹೇಳಿದ್ದಾರೆ. ಅಮೃತ ರಮೇಶ್ ಚಿತ್ರದುರ್ಗದಿಂದ ಹತ್ತಿ ಹಣ್ಣು ಅಂತ ಹೇಳಿದ್ದಾರೆ. ಪ್ರಭಾಕರಯ್ಯ ಚೈತ್ರಯನ್ ಮಠದ್ ಹಂಪನೂರು, ಓಕೆ, ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕು. ಮೇಡಮ್, ಮಧ್ಯಾಹ್ನದ ವಂದನೆಗಳು ನಿಮಗೆ ಅಂತ ಹೇಳಿದ್ದಾರೆ. ನಿಮಗೂ ಕೂಡ ವಂದನೆಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಅಂತ ಹೇಳಿ ಅವರು ಸರಿ ಉತ್ತರ ತಳಿಸ್ಬಿಟ್ಟಿದ್ದಾರೆ ನಮಗೆ. ಧನ್ಯವಾದಗಳು. ಓಕೆ, ಮಲ್ಲಿಕಾರ್ಜುನ ಮೊಗಲನಹಳ್ಳಿ ಗ್ರಾಮದಿಂದ ಅವರು ಏಲಕ್ಕಿ ಅಂತ ಕಳಿಸಿದ್ದಾರೆ. ಏಲಕ್ಕಿ ಕೂಡ ಗಿಡದಿಂದ ಬಿಡೋದೇ ಅಲ್ವಾ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಅವರು ಕೂಡ ಉಪ್ಪಿನಕಾಯಿ ಅಂತ ಹೇಳಿದ್ದಾರೆ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಅವರು ಉಪ್ಪಿನಕಾಯಿ ನಿಮ್ಮ ಪ್ರಶ್ನೆಗೆ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಸಿ ಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ ಉತ್ತರ ಉಪ್ಪಿನಕಾಯಿ ಅಂತ ಹೇಳಿದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರಿನಿಂದ ಇವರು ಕೂಡ ಗಿಡದಲ್ಲಿ ಬಿಡದ ಕಾಯಿ ತಿಂದರೆ ಬಲು ರುಚಿ, ಅದುವೇ ಕಲ್ಕತ್ತಾ ಕಾಯಿ ಅಂದರೆ ಮಿಠಾಯಿ ಅಥವಾ ಸಕ್ಕರೆ ಕಾಯಿ ಅಂತ ಅವರ ಆಲೋಚನೆಯಿಂದ ಅವರು ಬರೆದಿದ್ದಾರೆ. ಓಕೆ, ಇರಲಿ, ಉತ್ತರ ಆಮೇಲೆ ಹೇಳ್ತೇನೆ ನಾನು. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐ ಯು ಡಿ ಪಿ ಲೇಔಟ್ ಎಂಟನೇ ಕ್ರಾಸ್ ಚಿತ್ರದುರ್ಗದಿಂದ ಅವರು ಕೂಡ ಉಪ್ಪಿನಕಾಯಿ ಅಂತ ಕಳಿಸಿದ್ದಾರೆ. ರಾಯಬಾಗ್ ತಾಲೂಕು ಮೂಗಳಖೋಡ ಇಲ್ಲಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್ ಇವರೆಲ್ಲರೂ ಕೂಡ ಬೆಲ್ಲದ ಕಾಯಿ ಅಂತ ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿ, ಓಕೆ, ಭದ್ರಾವತಿಯಿಂದ ಬೆಲ್ಲದ ಕಾಯಿ ನಿಮ್ಮ ಪ್ರಶ್ನೆಗೆ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಚಿನ್ಮಯಿ ಮಮತಾ ತಿಮ್ಮರೆಡ್ಡಿ ಮರಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಓಕೆ, ಅವರ ಉತ್ತರ ಏನದು ಮಗು. ಓಕೆ, ಮತ್ತೊಂದು ಉತ್ತರ ಬೀಗ ಅಥವಾ ತಾಳ ಅಂತ ಕಳಿಸಿದ್ದಾರೆ. ಓಕೆ, ನೋಡೋಣ ಉತ್ತರ ಯಾವುದು ಅಂಥೇಳಿ ಆಮೇಲೆ. ಓಕೆ, ನಂತರ ಈಗ ಯಾರ್ದು ಶುಭೇಂದ್ರಪ್ಪ ಹೆಚ್ಚು ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ ಅವರು ಕೂಡ ಉಪ್ಪಿನಕಾಯಿ ಅಂತ ಕಳಿಸಿದ್ದಾರೆ. ಸುಧಾಶೇಖರ್ ಚಂದ್ರವಳ್ಳಿ ನಗರ ಇವರು ಕೂಡ ಉತ್ತರವನ್ನು ಮಗು ಅಂತ ಹೇಳಿದ್ದಾರೆ. ಡಾಕ್ಟರ್ ಜಿ ಎನ್ ಶಿವಪ್ರಸಾದ್ ಇವರೇನು ಕಳಿಸಿದ್ದಾರೆ, ಇವರು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಆತ್ಮೀಯ ಘೋಷಕರೇ ವಾಟರ್ ಮಿಲನ್ ಅಂತ ಕಳಿಸಿದ್ದಾರೆ. ವಾಟರ್ ಮಿಲನ್ ಕೂಡ ಬಳ್ಳಿಯಿಂದ ಬಂದಿರೋದೇ ಅಲ್ವಾ? ಓಕೆ, ನೋಡೋಣ. ನೆಕ್ಸ್ಟು ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಅವರೇನಂತ ಕಳಿಸಿದ್ದಾರೆ, ಬೆಲ್ಲದ ಕಾಯಿ ಅಂತ ಕಳಿಸಿದ್ದಾರೆ. ಜಿ ಸಿ ಹೆಚ್ ಗೊಂಚಕರ್ ಭರಮಸಾಗರದಿಂದ ಇವರು ಉತ್ತರ ಉಪ್ಪಿನಕಾಯಿ ಅಂತ ಕಳಿಸಿದ್ದಾರೆ. ಭೀನವಸಂತರಾವ್ ಬೆಂಗಳೂರಿನಿಂದ ಅವರು ಕೂಡ ಉಪ್ಪಿನಕಾಯಿ, ಮೇಡಮ್ ನಮಸ್ಕಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ನಮಸ್ಕಾರ ರೀ ಅಂತ ಹೇಳೋಣ. ದಾವಣಗೆರೆ ತಾಲೂಕು ಗುಮ್ಮನೂರು ಟೈಲರ್ ಚೆನ್ನಪ್ಪ ಅವರು ಕೂಡ ಉಪ್ಪಿನಕಾಯಿ ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು ಏನಂತ ಹೇಳ್ತಾರೆ ಉತ್ತರ ಗೊತ್ತಾಗಲಿಲ್ಲ ಮೇಡಮ್, ನೀವೇ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹೇಳ್ತೇನೆ ನಾನೇ. ಧೃತಿ ಲಾವಣ್ಯ ತಮಟ್ಕಲ್ ರಸ್ತೆ ಟೀಚರ್ಸ್ ಕಾಲೋನಿ ಚಿತ್ರದುರ್ಗ ಉತ್ತರ ಮಶ್ರೂಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದು ಕೂಡ ಭೂಮಿಯಿಂದ ಬೆಳೆದಿರುವಂಥದ್ದೇ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಇವರು ಕುಂಬಳಕಾಯಿ ಉಪ್ಪಿನಕಾಯಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮೀನಾ ತಿಪ್ಪೇಸ್ವಾಮಿ ಶ್ರೀ ರಕ್ಷಾ ತಳಕು ಕೋಡಿಹಳ್ಳಿ ಇವರು ಕೂಡ ಮಗು ಅಂತ ಹೇಳ್ತಾ ಇದ್ದಾರೆ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ ಇವರೇನು ಹೇಳ್ತಾ ಇದ್ದಾರೆ, ಉಪ್ಪು ಅಂತ ಹೇಳ್ತಾ ಇದ್ದಾರೆ. ಹೆಚ್ಚು ಸತೀಶ್ ಕುಮಾರ್ ಚಿತ್ರದುರ್ಗದಿಂದ ಇವರೇನು ಹೇಳ್ತಾ ಇದ್ದಾರೆ, ಮಗು ನಮ್ಮ ಉತ್ತರ ಮಗು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ಬೆಣ್ಣಿ, ಓಕೆ, ರಾಮತೀರ್ಥ ಹರಿಹರ ಅಂತ ಹೇಳ್ತಾ ಇದ್ದಾರೆ. ಇವರು ಉತ್ತರ ಬೆಣ್ಣೆ ಅಂತ ಹೇಳಿ. ಓಕೆ, ಶಿಲ್ಪಾ ವಿದ್ಯಾನಗರ ಇವರ ಉತ್ತರ ಮಗು ಅಂತ ಹೇಳಿದ್ದಾರೆ. ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್
ಶಿವಮೊಗ್ಗ ಜಿಲ್ಲೆಯಿಂದ.

0: ಕರ್ಜಿಕಾಯಿನ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹೇಳ್ತೀನಿ ಲಾಸ್ಟ್ಗೆ ಉತ್ತರ. ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ ಕುಂಬಳಕಾಯಿ ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ತನಕ ಬಂದಿರುವಂತಹ ಎಲ್ಲ ಸಂದೇಶಗಳನ್ನು ಕೂಡ ನಾನು ಓದಿದ್ದೇನೆ. ಓಕೆ, ಪ್ರಶ್ನೆಗೆ ಉತ್ತರವನ್ನು ಹೇಳುವಂತಹ ಸಮಯ. ಉತ್ತರ ಏನದು ಅಂದರೆ, ಗಿಡದಲ್ಲಿ ಬಿಡದ ಕಾಯಿ ತಿಂದರೆ ಬಲು ರುಚಿ. ಅದು ಯಾವ ಕಾಯಿ ಅಂದರೆ ಕರ್ಜಿಕಾಯಿ ಕಣ್ರಿ. ತುಂಬ ರುಚಿಯಾಗಿರುತ್ತೆ ಅಲ್ವಾ? ನಾನು ನಿಮ್ಮ ಮನೆಗಳಲ್ಲೇ ನೀವು ಮಾಡ್ಕೋತೀರಾ, ತಿಂತೀರಾ ಅಲ್ವಾ? ಈಗ ಗಿಡದಿಂದ ಬಂದಿರುವಂಥ ಈಗ ಮಗು ತಿನ್ನಕ್ಕೆ ಬರುತ್ತಾ ಅಲ್ವಾ? ಓಕೆ, ಎಲ್ರಿಗೂ ತುಂಬ ಚೆನ್ನಾಗಿ ಆಲೋಚನೆಯನ್ನು ಮಾಡಿದಿರ, ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳೋಣ. ಉತ್ತರ ಗೊತ್ತಾಯ್ತಲ್ಲ ನಿಮಗೆ, ಕರ್ಜಿಕಾಯಿ ಅಂತ ಹೇಳಿ. ಓಕೆ, ಇನ್ನು ಮುಂದೆ ಇನ್ನೊಂದು ಭಾವಗೀತೆಯನ್ನು ಕೇಳ್ಕೊಂಡು ಬಂದ್ಬಿಡೋಣ. ಅದಕ್ಕೂ ಮುಂಚೆ ಕೇಳಿದ್ರೆ, ಈ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಅಮೆರಿಕ ಅಮೆರಿಕ ಚಿತ್ರದಿಂದ ಪ್ರೀತ್ ಸೇ ಚಿತ್ರದಿಂದ
1: ನನ್ನ ಪ್ರೀತ್ಸೆ
0: ಭಜರಂಗಿ ಚಿತ್ರದಿಂದ

0: ಈ ಮೂರು ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸಂಜೆ 4 ಗಂಟೆಯಿಂದ 5 ಗಂಟೆಯ ಒಳಗೆ ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ಉತ್ತರಗಳನ್ನು ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು.
1: ಚಿತ್ರದುರ್ಗದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕಲಾಸುರಭಿ ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಕಲಾಗಿದೆ. ಮಾರಾಟ ಮೇಳದಲ್ಲಿ ಬಾಗಲ್ಪುರಿ ಸಿಲ್ಕ್ ಸೀರೆ, ಡ್ರೆಸ್ ಮಟೀರಿಯಲ್, ಜೈಪುರಿ ಬೆಡ್ಶೀಟ್, ಬೆಂಗಾಲಿ ಕಾಟನ್ ಸ್ಯಾರಿ, ಸಾರಂಗ್ಪುರ್ ಫರ್ನಿಚರ್, ರಾಜಸ್ಥಾನ್ ಕಾಟನ್ ಟಾಪ್, ನೈಟಿ, ಖಾದಿ ಶರ್ಟ್ಸ್, ಟಾಪ್ಸ್ ದೊರೆಯುತ್ತವೆ. ಹಳೆಯ ಜರಿ ಮತ್ತು ರೇಷ್ಮೆ ಸೀರೆಗಳನ್ನು ಕೊಟ್ಟರೆ ಬದಲಿಗೆ ನಿಮಗೆ ತಕ್ಷಣ ಹಣ ನೀಡಲಾಗುವುದು. ಸ್ಥಳ ಗಾಯತ್ರಿ ಕಲ್ಯಾಣ ಮಂಟಪ, ಗಾಯತ್ರಿ ಸರ್ಕಲ್, ಚಿತ್ರದುರ್ಗ.
0: ಇನ್ನು ಮುಂದೆ ಕೇಳಿ
2: ಆಕಾಶವಾಣಿ. ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
3: ಡಿ ವಿ ಗುಂಡಪ್ಪನವರಿಗೆ ಯಾವ ಪ್ರಶಸ್ತಿಯಲ್ಲೂ ಆಸಕ್ತಿ ಇರಲಿಲ್ಲ, ಯಾವುದು ಪ್ರಶಸ್ತಿ ಬೇಡ ಅಂತ ಹೇಳೋರು. ಅವರ ಜೀವನ ಧರ್ಮಯೋಗ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಅದಕ್ಕೆ ದಿಲ್ಲಿಗೆ ಹೋಗ್ಬೇಕು ಪ್ರಶಸ್ತಿ ತಗೊಳ್ಳೋದಕ್ಕೆ, ಇವ್ರು ಹೋಗಲ್ಲ ಅಂತ. ನಾನು ಪ್ರಶಸ್ತಿ ಬೇಡ, ನಾನು ಹೋಗಲ್ಲ. ಕೊನೆಗೆ ಎಲ್ಲಿ ಬಂತು ಅಂದರೆ ಆ ಸಾಹಿತ್ಯ ಅಕಾಡೆಮಿ ಸೆಕ್ರೆಟರಿಯವರು ದಿಲ್ಲಿಯಿಂದ 3 ಸಲ ಬಂದು ಹೋದರು. ತಗೊಳ್ಳಿ ಸ್ವಾಮಿ, ನಿಮ್ಮ ಮನೆಗೆ ಬಂದು ಕೊಡ್ತೀವಿ ತಗೊಳ್ಳಿ ನೀವು ಅಂತ. ಬೇಡ ಅಂತ ಇವರು. ಈ ಕೇಳೋದಕ್ಕೆ ನಂಬಕ್ಕಾಗತ್ತ? ಸಾಹಿತ್ಯ ಅಕಾಡೆಮಿ ಆಗಿನ ಕಾರ್ಯದರ್ಶಿ ಆಗಿದ್ದ ಡಾಕ್ಟರ್ ಜಾರ್ಜ್ ಅನ್ನೋರು 4 ಸಲ ಬಂದ್ರಂತೆ ದಿಲ್ಲಿಯಿಂದ ಇವ್ರನ್ನ ಒಪ್ಪಿಸೋದಕ್ಕೆ. ಕೊನೆಗೆ ಒಪ್ಪಿಸಿದ್ದು ಹೇಗೆ, ಎಲ್ಲಿ ಕೊಡಬೇಕದನ್ನ? ನಾನು ಪ್ರತಿ ಭಾನುವಾರ ನನ್ನ ಗೋಕಲೆ ಇನ್ಸ್ಟಿಟ್ಯೂಟಲ್ಲಿ ನಂದು ಉಪನ್ಯಾಸ ಇರ್ತದೆ, ವಿಶೇಷ ಕಾರ್ಯಕ್ರಮ ಮಾಡೋಂಗಿಲ್ಲ. ನಾನು ತರಗತಿ ತಗೋತಾ ಇರ್ತೀನಿ, ತರಗತಿ ಮುಗಿದ ತಕ್ಷಣ ಅಲ್ಲೇ ಅನೌಪಚಾರಿಕವಾಗಿ ಕೊಟ್ಟು ಹೋಗ್ಬಿಡ್ಬೇಕು. ಇದು ನೋಡಿ ಕರ್ಮ. ಸೆಂಟ್ರಲ್ ಅಕಾಡೆಮಿ ಅವಾರ್ಡ್ ತಗೋಬೇಕಾದ್ರೆ ಗೋಕಲೆ ಇನ್ಸ್ಟಿಟ್ಯೂಟ್ 15 ಜನ ಇರ್ತಾರೆ, ಅಲ್ಲೇ ಕೊಟ್ಟು ಹೋಗಬೇಕು ಅಂತ. ಸುದ್ದಿಗೆ ಪ್ರಚಾರ ಸಿಗೋದು ಕಷ್ಟನಾ? ಎಲ್ಲ ಕಡೆ ಪ್ರಚಾರ ಆಯಿತು, ಯಾರಿಗೆ ಮುಟ್ಟಬೇಕೋ ಎಲ್ಲ ಮುಟ್ತು. ಅವತ್ತು ಭಾನುವಾರ ದಿವಸ ಗುಡ್ಡಪ್ಪನವರು ಕಣ್ಣು ಮುಚ್ಕೊಂಡು ರಾಮಾಯಣದ ಪಾಠ ಮಾಡ್ತಿದ್ದಾರೆ. ಅದು 4-5 ಜನ ಬಂದರು. ಯಾರ್ಯಾರು ಬಂದರು? ನಿಜವಾದ ವಿದ್ವತ್ ಸಭೆ, ಜಾಸ್ತಿ ಜನ ಇಲ್ಲ ಅಲ್ಲಿ. ತೀತಾ ಶರ್ಮರು ಬಂದಿದ್ರು, ಮಾಸ್ತಿ, ಗೋಕಾಕ್, ವಿ ಸಿ ರಾಜರತ್ನಂ ಎಲ್ಲರೂ ಬಂದಿದ್ದಾರೆ, ಕೂತಿದ್ದಾರೆ. ಫೋಟೋಗ್ರಾಫರ್ ಬಂದರು, ಸುದ್ದಿ ಹೋಗಿತ್ತಲ್ಲ. ಇವ್ರು ಕಣ್ಣು ಮುಚ್ಚಿ ಪಾಠ ಮಾಡ್ತಿದ್ರು ಗುಂಡಪ್ಪನವ್ರು ಹಾಗೇನೆ. ಆಮೇಲೆ ಕೊನೆ ಕಣ್ಣು ತೆಗೆದು ನೋಡ್ತಾರೆ ಎಷ್ಟೊಂದು ಜನ ಕೂತಿದ್ದಾರೆ, ಯಾರೋ ಕ್ಯಾಮ್ರಾಮನ್ ಇದ್ದಾರೆ, ಯಾರು ಬಂದಿದ್ದಾರೆ. ಇವ್ರು ಜೋರಾಗಿ ಸಿಡುಕಿನಿಂದ ಕೇಳಿದ್ರಂತೆ, ಏನಪ್ಪ ಎಲ್ಲರೂ ಬಂದಿದ್ದೀರಿ ಇಲ್ಲಿ, ಏನು ಪ್ರಸ್ತಾವ ನಡೀತಿದೆಯಾ, ಯಾರು ಬಂದಿದ್ದೀರಿ ಇಲ್ಲಿ ಅಂತ ಕೇಳಿದ್ರಂತೆ. ಆದರೆ ಅವರು ಬಂದಿದ್ರಲ್ಲ, ಹೇಗಾದರೂ ಜಾರ್ಜ್ ಬಂದಿದ್ರು, ಪ್ರಶಸ್ತಿ ಕೊಟ್ಟು ಅಲ್ಲೇ ಅವರು ಸನ್ಮಾನ ಮಾಡಿ ಮುಗಿಸಿದ್ದಾಯಿತು. ಅತ್ಯಂತ ಮುಜುಗರದಿಂದ ಡಿ ವಿ ಜಿ ಸ್ವೀಕಾರ ಮಾಡಿದರು. ಮೈಸೂರು ಯೂನಿವರ್ಸಿಟಿ ಅವರಿಗೆ ಡಿಲಿಟ್ ಪ್ರಶಸ್ತಿ ಕೊಡ್ತು. ಇದೇ ಹಣೆಬಾರ, ಬೇಡ ನನಗೆ ಬೇಡ ಅಂತ. ಡಾಕ್ಟರ್ ನಿಕ್ಕಮ್ ಅನ್ನೋರು ವೈಸ್ ಚಾನ್ಸಲರ್ ಆಗಿದ್ದರು ಮೈಸೂರು ಯೂನಿವರ್ಸಿಟಿಗೆ. ಅವ್ರು 8 ಸಲ ಬೆಂಗಳೂರಿಗೆ ಬಂದರು, ಎಷ್ಟು ಕಡೆಯಿಂದ ಹೇಳಿಸಿದ್ರೋ ಗೊತ್ತಿಲ್ಲ. ಕೊನೆ ವಿ ಸಿ

0: ಹಿಡಿದ್ರು, ತಗೋಬೇಕು ಪ್ರಶಸ್ತಿ ಇದನ್ನ ಅಂತ ಹೇಳಿ. ಇಷ್ಟೆಲ್ಲ ಒತ್ತಾಯಕ್ಕೆ ಮಣಿದು ಕೊನೆಗೆ ಡಿ ವಿ ಜಿ ಪ್ರಶಸ್ತಿ ಕೊರಳು ನೀಡಿದ್ರು. ಅದ್ಭುತ ಸಮಾರಂಭ ಮೈಸೂರಲ್ಲಾಯ್ತು. ಡಾಕ್ಟರ್ ನಿಕ್ಕಂ ಹೇಳಿದ ಮಾತು, ಇಂಥ ಗೌರವ ಪ್ರಶಸ್ತಿಗಳು ಡಿ ವಿ ಜಿ ಅವ್ರನ್ನ ಆಧರಿಸಿ ಅಲಂಕರಿಸೋದಕ್ಕೆ ಸಾಲುಗಟ್ಟಿ ನಿಂತಿದ್ದಾವೆ. ಆದರೆ ಪ್ರಶಸ್ತಿಯನ್ನು ಇಲ್ಲಿವರೆಗೆ ಬಂದು ಸ್ವೀಕಾರ ಮಾಡಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಗೌರವಿಸಿ ನಮ್ಮೆಲ್ಲರ ಕೃತಜ್ಞತೆಗೆ ಗುಂಡಪ್ಪದವರ ಪಾತ್ರ ಆಗಿದ್ದಾರೆ ಅಂತ ಹೇಳಿದ್ರಂತೆ. ಈ ಅಭೂತಪೂರ್ವವಾದಂಥ ಸನ್ಮಾನ ಮುಗಿಸಿ ಹೊರಗೆ ಬರಬೇಕಾದ್ರೆ ಡಿ ವಿ ಜಿನ ಅಭಿನಂದಿಸಕ್ಕೆ ವಿ ಸಿ ಹೋದ್ರಂತೆ. ಆ ವಿ ಸಿ ತಮಾಷೆ ಮಾಡಬೇಕು, ಡಿ ವಿ ಜಿ ಹೆಂಗೆ ತಮಾಷೆ ಮಾಡಿದ್ರು ಅಂದರೆ, ಬನ್ನಿ ಸೀತಾರಾಮಯ್ಯ, ನಾನು ನಿಮ್ಮ ಜಾತಿಗೆ ಸೇರ್ಕೊಂಡಿದ್ದೀನಿ ಈಗ ಅಂದ್ರಂತೆ. ಏನು ನಮ್ಮ ಜಾತಿ ಅಂತ ಕೇಳಿದೆ. ನಾನು ಸ್ನಾತಕ, ಈಗ ಎಸ್ ಎಸ್ ಎಲ್ ಸಿ ಪಾಸ್ ಆಗಿಲ್ಲ ಗೊತ್ತಲ್ಲ ಗುಂಡಪ್ಪನವ್ರು ಪಾಸ್ ಆಗಿಲ್ಲ, ಆದರೆ ಈಗ ಡಾಕ್ಟ್ರೇಟ್ ಬಂತಲ್ಲ ಡಿ ಲಿಟ್, ಅದಕ್ಕೆ ನಾನು ನಿಮ್ಮ ಜಾತಿಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ, ಸ್ನಾತಕ ಆಗಿದ್ದೀನಿ, ನಿಮ್ಮ ಪಕ್ಕದಲ್ಲಿ ಕುಳಿತುಕೊಳ್ಳೋ ಅರ್ಹತೆ ಪಡ್ಕೊಂಡಿದ್ದೇನೆ ಅಂತ ಹೇಳಿದ್ರಂತ. ಎಷ್ಟು ಹಗುರ ನೋಡಿ, ಒಂದು ಡಿ ಲಿಟ್ ಕೊಟ್ಟರೆ ಊರು ತುಂಬ ಹೇಳ್ಕೊಂಬರ್ತೀವಿ ನಾವು ಬಂತು ಬಂತು ಬಂತು ಅಂತ. ಇಲ್ಲಿ ಬಂದ ಮನುಷ್ಯ ಇವ್ರು ಏನು ಹೇಳ್ತಾರೆ ಅಂದರೆ, ನೋಡಿ ಬಿ ಸಿ, ಈ ಏರುಪೇರು ಕಾಲದಲ್ಲಿ ಅವ್ಯವಸ್ಥಿತವಾದ ರಾಜ್ಯದಲ್ಲಿ ಏನೇನು ಆಗಿ ಹೋಗ್ಬಿಡ್ತವೆ ಅಂದ್ಬಿಟ್ಟು ಹಂದಿ ಕೂಡ ಐರಾವತ ಆಗಿಬಿಡ್ತದೆ ಅಂತ ತೆಲುಗಿನಲ್ಲಿ ಒಂದು ಅಲ್ಲೇ ಪದ್ಯ ಕಟ್ಟಿ ಹಾಡ್ಬಿಟ್ರು. ಎಷ್ಟು ಹಗುರವಾಗಿ ಬದುಕೋದು ಅಂತ ಅನಿಸುತ್ತೆ ನನಗೆ. ಕೆಲವುದನ್ನು ಕೇಳಿದ್ರು ಸ್ನೇಹಿತರು ನನಗೆ, ಡಿ ವಿ ಜಿ ಜ್ಞಾನದ ಪರ್ವತ ಅಂತ ನೀವು ಹೇಳ್ತೀರಿ ಪ್ರತಿ ಸಲ ಕೇಳಿದಾಗ, ಜ್ಞಾನಪೀಠ ಪ್ರಶಸ್ತಿ ಯಾಕೆ ಬರಲಿಲ್ಲ ಡಿ ವಿ ಜಿಗೆ? ನಾನು ಹೇಳಿದ್ದೆ, ಹೋಗ್ಲಿ ಬಿಡಿ, ಅದು ಜ್ಞಾನಪೀಠದ ದುರ್ದೈವ ಅಷ್ಟೇ, ಡಿ ವಿ ಜಿ ದುರ್ದೈವ ಅಲ್ಲ. ಅಷ್ಟರ ಮಟ್ಟಿಗೆ ಅದು ಬಡವಾಯ್ತು. ನಾನು ಯಾಕೆ ಇದನ್ನ ಮಾತು ಹೇಳ್ತಿದ್ದೀನಿ ಅಂದರೆ, ಈಗ ಅರ್ಜಿ ಹಾಕ್ಕೊಂಡು ಅವರಿವ್ರ ಕಡೆಯಿಂದ ಪ್ರಶಂಸಾ ಪತ್ರಗಳನ್ನು ಬರೆಸ್ಕೊಂಡು ರಾಜಕಾರಣಿಗಳು ಮನೆಗೆ ಓಡಾಡಿ ಓಡಾಡಿ ದುಂಬಾಲು ಬಿದ್ದು ಪ್ರಶಸ್ತಿ ಗಿಟ್ಟಿಸ್ಕೊಂಡು ಅದನ್ನೇ ತಮ್ಮ ಸಾಧನೆ ಅಂತ ಪ್ರಶಸ್ತಿ ಮಾಡೋರನ್ನು ಕಂಡಾಗ, ಡಿ ವಿ ಜಿ ಅಂಥವರ ಪ್ರಶಸ್ತಿಯ ಅನಾಸಕ್ತಿ ಯೋಗ ನಿಜವಾಗಲೂ ಆಸಕ್ತಿ ತರಿಸ್ತದೆ ಅಂತ. ಅದ್ಭುತ ಅನಿಸಲ್ವಾ? ಈಗಿನ ಕಾಲದಲ್ಲಿ ಹುಡುಕಾಡ್ಕೊಂಡು ಪ್ರಶಸ್ತಿ ಕೊಡಿಸಿ ಅಂತ ಹೋಗ್ತೀವಿ, ಅಂಥದ್ರಲ್ಲಿ ಪ್ರಶಸ್ತಿ ಬಂದಾಗ ಬೇಡ ಅಂತ ಹೋಗುವಂಥ ಗುಂಡಪ್ಪನವ್ರು ನೆನೆಸ್ಕೋಬೇಕು ಸ್ವಾಮಿ ನಾವು. ಯಾಕಂದರೆ ಪ್ರಶಸ್ತಿಯಿಂದ ಜನ ದೊಡ್ಡವರಾದದ್ದನ್ನು ನಾನು ಕಾಣಲಿಲ್ಲ. ವ್ಯಕ್ತಿ ದೊಡ್ಡವನಾದಾಗ ಪ್ರಶಸ್ತಿಗೆ ಬೆಲೆ ಬರುತ್ತೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಇನ್ನು ಮುಂದೆ ಕೇಳಿ ಆರೋಗ್ಯ ಬಿಂದು. ವಿಷಯ, ವೀಳ್ಯದೆಲೆಯ ಔಷಧೀಯ ಗುಣಗಳು.
5: ಕೇಳುಗರೆ, ಬಳ್ಳಿಯ ರೂಪದಲ್ಲಿ ಮರಗಳನ್ನು ಹಬ್ಬಿ ಬೆಳೆಯುವಂಥ ವೀಳ್ಯದೆಲೆ ಅತ್ಯಂತ ಚಿರಪರಿಚಿತವಾಗಿರುವಂಥ ವಸ್ತು. ಜೀವಸತ್ವಗಳ ಆಗರವಾಗಿರುವಂಥ ಈ ವೀಳ್ಯದೆಲೆಯನ್ನು ತಾಂಬೂಲದ ರೂಪದಲ್ಲಿ ಪ್ರತಿದಿನನೂ ಊಟವಾದ ನಂತರ ಸೇವಿಸಿದರೆ ಆರೋಗ್ಯಕ್ಕೆ ತುಂಬ ಸಹಕಾರಿಯಾಗಿರುತ್ತೆ. ಸಂಸ್ಕೃತದಲ್ಲಿ ತಾಂಬೂಲಿ ಎಂಬ ಹೆಸರಿನಿಂದ ಕರೆಯಲ್ಪಡುವಂಥ ಈ ವೀಳ್ಯದೆಲೆಯನ್ನು ತುಂಡರಿಸಿದ ಬಳ್ಳಿ ನೆಟ್ಟು ಬೆಳೆಸಬಹುದು. ಕಫದ ತೊಂದರೆ, ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗಗಳು, ಕೆಮ್ಮು, ದಮ್ಮು, ತಲೆನೋವು ಮತ್ತು ಇನ್ನಿತರ ಕೆಲವು ಕಾಯಿಲೆಗಳಿಗೆ ವೀಳ್ಯದೆಲೆಯನ್ನು ಔಷಧೀಯ ರೂಪದಲ್ಲಿ ಬಳಸಬಹುದು. ತಾಂಬೂಲದ ರೂಪದಲ್ಲಿ ಅಂದರೆ ಇದಕ್ಕೆ ಹೊಗೆಸೊಪ್ಪನ್ನು ಸೇರಿಸದೆ ವೀಳ್ಯದೆಲೆಯನ್ನು ತಾಂಬೂಲದ ರೂಪದಲ್ಲಿ ಸೇವಿಸೋದ್ರಿಂದ ಕಫದ ತೊಂದರೆ ಕಡಿಮೆಯಾಗುತ್ತೆ. 1 tsp ವೀಳ್ಯದೆಲೆ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ದಿನಕ್ಕೆ 3 ಸೇವನೆ ಮಾಡಿದರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗಗಳು ಹಾಗೂ ಒಡಕು ಧ್ವನಿ ನಿವಾರಣೆಯಾಗುತ್ತೆ. ಇದನ್ನು 1/4 ಪ್ರಮಾಣದಲ್ಲಿ ಅಷ್ಟೇ ಶುಂಠಿಯ ರಸ ಬೆರೆಸಿ ಮಕ್ಕಳಿಗೆ ಕೊಡಬಹುದು. ಕೊಬ್ಬರಿ ಎಣ್ಣೆ ಜೊತೆಗೆ ವೀಳ್ಯದೆಲೆಯನ್ನು ನುಣ್ಣಗೆ ಅರೆದು ತಲೆಗೆ ಹಚ್ಚಿ 1/2 ನಂತರ ಸ್ನಾನ ಮಾಡಿದ್ರೆ ತಲೆ ಹೊಟ್ಟು ಮತ್ತು ಕೂದಲು ಉದುರೋದು ತಪ್ಪುತ್ತೆ. ಶುದ್ಧವಾದ ವೀಳ್ಯದೆಲೆಯ ತೊಟ್ಟುಗಳನ್ನು ಹರಳೆಣ್ಣೆಯಲ್ಲಿ ಅದ್ದಿ ಮಕ್ಕಳ ಮಲ ಹೋಗುವ ಜಾಗಕ್ಕೆ ಹಚ್ಚಿದರೆ ಮಲಬದ್ಧತೆ ನಿವಾರಣೆಯಾಗಿ ಸುಲಭವಾಗಿ ಭೇದಿಯಾಗುತ್ತೆ. ಈ ಕ್ರಮ ಅತ್ಯಾವಶ್ಯಕ ಪರಿಸ್ಥಿತಿಯಲ್ಲಿ ಮಾತ್ರ ಅನುಸರಿಸಬೇಕು ಅಂತ ವೈದ್ಯರು ಹೇಳ್ತಾರೆ. ವೀಳ್ಯದೆಲೆ ಮೇಲೆ ಸ್ವಲ್ಪ ಹರಳೆಣ್ಣೆ ಹಚ್ಚಿ ಬಿಸಿ ಮಾಡಿ ಎದೆಯ ಮೇಲೆ ಹಚ್ಚಿದರೆ ವಿಶೇಷತಃ ಮಕ್ಕಳಲ್ಲಿ ಕೆಮ್ಮು, ದಮ್ಮು, ಶ್ವಾಸಕೋಶದ ತೊಂದರೆಗಳು ಉಪಶಮನವಾಗುತ್ತವೆ. ಹಾಗೆಯೇ ಯಕೃತ್ತಿನ ಭಾಗದಲ್ಲಿಟ್ಟರೆ ಕಾಮಾಲೆ

0: ರೋಗ, ಹೊಟ್ಟೆಯ ಮೇಲಿಟ್ಟರೆ ಹೊಟ್ಟೆಯ ನೋವು, ಹಣೆಯ ಮೇಲಿಟ್ಟರೆ ತಲೆನೋವಿನ ಉಪಶಮನ ಆಗುತ್ತೆ. ಆಸ್ತಮಾ ರೋಗದಲ್ಲಿ ಕಫ ಕಟ್ಕೊಂಡು ಉಸಿರಾಟಕ್ಕೆ ತೊಂದರೆ ಆಗಿದ್ದರೆ ಒಂದು ಚಮಚ ವೀಳ್ಯದೆಲೆ ರಸ, ಒಂದು ಚಮಚ ಹಸಿ ಶುಂಠಿ ರಸಕ್ಕೆ ಒಂದು ಚಮಚ ಜೇನುತುಪ್ಪನ ಬೆರೆಸಿ ಸೇವನೆ ಮಾಡಿದ್ರೆ ಉಸಿರಾಟ ಸರಾಗವಾಗುತ್ತೆ.
1: ಇದುವರೆಗೂ ಆರೋಗ್ಯ ಬಿಂದು ಕಾರ್ಯಕ್ರಮದಲ್ಲಿ ವೀಳ್ಯದೆಲೆಯ ಔಷಧೀಯ ಗುಣಗಳು ತಿಳ್ಕೊಂಡ್ರಿ.
2: ವಿಶೇಷ ಆಯುರ್ವೇದ ತಪಾಸಣಾ ಶಿಬಿರವು ದಿನಾಂಕ 25/5/2026 30/6/2026 ನಡೆಯಲಿದ್ದು ಬೆಳಗ್ಗೆ 9:00 to 9:30 ಉಚಿತ ತಪಾಸಣೆ ಸೌಲಭ್ಯ ಲಭ್ಯವಿರುತ್ತದೆ. ಈ ಶಿಬಿರದಲ್ಲಿ ತಪಾಸಣೆ ಹಾಗೂ ಸಲಹೆಗಳನ್ನ ಅನುಭವಿ ವೈದ್ಯರಾದ ಡಾಕ್ಟರ್ ನವೀನ್ ಬಿ ಸಜ್ಜನ್ ಹಾಗೂ ಡಾಕ್ಟರ್ ಜಗದೀಶ್ ಎಲ್ ಅವರು ನೀಡಲಿದ್ದಾರೆ. ಸ್ಥಳ: ಸುಶ್ರುತ ಆಯುರ್ವೇದ ಆಸ್ಪತ್ರೆ, ರೇವತಿ ಲಾಡ್ಜ್ ಹತ್ತಿರ, ಚಿತ್ರದುರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971000244 ಹಾಗೂ 9513909555.
1: ಇನ್ನು ಕಾರ್ಯಕ್ರಮದಲ್ಲಿ ನಾವೀಗ ಕೇಳೋಣ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ರಚಿಸಿರುವಂತಹ ಒಂದು ಭಾವಗೀತೆಯನ್ನು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: 19ನೇ ರೋಜ್ಗಾರ್ ಮೇಳ, ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ, ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ, ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66ರಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಸುಮಾರು 51,000 ಮಂದಿಗೆ ಪ್ರಧಾನಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೇಮಕಾತಿ ಪತ್ರ ವಿತರಿಸಿದರು. ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ರಾಷ್ಟ್ರ ನಿರ್ಮಾಣದಲ್ಲಿ ಸರ್ಕಾರಿ ನೌಕರರ ಪಾತ್ರ ಪ್ರಮುಖವಾಗಿದೆ. ಜ್ಞಾನ, ಕೌಶಲ್ಯ ಮತ್ತು ಕಠಿಣ ಪರಿಶ್ರಮ ಹಾಗೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವ ಮೂಲಕ ಇಲಾಖೆಗಳ ಬೆಳವಣಿಗೆಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯ ರೈಲ್ವೆ ಆಫೀಸರ್ಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ರೋಜ್ಗಾರ್ ಮೇಳದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದರು. ಭಾರತೀಯ ರೈಲ್ವೆ 26, ಇಂಡಿಯಾ ಪೋಸ್ಟ್ 17, ನೌಕರರ ರಾಜ್ಯ ವಿಮಾ ನಿಗಮ 6, ಬ್ಯಾಂಕ್ ಆಫ್ ಬರೋಡಾ 37, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 10, ಕೆನರಾ ಬ್ಯಾಂಕ್ 8, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ 46 ಮಂದಿಗೆ ನೇಮಕಾತಿ ಪತ್ರ ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಯುವ ಪೀಳಿಗೆಗೆ ವರದಾನವಾಗಿರುವ ಈ ರೋಜ್ಗಾರ್ ಮೇಳ ಸುಸ್ಥಿರ ಹಾಗೂ ಸದೃಢ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ತಿಳಿಸಿದರು.

ಹೇಳಿದ್ದಾರೆ. 2043ರ ವೇಳೆಗೆ ವಿಕಸಿತ ಭಾರತವನ್ನಾಗಿ ರೂಪಿಸಲು ಯುವ ಪೀಳಿಗೆಯ ಕೊಡುಗೆ ಅತಿ ಮುಖ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಸ್ತಾವಿತ ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆಯ ವಿವರವಾದ ಯೋಜನಾ ವರದಿ ಡಿಪಿಆರ್ ಅನ್ನು ರಾಜ್ಯ ಸರ್ಕಾರ ಸ್ವೀಕರಿಸಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಬೆಂಗಳೂರು ಮೆಟ್ರೋ ರೈಲು ನಿಗಮದ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಯೋಜನಾ ವರದಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಈ ಯೋಜನಾ ವರದಿಯನ್ನು ಚರ್ಚೆ ಮತ್ತು ನಿರ್ಧಾರಕ್ಕಾಗಿ ಸಚಿವ ಸಂಪುಟದ ಮುಂದೆ ಇಡಲಾಗುವುದು ಎಂದು ತಿಳಿಸಿದ್ದಾರೆ.

0: ಬೆಂಗಳೂರಿಗೆ ಬರಲಿರುವ ಅವರು ನಾಳೆ ಬೆಂಗಳೂರು ಉತ್ತರ ಜಿಲ್ಲೆ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಅವರು ಬಿಜೆಪಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಇಂದು ದಿ ಡಿಕ್ಲೈನ್ ಆಫ್ ಹಿಂದೂ ಸಿವಿಲೈಸೇಷನ್ ಲೆಸನ್ಸ್ ಫ್ರಮ್ ದಿ ಪಾಸ್ಟ್ ಎಂಬ ಪುಸ್ತಕದ ಕುರಿತು ಸಂವಾದ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯದರ್ಶಿ ಹಾಗೂ ಪುಸ್ತಕದ ಲೇಖಕರಾದ ಶಶಿ ರಂಜನ್ ಕುಮಾರ್, ಗಣಿತ, ಖಗೋಳಶಾಸ್ತ್ರ, ವೈದ್ಯಕೀಯ ಮತ್ತು ತತ್ವಶಾಸ್ತ್ರದಲ್ಲಿನ ಕೊಡುಗೆಗಳನ್ನು ಉಲ್ಲೇಖಿಸಿ ಭಾರತ ಶ್ರೀಮಂತ ಭೌತಿಕ ಪರಂಪರೆಯನ್ನು ಹೊಂದಿದೆ ಎಂದು ತಿಳಿಸಿದರು. ಆಧುನಿಕ ಶಿಕ್ಷಣದಲ್ಲಿ ವಿಮರ್ಶಾತ್ಮಕ ಪ್ರಜ್ಞೆಯ ಅಗತ್ಯವನ್ನು ಅವರು ಒತ್ತಿ ಹೇಳಿದರು.
1: Universities are not merely degree-granting institutions. They are spaces where civilizations examine themselves. They are centers where societies negotiate ideas, challenge assumptions, preserve knowledge, and prepare future generations to think critically and responsibly. The very important thing all our higher education institutions should consider. If academic institutions stop encouraging dialogue, inquiry, dissent, and intellectual honesty, then societies gradually lose their ability to innovate, reform, and progress.
0: ಇದೇ ವೇಳೆ ನಡೆದ ಸಂವಾದದಲ್ಲಿ ಭಾಗವಹಿಸಿದ ಅವರು ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಬಿಕೆ ರವಿ, ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ರಮೇಶ ಬಿ ಉಪಸ್ಥಿತರಿದ್ದರು. ರಾಷ್ಟೀಯ ಹೆದ್ದಾರಿ 66ರಲ್ಲಿ ಬೈಕಂಪಾಡಿಯಿಂದ ಕೆಐಒಸಿಎಲ್ ಜಂಕ್ಷನ್ವರೆಗೆ ಒಟ್ಟು 414.16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ಮತ್ತು ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರದಿಂದ ಅನುಮೋದನೆ ದೊರೆತಿದೆ. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆರಂಭಿಸಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ನವಮಂಗಳೂರು ಬಂದರಿಗೆ ನೇರ ಸಂಪರ್ಕ ಸುಧಾರಿಸುವ ಒಟ್ಟು 3.075 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿ ಯೋಜನೆ ಇದಾಗಿದ್ದು, ಈ ಪೈಕಿ 1.520 ಮೀಟರ್ ಉದ್ದದ ಅತ್ಯಾಧುನಿಕ 6 ಪಥದ ಎಲಿವೇಟೆಡ್ ಫ್ಲೈಓವರ್ ನಿರ್ಮಾಣಗೊಳ್ಳಲಿದೆ. ಈ ಬೃಹತ್ ಯೋಜನೆಯನ್ನು ಇಪಿಸಿ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಇದರೊಂದಿಗೆ ಹೆದ್ದಾರಿಯ ಇಕ್ಕೆಲೆಗಳಲ್ಲಿ ಒಟ್ಟು 5.825 ಕಿಲೋಮೀಟರ್ ಉದ್ದದ ಸರ್ವಿಸ್ ರಸ್ತೆ ನಿರ್ಮಿಸಲಾಗುವುದು. ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕಾಗಿ ನವಮಂಗಳೂರು ಬಂದರು ಪ್ರಾಧಿಕಾರ ಅಗತ್ಯವಿರುವ ಹೆಚ್ಚುವರಿ ಭೂಮಿ ಹಾಗೂ ಆರ್ಥಿಕ ಧನ ಸಹಾಯವನ್ನು ಹೆದ್ದಾರಿ ಪ್ರಾಧಿಕಾರಕ್ಕೆ ಒದಗಿಸಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ವಿವಿಧ ಪ್ರಗತಿ ಹಂತದ ಅಭಿವೃದ್ಧಿ ಕಾಮಗಾರಿಗಳನ್ನು ಗುಣಮಟ್ಟದೊಂದಿಗೆ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇಲಾಖಾ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ಷೇತ್ರದ ಸಾರ್ವಜನಿಕರಿಗೆ ಶಾಶ್ವತ ಹಾಗೂ ಸುಸಜ್ಜಿತ ಮೂಲಸೌಕರ್ಯಗಳನ್ನು ಕಲ್ಪಿಸುವುದು ಮೊದಲ ಆದ್ಯತೆಯಾಗಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ವಿಳಂಬ ನೀತಿಯನ್ನು ಅನುಸರಿಸಬಾರದು ಎಂದು ಸಲಹೆ ನೀಡಿದ್ದಾರೆ. ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನದಲ್ಲಿ ವೇಗ ಮತ್ತು ಗುಣಮಟ್ಟ ಎರಡಕ್ಕೂ ಸಮಾನ ಆದ್ಯತೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ 5 ಸಾವನ್ನಪ್ಪಿದ್ದಾರೆ. ರಾಷ್ಟೀಯ ಹೆದ್ದಾರಿಯಲ್ಲಿ ಕ್ರೂಸರ್ ವಾಹನ ಮತ್ತು ಟ್ರಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಈ ಅಪಘಾತ ನಡೆದಿದೆ. ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರು ಸಂತಾಪ ಸೂಚಿಸಿದ್ದಾರೆ. ಮಕ್ಕಳ ಸಮಗ್ರ ಬೆಳವಣಿಗೆಯಲ್ಲಿ ಅಂಗನವಾಡಿ ಕೇಂದ್ರಗಳು ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ ಕೆ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಹೊಸದಾಗಿ ನೇಮಕವಾದ ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರಿಗೆ ಹಮ್ಮಿಕೊಂಡಿದ್ದ ಬುನಾದಿ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳ ಆರೋಗ್ಯ, ಶಿಕ್ಷಣ ಮತ್ತು ಉತ್ತಮ ಸಂಸ್ಕಾರಗಳ ಬುನಾದಿ ಬಾಲ್ಯಾವಸ್ಥೆಯಲ್ಲೇ ನಿರ್ಮಾಣವಾಗುತ್ತದೆ. ಹಾಗಾಗಿ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸಹಾಯಕಿಯರು ತಮ್ಮ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೋಲಾರದ ಯುವಜನ ಸೇವಾ ಇಲಾಖೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ

ರಾಜ್ಯಮಟ್ಟದ ಚೆಸ್ ಪಂದ್ಯಾವಳಿ ನಾಳೆಯಿಂದ ಆರಂಭವಾಗಲಿದೆ. ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಈ ಪಂದ್ಯಾವಳಿ ನಡೆಸಿಕೊಡಲಿದ್ದು, ಆಸಕ್ತಿಯುಳ್ಳ ಎಲ್ಲಾ ಚೆಸ್ ಕ್ರೀಡಾಪಟುಗಳು ಪಾಲ್ಗೊಳ್ಳಬಹುದಾಗಿದೆ. 50,000 ರೂಪಾಯಿಗಳ ನಗದು ಪುರಸ್ಕಾರ ಮತ್ತು ಟ್ರೋಫಿ ನೀಡಲಾಗುವುದು ಎಂದು ಆಯೋಜಕರು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಎಲ್ಲಾ ಚೆಸ್ ಆಟಗಾರರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಮನವಿ ಮಾಡಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಆದೇಶದ ಮೇರೆಗೆ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಪಾಯಕಾರಿ ಮರಗಳನ್ನು ಹಾಗೂ ರೆಂಬೆಕೊಂಬೆಗಳನ್ನು ಇಂದು ತೆರವು ಮಾಡಲಾಯಿತು. ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಈ ಧರೆ ಫೌಂಡೇಶನ್ ಸಹಯೋಗದೊಂದಿಗೆ 500,000 ಗಿಡಗಳನ್ನು ನೆಡುವ ಮೂಲಕ ಜಿಲ್ಲೆಯ ಹಸಿರೀಕರಣ ಹೆಚ್ಚಳಕ್ಕೆ ಒತ್ತು ನೀಡಲಾಗುವುದು ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶರಾದ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಜೂನ್ 5-7 ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜಿಸಲು ಉದ್ದೇಶಿಸಲಾಗಿದೆ. ಆಸಕ್ತ ರೈತರು ಇದೇ 30 ಹತ್ತಿರದ ತಾಲೂಕು ತೋಟಗಾರಿಕೆ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಕೋಲಾರದಲ್ಲಿ ಕಾಡಿನಿಂದ ನಾಡಿಗೆ ಆಹಾರ ಅರಸಿ ಬಂದಿದ್ದ ಕೃಷ್ಣಮೃಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಕೃಷ್ಣಮೃಗವನ್ನು ವಶಕ್ಕೆ ಪಡೆದು ಅಂತ್ಯಕ್ರಿಯೆ ನೆರವೇರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 19 ರೋಜ್ಗಾರ್ ಮೇಳ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ. ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ. ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66 ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಕಂಪನಾಂಕಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಈಗ ವಿಷಯ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ವಿಷಯನ ಹೇಳೋಣ ಅಂತ ನಿಮಗೆ. ಏನಪ್ಪ ಅದು ಅಂದರೆ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಉಗುರುಗಳ ಬುಡದಲ್ಲಿ ಅರ್ಧಚಂದ್ರಾಕೃತಿಯ ವೃತ್ತಗಳನ್ನು ನೀವೆಲ್ಲರೂ ನೋಡಿರ್ತೀರ ಅಲ್ವಾ. ಅವು ನಮ್ಮ ಉಗುರುಗಳ ಮ್ಯಾಟ್ರಿಕ್ಸ್ನ ಒಂದು ಭಾಗವಾಗಿದ್ದು ಅಲ್ಲಿ ಹೊಸ ಉಗುರಿನ ಬೆಳವಣಿಗೆಗೆ ಸಂಬಂಧಿಸಿರುತ್ತೆ. ವೈದ್ಯಕೀಯವಾಗಿ ಇಲ್ಲುನುಲಾ ಎಂದು ಕರೆಯಲ್ಪಡುವ ಇದು ನಮ್ಮ ಉಗುರಿನ ಅಂಗರಚನಾಶಾಸ್ತ್ರದ ಸಾಮಾನ್ಯ ಭಾಗವಾಗಿದೆ ಮತ್ತು ಸಾಮಾನ್ಯವಾಗಿ ಆರೋಗ್ಯಕರ ಉಗುರು ಬೆಳವಣಿಗೆಯನ್ನು ಪ್ರತಿಬಿಂಬಿಸುತ್ತದೆ. ವಿಷಯವನ್ನು ಮುಂದುವರಿಸ್ತೇನೆ ಒಂದು ಗೀತೆಯ ನಂತರ. ಸಾರಥಿ ಚಿತ್ರದ ಗೀತೆಗೆಂದು ಧ್ವನಿ ನೀಡಿದ್ದಾರೆ ವಿ ಹರಿಕೃಷ್ಣ.

ಕೇಳುಗರೆ, ಈ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಅಮೆರಿಕ ಅಮೆರಿಕ ಚಿತ್ರದಿಂದ

0: ಪ್ರೀತ್ಸೆ ಚಿತ್ರದಿಂದ.
1: ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ.
0: ಭಜರಂಗೆ ಚಿತ್ರದಿಂದ

ಈ ಮೂರು ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸಂಜೆ 4 ಗಂಟೆಯಿಂದ 5 ಗಂಟೆಯ ಒಳಗೆ ನಮ್ಮ ವಾಟ್ಸಪ್ ಸಂಖ್ಯೆಯಾದ 9448640273 ಈ ನಂಬರ್ಗೆ ಸಂದೇಶಗಳ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳುಹಿಸಬಹುದು. ಕೆಳಗರೆ ವಿಷಯವನ್ನು ಹೇಳ್ತಾ ಇದ್ದೆ, ನಮ್ಮ ಉಗುರಿನ ಬುಡದಲ್ಲಿ ನಾವು ನೋಡುವ ಅರ್ಧ ಚಂದ್ರಾಕಾರದ ವೃತ್ತವನ್ನು ಲುನುಲಾ ಅಂತ ಕರೆಯಲಾಗತ್ತೆ ಅಂತ ಹೇಳಿದೆ. ಇದು ಸ್ಪಷ್ಟವಾಗಿ ಅಥವಾ ಬಿಳಿಯಾಗಿ ಕಾಣಿಸ್ತಾ ಇರುತ್ತೆ, ಅಲ್ಲದೆ ಕೆಲವರ ಬೆರಳುಗಳಲ್ಲಿ ಹೆಚ್ಚು ಎದ್ದು ಕಾಣಿಸ್ತಾ ಇರುತ್ತೆ, ಇನ್ನು ಕೆಲವರಲ್ಲಿ ಅದು ಅಲ್ಪ ಸ್ವಲ್ಪ ಮಾತ್ರ.

ಮಾತ್ರ ಕಾಣಿಸ್ತಾ ಇರುತ್ತೆ. ಉದಾಹರಣೆಗೆ ನಮ್ಮ ಬೆರಳುಗಳನ್ನು ನೋಡಿ, ಅಲ್ಲಿ ಈ ಆಕಾರಗಳು ದೊಡ್ಡದಾಗಿ ಕಾಣಿಸ್ತಾ ಇರ್ತವೆ. ನಾವು ಚಿಕ್ಕವರಿರುವಾಗ ಅವು ಹೆಚ್ಚು ಗಮನಾರ್ಹವಾಗಿ ಕಂಡುಬರುತ್ತೆ, ಮತ್ತು ವಯಸ್ಸಾದಂತೆಲ್ಲ ಈ ಆಕಾರಗಳು ಚಿಕ್ಕದಾಗ್ತಾ ಹೋಗುತ್ತೆ. ಆದರೆ ಕಾರ್ಯದ ವಿಷಯದಲ್ಲಿ ಹೇಳೋದಾದರೆ, ಅಲ್ಲಿ ಹೊಸ ಕೋಶಗಳ ಬೆಳವಣಿಗೆ ಸಂಭವಿಸುತ್ತದೆಯಂತೆ. ಈಗ ಮತ್ತೊಂದು ಚಿತ್ರದ ಗೀತೆಯನ್ನು ಕೇಳೋಣ. ಚಿತ್ರ ಡಾರ್ಲಿಂಗ್, ಹಾಡಿದ್ದಾರೆ ಅರ್ಚನಾ ರವಿ ಹಾಗೂ ಕಾರ್ತಿಕ್.

ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ ನೆನಪು.

ಹಾ ಕೇಳಿದ್ರೆ ಈ ಅರ್ಧಚಂದ್ರಾಕೃತಿಯ ಲುನುಲ ಇರುವುದು ಅಥವಾ ಇಲ್ಲದೇ ಇರುವುದು ಸಾಮಾನ್ಯವೇ ಆಗಿದೆ. ಹೌದು, ಎರಡೂ ಸಾಮಾನ್ಯವಾಗಬಹುದು. ಕೆಲವರು ಸ್ವಾಭಾವಿಕವಾಗಿ ಸ್ಪಷ್ಟವಾದಂತಹ ದೊಡ್ಡ ಅರ್ಧಚಂದ್ರಾಕೃತಿಗಳನ್ನು ಹೊಂದಿರ್ತಾರೆ, ಇತರರಿಗೆ ಯಾವುದೇ ಗೋಚರ ಅರ್ಧಚಂದ್ರಾಕೃತಿಗಳು ಇರೋದಿಲ್ಲ ಎಂದು ಎನ್ಐಎಚ್ನಲ್ಲಿ ಪ್ರಕಟವಾದ ಅಧ್ಯಯನವೊಂದು ತಿಳಿಸಿದೆ. ಉಗುರುಗಳ ಬುಡದಲ್ಲಿರುವ ಬಿಳಿ ಅರ್ಧಚಂದ್ರಾಕಾರದ ಪ್ರದೇಶವಾದ ಲುನುಲದ ಕಣ್ಮರೆ ನೀಲಿ, ಕೆಂಪು ಮತ್ತು ಹಳದಿ ಬಣ್ಣಕ್ಕೆ ತಿರುಗುವಂತಹ ಅಥವಾ ಮಸುಕಾಗುವಿಕೆಗೆ ಅನುವಂಶಿಕ ಅಂಶಗಳು ಅಥವಾ ನೈಸರ್ಗಿಕ ವಯಸ್ಸಾದ ಪ್ರಕ್ರಿಯೆಯೇ ಕಾರಣವೆಂದು ಹೇಳಬಹುದು. ಅಲ್ಲದೆ ಈ ಬದಲಾವಣೆಯು ಇದ್ದಕ್ಕಿದ್ದಂತೆ ಸಂಭವಿಸಿದಾಗ ಅದು ಕಡಿಮೆ ಶಕ್ತಿಯ ಚಯಾಪಚಯ, ರಕ್ತಹೀನತೆ ಅಥವಾ ಕಳಪೆ ರಕ್ತ ಪರಿಚಲನೆ ಸೇರಿದಂತೆ ಆರೋಗ್ಯ ಸ್ಥಿತಿಗಳ ಸೂಚಕವಾಗಿರಬಹುದು. ಎನ್ಐಎಚ್ನ ಅಧ್ಯಯನಗಳ ಪ್ರಕಾರ ಅನುಪಸ್ಥಿತಿಯ ಈ ಲುನಲೆಗಳ ಇವುಗಳನ್ನು ಥೈರಾಯ್ಡ್ ಅಸ್ವಸ್ಥಿತಿಗಳು ಅಥವಾ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಗಳಂತಹ ಪರಿಸ್ಥಿತಿಗಳಿಗೆ ಸಂಬಂಧಿಸಿವೆ. ವಿಶೇಷವಾಗಿ ಆಯಾಸ ಅಥವಾ ಕಡಿಮೆ ಪ್ರೋಟೀನ್ ಸೇವನೆ, ವಿಟಮಿನ್ ಬಿ 12 ಕೊರತೆ ಅಥವಾ ನಿಧಾನ ರಕ್ತದ ಹರಿವು ಇರುವ ಜನರಲ್ಲಿ ಲುನುಲ ಕುಗ್ಗುವುದು ಅಥವಾ ಕಣ್ಮರೆಯಾಗುವುದು ಸಾಮಾನ್ಯವಾಗಿರುತ್ತೆ. ಇನ್ನು ವ್ಯಕ್ತಿಯಿಂದ ವ್ಯಕ್ತಿಗೆ ಈಗ ಹೇಳಿದ ಲಕ್ಷಣಗಳು ಬದಲಾಗಬಹುದು. ಹೆಚ್ಚಿನ ಸಂದರ್ಭಗಳಲ್ಲಿ ಅವು ಯಾವುದೇ ಆರೋಗ್ಯ ಸಮಸ್ಯೆಯನ್ನು ಸೂಚಿಸೋದಿಲ್ಲ. ಕಾರ್ಯಕ್ರಮದ ಕೊನೆಯದಾಗಿ ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ಫಾರ್ಚುನರ್ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬರೋಣ.

ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಅರ್ಧಚಂದ್ರಾಕಾರದ ಲುನುಲಾಗಳು ನಮ್ಮ ವಯಸ್ಸು, ನಿರ್ದಿಷ್ಟ ಪೌಷ್ಟಿಕಾಂಶ, ರಕ್ತ ಪರಿಚಲನೆಯ ಬಗ್ಗೆ ಹಾಗೂ ಹಲವು ವೈದ್ಯಕೀಯ ಪರಿಸ್ಥಿತಿಗಳನ್ನು ನಮಗೆ ತಿಳಿಸಲು ಅನುಕೂಲವಾಗಿವೆ ಅಂತಲೇ ಹೇಳಬಹುದು. ಒಟ್ಟಿನಲ್ಲಿ ನಮಗೆ ಅನುಮಾನಗಳಿದ್ದಲ್ಲಿ ನಮಗೆ ನಾವೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ನಿಮ್ಮ ಡಾಕ್ಟರ್ಗೆ ತೋರಿಸಿ ಫೈನಲ್ ಮಾಡಿಕೊಳ್ಳೋದು ಒಳ್ಳೆಯದು. ಗೊತ್ತಾಯ್ತಲ್ವಾ, ನಮ್ಮ ಕೈಬೆರಳುಗಳಲ್ಲಿ ಕಂಡುಬರುವಂತಹ ಅರ್ಧ ಚಂದ್ರಾಕೃತಿಯ ಆಕಾರಗಳಲ್ಲಿ ಅಡಗಿರುವಂತಹ ವಿಷಯಗಳನ್ನು. ಇದಾಗಿತ್ತು ಕೇಳಿದ್ರೆ ಇಂದಿನ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.

ಇಲ್ಲಿಗೆ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ 5 ಗಂಟೆಯವರೆಗೂ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

0: चाहेगी।
1: मन चाहेगी।

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು. ಸಮಯ 5:15. ಈ ಸಂಜೆಯ ಚಂದ್ರವಳ್ಳಿ ಪ್ರಸಾರಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ, ಶುಭ ಸ್ವಾಗತ. ನಾನು ಮಂಜುಳಾ ವೈದ್ಯೆ. ಈ ಸಂಜೆಯ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳ ಆರಂಭದಲ್ಲಿ ಮೊದಲಿಗೆ ನಮ್ಮ ಹಾಡು, ನಿಮ್ಮ ಅನಿಸಿಕೆ, ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನಿಲಯದ ನೆಚ್ಚಿನ ಕೇಳುಗರು ಹೇಗಿಲ್ಲ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಗೀತೆಗೆ ಪೂರಕವಾಗಿ ಕಳಿಸಿದ್ದಾರೆ ಅಂತ ನಾನು ಅವರುಗಳ ಸಂದೇಶಗಳನ್ನು ಓದುತ್ತಾ ನಡು ನಡುವೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಹೋಗ್ತೇನೆ. ಹಾಗೇ ಕೇಳುಗರೇ, ಗಮನಿಸಿ, ಇಂದು ಸಂಜೆ 5:30 ಕಥೆ ಕೇಳಿ ವಾಟ್ಸಪ್ ಸಂದೇಶದಲ್ಲಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳೇ, ಈಗ ನಾನು ಹೇಳುವ ಕಥೆಯನ್ನು ನೀವು ಮುಂದುವರಿಸಿ ನಿಮ್ಮ ಪೋಷಕರ ಸಹಾಯದೊಂದಿಗೆ ವಾಟ್ಸಪ್ ಮಾಡಿ ನಮಗೆ ಕಳುಹಿಸಿ. 5:30 ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಕಥೆಗೆ ನಿಮ್ಮ ಹೆಸರಿನೊಂದಿಗೆ ಧ್ವನಿಯಾಗ್ತೇನೆ. ಹಾಗಿದ್ರೆ ಕಥೆ ಏನು ಅಂತ ಗೊತ್ತಾಗಬೇಕಲ್ವಾ? ಒಬ್ಬ ಹುಡುಗ ಇರ್ತಾನಂತೆ, ಅವನು ಹೀಗೆ ಹೊರಗಡೆ ಆಟ ಆಡ್ತಾ ಇರ್ತಾನಂತೆ. ಆಗ ಮಳೆ ಬರೋದಕ್ಕೆ ಪ್ರಾರಂಭ ಆಗುತ್ತಂತೆ. ಅವನು ಗಮನಿಸ್ತಾನಂತೆ, ಅಲ್ಲೊಂದು ದೂರದಲ್ಲಿ ಒಂದು ಪುಟ್ಟದಾದ ನಾಯಿ ಮರಿ ಮಳೆಯಲ್ಲಿ ನೆನೀತಾ ಇರೋದನ್ನು ಗಮನಿಸ್ತಾನಂತೆ. ಅವನಿಗೆ ಅದನ್ನು ನೋಡಿ ತುಂಬ ಅಯ್ಯೋ ಪಾಪ ಅಂತ ಅನಿಸುತ್ತಂತೆ. ಅದು ತುಂಬ ಪುಟ್ಟ ಮರಿಯಂತೆ, ಅದಕ್ಕೆ ಮಳೆಯಲ್ಲಿ ನೆನೆಯದೆ ನಿಲ್ಲೋದಕ್ಕೆ ಜಾಗ ಕೂಡ ಇರೋದಿಲ್ವಂತೆ. ಅದು ತುಂಬ ಕಷ್ಟಪಡೋದನ್ನು ಅದು ಗಮನಿಸ್ತಾನಂತೆ. ಹಾಗಿದ್ರೆ ಮುಂದೆ ಏನು ಮಾಡ್ದ ಆ ಹುಡುಗ? ಆ ನಾಯಿನ ಮನೆಗೆ ಕರ್ಕೊಂಬಂದ, ಅಥವಾ ಅದಕ್ಕೆ ಅಲ್ಲೇ ಮನೆಯಲ್ಲಿ ನೆನೆಯದೇ ರೀತಿ ಏನಾದರೂ ಸಹಾಯ ಮಾಡಿದ್ನ, ಅದಕ್ಕೆ ಶೆಲ್ಟರನ್ನು ಮಾಡಿದ್ನ? ಈ ರೀತಿಯಾಗಿ ಮಕ್ಕಳೇ, ಕಥೆಯನ್ನು ನೀವು ಮುಂದುವರಿಸಿ ನಮಗೆ ಟೈಪ್ ಮಾಡಿ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9448640273. ಈಗ ಈ ಹೊತ್ತಿನ ಕಾರ್ಯಕ್ರಮದ ಒಂದಷ್ಟು ಸಂದೇಶಗಳನ್ನು ತಗೊಂಡ್ಬಿಡ್ತೇನೆ. ಮೊದಲನೇ ಸಂದೇಶದಲ್ಲಿ ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು. ಉಪೇಂದ್ರ ಅಭಿನಯದ ಪ್ರೀತ್ಸೆ ಚಿತ್ರದ ಪ್ರೀತ್ಸೆ ಪ್ರೀತ್ಸೆ ಈ ಗೀತೆಯನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಒಂದು ಜೀವಕ್ಕೆ ಇನ್ನೊಂದು ಜೀವ ಕೊಡುವ ಭರವಸೆ ಹೂವಿನ ಕಂಪಿನಂತೆ, ತಂಗಾಳಿಯ ತಂಪಿನಂತೆ. ತನ್ನ ಬಾಳಿನಲ್ಲಿ ನನ್ನ ಬಾಳಿನಲ್ಲಿ ನೀನು ಇರುವುದೇ ಒಂದು ಹರ್ಷದ ಆಸೆ ಇರುವ ಸಾವಿರ ನೆನಪುಗಳ ಸಂತೆ ಇದು. ಪ್ರೀತಿಯಲ್ಲಿ ಸೋಲುವ ಸುಖವೇ ಬೇರೆ, ಜೊತೆಯಾಗಿ ಹೆಜ್ಜೆ ಹಾಕೋಣ ಬಾ, ನಮ್ಮಿಬ್ಬರ ಕನಸಿನ ದಡ ಸೇರುವವರೆಗೆ. ಎಂದರೆ ಒಬ್ಬರನ್ನೊಬ್ಬರು ನೋಡುವುದಲ್ಲ, ಇಬ್ಬರೂ ಸೇರಿ ಒಂದೇ ದಿಕ್ಕಿನತ್ತ ನೋಡುವುದು ಎಂಬುದರ ಮೂಲಕ ಈ ಹಾಡಿನ ಸಾಹಿತ್ಯ ಸಂಗೀತ ಬಹಳ ಇಂಪಾಗಿ ಇರುವುದರಿಂದ ಈ ಹಾಡನ್ನು ಕೇಳಲು ಬಯಸುವೆ, ಪ್ರಸಾರ ಮಾಡಿ, ಧನ್ಯವಾದಗಳು ಅಂತ ಹೇಳಿದ್ದಾರೆ. ಖಂಡಿತ ಮತ್ತೆ ಕಾರ್ಯಕ್ರಮವನ್ನು ಕೊನೆಯವರೆಗೂ ಕೇಳ್ತಾ ಇರಿ ಅಂತ ಹೇಳ್ತೇನೆ. ಇನ್ನು ಮುಂದಿನ ಸಂದೇಶದಲ್ಲಿ ನಾಗೇಂದ್ರ ಗುಂಡಮ್ಮ ದೊಡ್ಡ ಒಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ, ಎಲ್ಲ ಹಾಡುಗಳು ನನಗಿಷ್ಟ, ಸಾಹಿತ್ಯ ಸಂಗೀತ ಚಿತ್ರಕಥೆ ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ, ಎಲ್ಲ ಹಾಡುಗಳನ್ನು ಕೇಳ್ತೀನಿ, ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ. ಹಾಗೆಯೇ ಅಮೆರಿಕ ಚಿತ್ರದ 100 ಜನ್ಮಕ್ಕೂ ಈ ಹಾಡು ಹೃದಯ ತುಂಬಿ ಯುವ ಪ್ರೇಮಿಗಳ ಸಂಗಮದಲ್ಲಿ ಭೇಟಿ ಮಾಡುವ ಸಂದರ್ಭವನ್ನು ತುಂಬ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ಈ ಹಾಡು ಪ್ರೇಮಮಯ ಗೀತೆ ಹಾಗೂ ಪ್ರಕೃತಿಮಯ ಗೀತೆ ಹೌದು. ಇನ್ನು ಈ ದಿನದ 3 ಹಾಡುಗಳು ತುಂಬ ಮನಕ್ಕೆ ಮುದ ನೀಡುವ ಹಾಡುಗಳು. ಎಲ್ಲ ಹಾಡುಗಳು ಅದ್ಭುತವಾದ ಅರ್ಥಗರ್ಭಿತವಾದ ಪದಗಳಿಂದ ಅರ್ಥಪೂರ್ಣವಾಗಿ ರಚಿಸಿರುವ ಹಾಡಾಗಿದೆ. ಎಂದೆಂದಿಗೂ ಗೀತೆಗಳನ್ನು ಕೇಳುತ್ತಾ ಮೈ ಮರೆಯಬಹುದು ಅಂತ ಹೇಳ್ತಾ ಇದ್ದಾರೆ. ಚಳ್ಳಕೆರೆಯಿಂದ ಬಿ ಕೆ ನಾಗರಾಜ, ಬಿ ಕೆ ಪದ್ಮಲತಾ, ಗಾಯತ್ರಿ, ಕೆ ವಿ ರಘುನಂದನ್ ಮತ್ತು ದಳಪತಿಯವರು. ಕೇಳೋಣ ಪ್ರೀತ್ಸೆ ಚಿತ್ರದ ಗೀತೆಯನ್ನು.

0: ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
0: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮುಂದಿನ ಸಂದೇಶಗಳನ್ನು ನೋಡೋಣ. ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿ ಇವರು ಹೇಳ್ತಾ ಇದ್ದಾರೆ, ಇಂದಿನ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ. ಅವುಗಳಲ್ಲಿ ಇವರ ಆಯ್ಕೆಯಂತೆ ನಾಗದೇಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನದಲ್ಲಿ April 11, 1997 ಬಿಡುಗಡೆಯಾದ ಅಮೆರಿಕ ಅಮೆರಿಕ ಚಿತ್ರದ 100 ಜನ್ಮಕ್ಕೂ ಈ ಗೀತೆ ಕಾರಣ. ಖ್ಯಾತ ನಟರುಗಳಾದ ರಮೇಶ್ ಅರವಿಂದ್, ಹೇಮಾ ಪಂಚಮುಖಿ ಹಾಗೂ ಅಕ್ಷಯ್ ಆನಂದ್ ಅವರುಗಳ ಅಮೋಘ ಅಭಿನಯದೊಂದಿಗೆ ಮತ್ತು ನಾಗದೇಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ ಸಂಗೀತ ಮನೋಮೂರ್ತಿಯವರ ಸಂಗೀತದೊಂದಿಗೆ ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತ ಕಟ್ಟಿಯವರ ಮಧುರ ಕಂಠದಲ್ಲಿ ಬಹಳ ಸುಮಧುರವಾಗಿ ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ಈ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ. ಇನ್ನು ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ ಸಂದೇಶವನ್ನು ಕಳಿಸಿ ಇವರು ಹೇಳ್ತಾ ಇದ್ದಾರೆ, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ, ಎಲ್ಲ ಹಾಡುಗಳು ಇಷ್ಟ ಆಗಿದೆ, ಎಲ್ಲ ಹಾಡಿನ ಸಾಹಿತ್ಯ ಸಂಗೀತ ಚೆನ್ನಾಗಿದೆ, ನಾನು ಎಲ್ಲ ಹಾಡುಗಳನ್ನು ಕೇಳ್ತೀನಿ, ಧನ್ಯವಾದ, ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ, ಎಲ್ಲ ಹಾಡುಗಳನ್ನು ಕೇಳಿ ಸಂತೋಷ ಪಡಿ. ಇನ್ನು ನೀವು ಕೊಟ್ಟಿರೋ ಎಲ್ಲ ಹಾಡುಗಳು ಚೆನ್ನಾಗಿವೆ, ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ, ಎಲ್ಲ ಹಾಡುಗಳು ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ. ಸಕಲ ಜೀವರಾಶಿ ಚರಾಚರಗಳಲ್ಲಿ ಅವಿನಾಭಾವ ಪರಸ್ಪರ ವಿಶ್ವಾಸ ಸ್ನೇಹಗಳಿಗೆ ಪ್ರೀತಿಯೇ ಅಮೂಲ್ಯ ಸಾಧನ. ಈ ಪ್ರೀತಿಯ ಉಳಿವಿಗಾಗಿ ಅನೇಕ ಪ್ರಯತ್ನಗಳು ಮುಖ್ಯ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಪ್ರೀತಿಯನ್ನು ಉಳಿಸಿಕೊಳ್ಳುವ ಪ್ರಗತಿಯ ಹಾದಿಯಲ್ಲಿ ತ್ಯಾಗವನ್ನು ಕೈಗೊಂಡು ನಲ್ಲ ನಲ್ಲೆಯರು ತಮ್ಮಲ್ಲಿ ಈ ಪ್ರೀತಿ ಚಿರಕಾಲ ಉಳಿಯಲೆಂದು ಹವಣಿಸುವ ಅಮರತ್ವದ ಮಧುರತೆಯ ಹಾರೈಕೆಗಳು. ಈ ದಿನದ ಎಲ್ಲ ಹಾಡುಗಳು ನಮಗೆ ಇಷ್ಟ, ಪ್ರಸಾರಿಸಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬೋಧನ ಹೊಸಹಳ್ಳಿಯಿಂದ ಕೈವಲ್ಯ ಸಾಹಿತಿ ಭೋಪಾ ವೆಂಕಟೇಶ್, ಲಕ್ಷ್ಮೀ ವೆಂಕಟೇಶ್. ನನ್ನ ಆತ್ಮೀಯ ಸಂಜೆಯ ನಿರೂಪಕರಿಗೆ ನಮಸ್ಕಾರ, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇನ್ನು ಇವರು ಹೇಳ್ತಾ ಇದ್ದಾರೆ, ನೀವು ಆಯ್ಕೆ ಮಾಡಿರುವ ಹಾಡುಗಳಲ್ಲಿ ಪ್ರೀತ್ಸೆ ಚಿತ್ರದಿಂದ ಪ್ರೀತ್ಸೆ ಪ್ರೀತ್ಸೆ ಈ ಗೀತೆ ನನಗೆ ತುಂಬ ಇಷ್ಟ, ಏಕೆಂದರೆ ಉಪೇಂದ್ರ ಅವರು ಸೋನಾಲಿ ಬೇಂದ್ರೆಗೆ ಗುಲಾಬಿ ಹೂವು ಕೊಡಲು ಹೋಗುವ ಸ್ಟೈಲು ನನಗೆ ತುಂಬ ಇಷ್ಟ. ನಾನು ಕೂಡ ಒಂದು ದಿನ ನನ್ನ ಹೆಂಡತಿಗೆ ಅದೇ ಸ್ಟೈಲ್ನಲ್ಲಿ ಗುಲಾಬಿಯನ್ನು ಕೊಟ್ಟಿದ್ದೆ, ಹಾಗಾಗಿ ಈ ಹಾಡು ನನಗೆ ತುಂಬ ಇಷ್ಟ. ದಯವಿಟ್ಟು ಪ್ರಸಾರ ಮಾಡಿ, ಮಾಡ್ತಿರಲ್ಲ, ಕಾಯ್ತಿರ್ತೇವೆ, ಧನ್ಯವಾದ ಅಂತ ಹೇಳಿದ್ದಾರೆ. ಈಗಾಗಲೇ ಹಾಡು ಪ್ರಸಾರ ಆಗಿದೆ, ನೀವು ಕೇಳಿ ಸಂತೋಷ ಪಟ್ಟಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಇನ್ನು ರಾಯಭಾಗ ತಾಲೂಕು ಮುಗಳ ಘೋಡದಿಂದ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ ಮತ್ತು ಅಭಿಷೇಕಯ್ಯ ಹಿರೇಮಠ ಇವರು ಇಂದು ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ, ಅರ್ಥಗರ್ಭಿತವಾಗಿದೆ, ರಾಗ ತಾಳ ಲಯ ಉತ್ತಮವಾಗಿವೆ, ಸಾಹಿತ್ಯ ಸಂಗೀತ ಕೂಡ ತುಂಬ ಉತ್ತಮವಾಗಿದೆ, ಧನ್ಯವಾದಗಳು ಅಂತ ಹೇಳಿದ್ದಾರೆ. ಹಾಗೆಯೇ ಮೂರು ಹಾಡಿನ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದ್ದಾವೆ, ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗದಿಂದ ನೇತ್ರ ನಟರಾಜ್. ಪ್ರಹ್ಲಾದ್ ಕೆಳಗೋಟೆ ಚಿತ್ರದುರ್ಗದ ಸಂದೇಶವನ್ನು ಕಳಿಸಿ ಶುಭ ಸಂಜೆಯನ್ನು ಕೋರಿ, ಎಲ್ಲ ಹಾಡುಗಳು ತುಂಬ ಸೊಗಸಾಗಿವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಶಿವಾನಂದ ಮುಚ್ಚಂಡಿ, ಪ್ರಜ್ವಲ್ ಪ್ರಣೀತಿ, ನೀಲಮ್ಮ ಮುಚ್ಚಂಡಿ, ಸಾಂಗ್ಲಿ ಜಿಲ್ಲೆ ಜತಾ ತಾಲೂಕು ಸೋನ್ಯಾಳ ಗ್ರಾಮದಿಂದ ಮೂರು ಚಿತ್ರದ ಹಾಡುಗಳು ಉತ್ತಮವಾಗಿದೆ, ದಯವಿಟ್ಟು ಪ್ರೀತ್ಯ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ, ಧನ್ಯವಾದ ಅಂತ ಹೇಳಿದ್ದಾರೆ. ಈಗಾಗಲೇ ಆ ಗೀತೆ ಪ್ರಸಾರ ಆಗಿದೆ, ಕೇಳಿ ಸಂತೋಷ ಪಟ್ಟಿದ್ದೀನಿ ಅಂತ ಭಾವಿಸ್ತೇನೆ. ಇನ್ನು ಮುಂದಿನ ಸಂದೇಶದಲ್ಲಿ ಉಮಾದೇವಿ PWD ಕಾಲೋನಿಯಿಂದ ಸಂದೇಶವನ್ನು ಕಳಿಸಿ ಎಲ್ಲ ಹಾಡು ಚೆನ್ನಾಗಿವೆ, ಎಲ್ಲ ಸುಮಧುರವಾದ ಹಾಡುಗಳನ್ನು ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ಇನ್ನೊಂದು ಗೀತೆಯನ್ನು ಕೇಳಿ ಬರೋಣ. ಈಗ ಕೇಳೋಣ ಅಮೆರಿಕ ಅಮೆರಿಕ ಚಿತ್ರದ

ಕೇಳುಗರೆ ಗಮನಿಸಿ, ಈ ಸಂಜೆ 5:30ಕ್ಕೆ ನಮ್ಮ ನಿಲಯದಿಂದ ಕಥೆ ಕೇಳಿ ವಾಟ್ಸಪ್ ಸಂದೇಶದಲ್ಲಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ಕಾರ್ಯಕ್ರಮವಿದೆ. ಕೆಳಗರೆ, ನೀವು ನಿಮ್ಮ ಮನೆಯ ಮಕ್ಕಳಿಂದ ನಾನು ಈಗ ಹೇಳುವ ಕಥೆಯನ್ನು ಮುಂದುವರಿಸಲು ಪ್ರೇರೇಪಿಸಿ ಅವರಿಂದ ಕಥೆಯನ್ನು ಕೇಳಿ ವಾಟ್ಸಪ್ ಮಾಡಿ. ನನಗೆ ಅವರ ಕಥೆಯನ್ನು ಟೈಪ್ ಮಾಡಿ ನೀವು ನನಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9448404273. ಕಥೆ ಏನು ಅಂದರೆ, ಒಬ್ಬ ಹುಡುಗ ಹೊರಗಡೆ ಆಟ ಆಡ್ತಾ ಇರ್ತಾನಂತೆ. ಒಂದು ಆ ಸಮಯದಲ್ಲಿ ಜೋರಾಗಿ ಮಳೆ ಬರೋದಕ್ಕೆ ಪ್ರಾರಂಭ ಆಗುತ್ತಂತೆ. ಅವನು ಗಮನಿಸ್ತಾನಂತೆ, ದೂರದಲ್ಲಿ ಒಂದು ಪುಟ್ಟ ನಾಯಿ ಮರಿ ಮಳೆಯಲ್ಲಿ ನೆನೀತಾ ನಡುಗ್ತಾ ಇರೋದನ್ನು ಅವನು ಗಮನಿಸ್ತಾನಂತೆ. ಅದಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತೆ. ಮಳೆಯಲ್ಲಿ ನೆನೆಯದೆ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಯಾವುದೇ ಒಂದು ನೆರಳಿನಲ್ಲಿ

0: ಅದಕ್ಕೆ ಅದಕ್ಕೆ ಸಾಧ್ಯ ಆಗದೆ ತುಂಬ ಕಷ್ಟಪಡೋದನ್ನ ಅದು ಅವನು ಗಮನಿಸ್ತಾನಂತೆ. ಹಾಗಿದ್ರೆ ಆ ಸಂದರ್ಭದಲ್ಲಿ ಆ ಹುಡುಗ ಏನು ಮಾಡ್ದ, ಅದಕ್ಕೆ ಯಾವ ರೀತಿಯ ನಾಯಿಮರಿಗೆ ಸಹಾಯ ಮಾಡ್ದ ಅನ್ನುವಂಥ ರೀತಿಯಲ್ಲಿ ನೀವು ಕಥೆಯನ್ನು ಮುಂದುವರಿಸಿ ನಮಗೆ ಟೈಪ್ ಮಾಡಿ ಕಳುಹಿಸಿ 5:30 ಹೊತ್ತಿಗೆ ನಾನು ಆ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳ ಕಥೆಗೆ ಧ್ವನಿ ಆಗ್ತೇನೆ ಅಂತ ಹೇಳ್ತೇನೆ. ಇನ್ನು ಈ ಹೊತ್ತಿನ ಕಾರ್ಯಕ್ರಮದ ಇನ್ನೊಂದಷ್ಟು ಸಂದೇಶಗಳನ್ನು ತಗೊಂಡ್ಬಿಡ್ತೇನೆ. ಶ್ರೀ ಹೂವಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸಿ, ಪ್ರೀತಿಸೇ ಪ್ರೀತಿಸೇ ಗೀತೆ ಸಾಹಿತ್ಯ ಸಂಗೀತ ಅದ್ಭುತವಾಗಿದೆ, ಕೇಳಲು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಹಾಡು ಕೂಡ ಈಗಾಗಲೇ ಪ್ರಸಾರ ಆಯಿತು, ಕೇಳಿ ಸಂತೋಷಪಟ್ಟಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಇನ್ನು ಇಂದಿನ ಎಲ್ಲ ಹಾಡುಗಳು ತುಂಬ ಸೊಗಸಾಗಿವೆ. ಅಮೆರಿಕಾ ಅಮೆರಿಕಾ ಚಲನಚಿತ್ರದ 100 ಜನ್ಮಕ್ಕೂ ಈ ಹಾಡು ನನಗೆ ತುಂಬ ಇಷ್ಟ ಆಗಿದೆ. ಒಬ್ಬರಿಂದ ಒಬ್ಬರಿಗೆ ಪರಸ್ಪರ ನಂಬಿಕೆ ಇದ್ದರೆ ಮಾತ್ರ ಜೀವನ ಸುಖಮಯವಾಗಿರುವುದು, ಪ್ರೀತಿಯು ಕೊನೆಯವರೆಗೂ ಉಳಿಯುವುದು. ಬಹಳ ಅರ್ಥಪೂರ್ಣವಾದ ಹಾಡು, ತುಂಬ ಅದ್ಭುತವಾಗಿದೆ, ಕೇಳಲು ಕಾಯುತ್ತಿದ್ದೇವೆ, ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳಿದರೆ ಈಗಷ್ಟೇ ಹಾಡು ಪ್ರಸಾರ ಆಯಿತು, ಕೇಳಿ ಸಂತೋಷಪಟ್ಟಿದ್ದೀರಿ ಅಂತ ಭಾವಿಸ್ತೇನೆ. ಇನ್ನು ಆಂಧ್ರ ಪ್ರದೇಶದಿಂದ ಸತ್ಯಸಾಯಿ ಜಿಲ್ಲೆಯಿಂದ ರಾಮದಾಸ್ ರಮೇಶ್ ಡಿ ಆರ್ ಮುದ್ದನಾಕುಂಟ ಗ್ರಾಮ ಅಮರಾಪುರ ಮಂಡಲ ಸತ್ಯಸಾಯಿ ಜಿಲ್ಲೆ ಆಂಧ್ರ ಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ಇವರು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳು ತುಂಬ ಸಂತೋಷ ಪಡಿಸುತ್ತವೆ, ಧನ್ಯವಾದ ಅಂತ. ಖಂಡಿತ ಬಹಳ ದೂರದಿಂದ ನೀವು ಸಂದೇಶವನ್ನು ಕಳಿಸಿದ್ದೀರಿ, ಸಂತೋಷ ಆಯಿತು, ಹೀಗೆ ಎಲ್ಲ ಕಾರ್ಯಕ್ರಮವನ್ನು ಕೇಳ್ತಾ ಇರಿ ಅಂತ ಹೇಳ್ತೀನಿ. ಇನ್ನು ನಿಶಾಂತ ನಿಶ್ಚಿತ ನಿಂಗೇಶ್ ಕಲಾವತಿ ಕೆಳಗೋಟೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ, ಎಲ್ಲ ಹಾಡುಗಳು ಸೊಗಸಾಗಿವೆ, ಪ್ರಸಾರ ಮಾಡಿ ಸಾಹಿತ್ಯ ಸಂಗೀತ ಚಿತ್ರಕಥೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ದಯವಿಟ್ಟು ಕನ್ನಡದಲ್ಲಿ ಟೈಪ್ ಮಾಡಿ ಕಳುಹಿಸಿದರೆ ಮಾತ್ರ ನಾನು ನಿಮ್ಮ ಸಂದೇಶವನ್ನು ತಗೊಳ್ತೀನಿ ಅಂತ ಹೇಳ್ತೇನೆ. ಯಾರು ಅಂದರೆ ನಂಬರ್ ಎಂಡಿಂಗ್ ವಿತ್ 326. ಇನ್ನು ಮೀರಾ ನಾಡಿಗ್ ಚಿತ್ರದುರ್ಗದಿಂದ ನಮ್ಮ ಸಂದೇಶವನ್ನು ಓದಿ ಮೇಡಮ್ ಅಂತ ಹೇಳಿ ಇವರು ಬೇರೆ ಕಾರ್ಯಕ್ರಮದ ಸಂದೇಶವನ್ನು ಇಲ್ಲಿ ಕಳಿಸಿದ್ದಾರೆ, ದಯವಿಟ್ಟು ಹಾಗೆ ಮಾಡಬೇಡಿ ಅಂತ ಹೇಳ್ತೇನೆ. ಇನ್ನು ಇವರು ರಾಮಚಂದ್ರಪ್ಪ ಸಂಡೂರಿನಿಂದ ಸಂದೇಶವನ್ನು ಕಳಿಸಿ, ಈ ಸಂಜೆ ಹಾಡುಗಳನ್ನು ಕೇಳುತ್ತಿದ್ದೇನೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಕೇಳಿ ಸಂತೋಷಪಡಿ ಅಂತ ಹೇಳ್ತೇನೆ. ಈಗ ಒಂದು ಪ್ರಕಟಣೆ ನಂತರ ಗೀತೆಯನ್ನು ನಾನು ಪ್ರಸಾರ ಮಾಡ್ತೇನೆ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ, ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
2: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: ಕಾಶ್ಮೀರ ಜಬಾನಿ ಹಿಂದಿ ಪ್ರೋಗ್ರಾಮ್ ಖಬರಿ ತಿಚ್ಛ ನ್ಯೂಸ್ ಆನ್ AIR ಆಪ್ ಪೆಟ್ ದಸ್ತಿಯಾ. ಉರ್ದು ಜಬಾನ್ ಕೆ ಪ್ರೋಗ್ರಾಮ್ ಭೀ AIR ಆಪ್ ಪರ್ ಮಿಲ್ತೆ
5: ಹೈನ್.
6: ಆಕಾಶವಾಣಿಯ ಅನೇಕ ತಮಿಳು ನಿಘಳ್ಚಿಗಳು ನ್ಯೂಸ್ ಆನ್ AIR ಆಪ್ ಕಿಡೈಕ್ಕು.

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: माझा तुमचा जुळता तारा, मधुर सुरांच्या बरसती धारा.
2: आहा सबसे अनुरोध छे न्यूज ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं.
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: ರಾಗ್ರಮ್ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIRನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಕಾರ್ಯಕ್ರಮದ ಕೊನೆಯ ಗೀತೆಯ ಪ್ರಸಾರಕ್ಕೂ ಮುನ್ನ ಮತ್ತೆರಡು ಸಂದೇಶದೇ ತಗೊಂಡ್ಬಿಡ್ತೇನೆ. ಮೀರಾ ನಾಡಿಗ್ ಅವರು ಹೇಳ್ತಾ ಇದ್ದಾರೆ, ಇಂದಿನ ಮೂರು ಹಾಡುಗಳು ಸುಮಧುರ, ಪ್ರೀತಿ ಒಲವು ಬಂಧ ಭಾವನೆಗಳ ಬೆಸೆವಂಥದ್ದು ಮೇಡಮ್, ತುಂಬ ಚೆನ್ನಾಗಿದೆ ಹಾಡುಗಳು ಪ್ರಸಾರ ಮಾಡಿ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಮಸ್ಕಾರ ಮೇಡಮ್ ಅಂತ ಹೇಳಿ ಸುಂದರವಾದ ಹಾಡುಗಳು ಅಂತ ಹೇಳಿದರೆ ಮಂಜುನಾಥ್ ಕೊಂಡಿಕೊಪ್ಪ ಮನಕವಾಡದಿಂದ. ಇನ್ನು ಈ ಸಂಜೆ ಪ್ರಸಾರ ಆಗುತ್ತಿರುವ ಎಲ್ಲ ಕಾರ್ಯಕ್ರಮಗಳು ಬಹಳ ಸೂಪರ್ ಆಗಿವೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಮಾಳಪ್ಪನಹಟ್ಟಿಯಿಂದ ಮಹೇಶ್ ಸರೋಜಾ ಅವರು. ಖಂಡಿತ ಎಲ್ಲ ಹಾಡುಗಳನ್ನು ಕೇಳಿ ಸಂತೋಷ ಪಡಿ ಅಂತ ಹೇಳ್ತೀನಿ. ಇನ್ನು ಈ ಹೊತ್ತಿನ ಕಾರ್ಯಕ್ರಮದ ಮತ್ತೊಂದು ಗೀತೆಯನ್ನು ಕೇಳಿ ಬರೋಣ. ಭಜರಂಗಿ ಚಿತ್ರದ್ದು

ಕೇಳುಗರೆ, ಇದಾಗಿತ್ತು ಈ ಹೊತ್ತಿನ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಆಕಾಶವಾಣಿ ಚಿತ್ರದುರ್ಗ, ಸಮಯ 5:30:35. ಈಗ ಕಥೆ ಕೇಳಿ ವಾಟ್ಸಪ್ ಸಂದೇಶದಲ್ಲಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ಕಾರ್ಯಕ್ರಮ. ಮಕ್ಕಳೇ, ಈಗಾಗಲೇ ನಾನು ನಿಮಗೆ ಕಥೆಯನ್ನು ಹೇಳಿದ್ದೇನೆ. ಆ ಕಥೆಯನ್ನು ನೀವು ನಿಮ್ಮ ಅದೇ ಆದ ಶೈಲಿಯಲ್ಲಿ, ನಿಮ್ಮ ಸೃಜನಶೀಲತೆಯಲ್ಲಿ, ನಿಮ್ಮ ಕಲ್ಪನೆಯಲ್ಲಿ ಕಥೆಯನ್ನು ಮುಂದುವರಿಸಿ ನಿಮ್ಮ ಪೋಷಕರ ಸಹಾಯದೊಂದಿಗೆ ಅದನ್ನು ಟೈಪಿಸಿ ನಮಗೆ ವಾಟ್ಸಪ್ ಮಾಡಿ, ನಾನು ನಿಮ್ಮ ಕಥೆಗೆ ಧ್ವನಿಯಾಗ್ತೇನೆ ಈಗಲೇ ಅಂತ ಹೇಳ್ತಾ, ಇನ್ನು ನಮ್ಮ ನಿಲಯದ್ದು ನೀವು ಕಥೆಯನ್ನು ವಾಟ್ಸಪ್ ಮಾಡಲು ನಮ್ಮ ವಾಟ್ಸಪ್ ಸಂಖ್ಯೆ 9488640273. ಈಗಾಗಲೇ 2 ಸಂದೇಶ ನಮ್ಮನ್ನು ತಲುಪಿವೆ, ಆ ಸಂದೇಶಗಳನ್ನು ತಗೊಳ್ತೇನೆ. ಅದಕ್ಕೂ ಮುನ್ನ ಒಂದು ಮಕ್ಕಳ ಗೀತೆಯನ್ನು ಕೇಳಿ ಬರೋಣ.

ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಕಾಡು. ಆ ಕಾಡು ಥರಥರ ಪ್ರಾಣಿಗಳ ಬೀಡು. ಒಂದು ಸಲ

ನಮ್ಮ ಮುತ್ತಾತ ಅವನ ಕೈಯಲ್ಲಿ ಸಿಕ್ಕೊಂಡ ಮನುಷ್ಯ ಹೇಳ್ದಂಗ್ಲಾಗ ಹತ್ಕೊಂಡು ಅಲ್ಲೇ ಕುಣಿತಿದ್ದ.

0: ಕೋತಿ ಹೇಳಿದ ಮಾತನ್ ಕೇಳ್ತು ಹುಲಿಗೆ ತುಂಬಾ ಕೋಪ ಬಂತು. ಆ ಮನುಷ್ಯ ಪ್ರಾಣಿ ಯಾರು ಅಂತ ನೋಡೇ ಬಿಡ್ತೀನಿ, ಬುದ್ಧಿವಂತ ನಾನೇ ಅಂತ ಸವಾಲು ಹಾಕ್ತೀನಿ. ಖರ್ಜನೆ ಮಾಡ್ತಾ ಹೆಜ್ಜೆ ಹಾಕ್ತಾ ಹೊರಟ ಹುಲಿರಾಯ. ಆವಾಗ ನನ್ ಹಾಗೆ ಒಬ್ಬ ಮನುಷ್ಯ ಕಟ್ಟಿಗೆ ಕಡಿತಾ ಇದ್ದ.
1: ಎಲ್ಲವೋ ಪ್ರಾಣಿ, ಎಲ್ಲಿರುವನು ಆ ಮನುಷ್ಯ ಪ್ರಾಣಿ?
0: ಮನುಷ್ಯನೇ?

0: ಯಾಕ ಪಾಪುಲಿರಾಯ?
1: ಬುದ್ಧಿ ಬಂತ ಅವನಂತೆ, ಅದೇ ನೋಡು ನನ್ ಚಿಂತೆ. ನನ್ನ ಕೈಲೇ ಸಿಕ್ಕಿದ ರವನು ಕಚ್ ಕಚ್ ತಿಂತೀನಿ ನಾನು.

ಕಾಡಿನ ಪ್ರಾಣಿಗಳೆಲ್ಲ ಬರಲಿ, ಅರಮನೆ ಪ್ರವೇಶ ಎಲ್ಲ ನೋಡ್ಲಿ. ಓ ನರಿರಾಯ ಹಾಕು ಡಂಗೂರಾ.

0: ಮನೆ ಬೋನಿನ ಬಾಗಿಲು ಬಿದ್ದಿತು ಹೆದರಿಸಿ ಆಹುಲಿಯ.
1: ಆಮೇಲೆ ಏನಾಯ್ತು?
2: ಯಾಕೆ ಹೀಗೆ ಮಾಡಿದೆಯೋ ನೀನು ಹೇಳಯ್ಯ, ನೀನು ಹುಡುಕಿದ ಆ ಮನುಷ್ಯ ನಾನೇ ಕೇಳಯ್ಯ. ಓ ಮನುಷ್ಯ ಪ್ರಾಣಿ ನೀನೇ?
0: ಹೌದು ನಾನೇ ನಿನಗೆ.

ಕೇಳಿದರೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಮುಂದಿನ ಭವಿಷ್ಯದ ಚಿತ್ರಕಥೆಗಾರರು ಕಳಿಸಿರುವಂತಹ ಕಥೆಗಳನ್ನು ಈಗ ನಾನು ಓದುವಂತಹ ಸಮಯ. ಬಹಳ ಖುಷಿಯಾಗುತ್ತೆ, ಬಹಳಷ್ಟು ಕಥೆಗಳು ಬಂದಿದ್ದಾವೆ ಇವತ್ತು. ಇನ್ನು ಮೊದಲನೇ ಸಂದೇಶದಲ್ಲಿ ನಮಸ್ತೆ ಮೇಡಮ್ ಅಂಥೇಳಿ ಬಾಗೇನಾಳ್ ನಿತಿನ್ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಹೇಳೋ ಕಥಾನಾಯಕನಿಗೆ ತಮ್ಮಿಷ್ಟದ ಹೆಸರನ್ನು ಇಟ್ಟಿದ್ದಾರೆ. ಇದು ಅವರದೇ ಹೆಸರು ಅಂತ ನಾನು ಭಾವಿಸ್ತೇನೆ, ಕೌಶಿಕ್ ಅಂತ ಹೇಳಿ. ಕೌಶಿಕ್ ಎಂಬ ಹುಡುಗನು ಹೊರಗಡೆ ಆಟ ಆಡುತ್ತಿದ್ದರಂತೆ. ಅವನು ಗಮನಿಸ್ತಾ ಇದ್ದಂತೆ ಒಂದು ನಾಯಿ ಮರಿ ಮಳೆಯಲ್ಲಿ ಸಿಕ್ಕಿಕೊಂಡು ಒದ್ದಾಡುತ್ತಿತ್ತಂತೆ. ಅದನ್ನು ಕೌಶಿಕನ ನೋಡಿ ಅವನ ಮನಸ್ಸು ತುಂಬ ಬೇಜಾರಾಗಿ ಆ ನಾಯಿ ಮರಿಯನ್ನು ಎಲ್ಲಿಯೂ ಬಿಡದೆ ಅವನು ಮಳೆ ಬರುತ್ತಿರುವ ಕಾರಣದಿಂದ ಅವನು ತನ್ನ ಮನೆಗೇನೆ ಕರ್ಕೊಂಡು ಹೋದಂತೆ. ಅವನ ಮನೆಯವರಿಗೆ ಹೇಳಿದ್ದಂತೆ ರೋಡಿನಲ್ಲಿ ಮಳೆ ಬರುತ್ತಿದ್ದ ಕಾರಣ ಅದನ್ನು ಮನೆಗೆ ಕರೆದುಕೊಂಡು ಬಂದೆ. ಒಂದು ಜೀವವನ್ನು ಉಳಿಸುವುದು ನಮ್ಮ ಕರ್ತವ್ಯವಲ್ಲವೇ ಅಂತ ಹೇಳಿದ್ದಂತೆ. ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡಬೇಕು ಎನ್ನುವುದು ಈ ಕಥೆಯ ನೀತಿ. ಆ ನಾಯಿ ಮರಿಯನ್ನು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಹಾಕಿ ಅದನ್ನು ಖುಷಿಯಾಗಿ ನೋಡಿಕೊಳ್ಳುತ್ತಿದ್ದರಂತೆ. ಧನ್ಯವಾದ ಅಂತ ಹೇಳಿದ್ದಾರೆ. ಬಹಳ ಸೊಗಸಾಗಿ ಕಥೆಯನ್ನು ಮುಂದುವರಿಸಿದ್ದೀರಿ ನಿತಿನ್ ಅವರೇ. ಬಹಳ ಸಂತೋಷವಾಗೋದು ಏನು ಅಂದರೆ, ನೀವು ಈ ಕಥೆಯಲ್ಲಿರುವ ನೈತಿಕ ಮೌಲ್ಯವನ್ನು ಗಮನಿಸಿ ಮತ್ತು ಅದನ್ನು ಹೈಲೈಟ್ ಮಾಡಿ ಕಳಿಸಿದ್ದೀರಿ. ಈ ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ ಆಗಿತ್ತು. ನಾನು ಈ ಕಥೆಯನ್ನು ನಿಮಗೆ ಆಯ್ಕೆ ಮಾಡಿಕೊಟ್ಟ ಉದ್ದೇಶ ಕೂಡ ಅದೇ ಆಗಿತ್ತು. ಅದು ಸಾರ್ಥಕವಾಗಿದೆ ಅಂತ ಭಾವಿಸ್ತೇನೆ. ಅದೇನೆಂದರೆ, ಕಥೆಯ ನೀತಿ, ನಾವು ಕಷ್ಟದಲ್ಲಿರುವಾಗ ಸಹಾಯವನ್ನು ಮಾಡಬೇಕು ಅನ್ನುವಂಥದ್ದು. ಇದನ್ನು ನೀವು ಹೈಲೈಟ್ ಮಾಡಿ ಕಳಿಸಿದ್ದೀರಿ, ಗುರುತಿಸಿದ್ದೀರಿ, ಅದಕ್ಕೆ ಧನ್ಯವಾದ. ಹೀಗೆ ನಿಮ್ಮ ಬರವಣಿಗೆ ಸಾಗಲಿ ಅಂತ ಹೇಳ್ತೇನೆ. ಹಾಗೇನೆ ಎರಡನೇ ಸಂದೇಶದಲ್ಲಿ ಚಿತ್ರದುರ್ಗದ ಪಂಡರಹಳ್ಳಿ ರವಿ ಅವರ ಮಕ್ಕಳು ಸಂದೇಶವನ್ನು ಕಳಿಸಿದ್ದಾರೆ. ಇವರು ಅವರ ಮಕ್ಕಳಾದ ಚಿರಂತ್, ಅವನು ಬರಬೇಕಾದ್ರೆ ಅವರ ಕಾಂಪೌಂಡ್ನಲ್ಲಿ ನಿಂತುಕೊಂಡು ಒಂದು ಪುಟ್ಟ ಮರಿ ಸೌಂಡು ಕೇಳಿ ತಕ್ಷಣ ಮನೆ ಹೊರಗಡೆ ಓಡಿ ಬಂದು ಅವರ ಅಣ್ಣನಾದ ಸುಕೃತ್ ಅವರಿಗೆ ನಾಯಿಯ ಕಿರುಚಾಟದ ಬಗ್ಗೆ ಹೇಳುತ್ತಾ ದಯವಿಟ್ಟು ಆ ನಾಯಿ ಮರಿಯನ್ನು ಆ ಮಳೆಯ ನೀರು

ಇಂದ ಕಾಪಾಡು ಅಂತ ಹೇಳ್ತಾನಂತೆ. ಆಗ ಅವನ ಅಣ್ಣ ಮನೆಯ ಒಳಗಡೆ ಇದ್ದ ಛತ್ರಿಯನ್ನು ತೆಗೆದುಕೊಂಡು ಹೋಗಿ ಆ ನಾಯಿ ಮರಿ ಇದ್ದ ಕಡೆ ಹೋಗಿ ಅದನ್ನು ಎತ್ತಿಕೊಂಡು ತನ್ನ ಕಾಂಪೌಂಡಿನ ಒಳಗಡೆ ಬಿಟ್ಟು ಅದಕ್ಕೆ ಬಟ್ಟೆಯನ್ನು ಸುತ್ತಿ ಗೋಣಿ ಚೀಲದ ಮೇಲೆ ಮಲಗಿಸಿ ಅದಕ್ಕೆ ಆಹಾರವನ್ನು ಕೊಟ್ಟು ರಕ್ಷಿಸಿದನು. ಹೀಗೆ ಇಂತಹ ಕಥೆಗಳನ್ನು ನಮ್ಮ ಆಕಾಶವಾಣಿಯಲ್ಲಿ ಬರುತ್ತಿರುವುದಕ್ಕೆ ಚಿಕ್ಕ ಮಕ್ಕಳಿಗೆ ಬಹಳ ಉಪಯುಕ್ತವಾಗುತ್ತಿದೆ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಮೂಕ ಪ್ರಾಣಿಗಳನ್ನು ಕಾಪಾಡಬೇಕು ಎಂಬುದನ್ನು ತಿಳಿದುಕೊಳ್ಳುತ್ತಾರೆ. ನೀವು ಕೊಟ್ಟ ಕಥೆಗೆ ಧನ್ಯವಾದ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಪಂಡಾರಹಳ್ಳಿ ರವಿಯವರು. ರವಿಯವರೇ, ನಿಮ್ಮ ಮಕ್ಕಳು ಆದ ಸುಕೃತ್ ಮತ್ತು ಚಿರಂತು ಬಹಳ ಸೊಗಸಾಗಿ ಕಥೆಯನ್ನು ಮುಂದುವರಿಸಿದ್ದಾರೆ. ಅವರಿಗೆ ಇದೇ ರೀತಿ ಪ್ರೋತ್ಸಾಹವನ್ನು ಕೊಡ್ತಾ ಇರಿ. ಅವರಲ್ಲೂ ಕೂಡ ನೈತಿಕ ಮೌಲ್ಯ ಹೆಚ್ಚಾಗಲಿ ಅಂತ ಹೇಳ್ತೇನೆ. ಇನ್ನು ಮುಂದಿನ ಸಂದೇಶದಲ್ಲಿ, ಪುಟ್ಟ ನಾಯಿ ಮರಿಯನ್ನು ಹಿಡಿದುಕೊಂಡು ಹೋಗಿ ಮನೆಯ ಜಗುಲಿ ಬಳಿ ಬಿಡುತ್ತಾನೆ. ಮಳೆ ಬಿಟ್ಟ ನಂತರ ಅದನ್ನು ಹೊರಗಡೆ ಕಳಿಸಲು ಪ್ರಯತ್ನ ಮಾಡ್ತಾನಂತೆ. ಆದರೆ ಹುಡುಗನ ಕರುಣೆ ಪ್ರೀತಿ ಕಂಡು ಆ ನಾಯಿ ಮರಿ ಮನೆ ಬಿಟ್ಟು ಹೋಗೋದೇ ಇಲ್ಲ, ಅಲ್ಲಿಯೇ ಇರಲು ಇಷ್ಟಪಡುತ್ತದೆ. ಆಗ ಹುಡುಗ ಬಿಸ್ಕತ್ ಹಾಕ್ತಾನೆ. ಬಿಸ್ಕತ್ ತಿಂದು ಪ್ರೀತಿಯಿಂದ ಬಾಲ ಅಲ್ಲಾಡಿಸುತ್ತ ನಿಲ್ಲುತ್ತೆ ನಾಯಿ ಮರಿ. ಅವನು ಆ ನಾಯಿ ಮರಿಗೆ ಪಿಂಕಿ ಅಂತ ಹೇಳಿ ಹೆಸರನ್ನು ಇಡ್ತಾನಂತೆ. ಅವನು ಎಲ್ಲೆಲ್ಲಿ ಹೋಗ್ತಾನೋ ಅವನ ಸಂಗಡ ಎಲ್ಲ ಅದು ಹೋಗ್ತಾ ಇರುತ್ತಂತೆ. ಅದು ಅವನ ಜೊತೆಯಾಗಿ ಅವನ ಮನೆಯಲ್ಲಿಯೇ ಇರುತ್ತೆ. ಮನೆ ಮಂದಿಗೆಲ್ಲ ಪ್ರೀತಿ ಪಾತ್ರವಾಗಿ ಆ ನಾಯಿ ಮರಿ ಅವರ ಮನೆಯ ಒಂದು ಸದಸ್ಯನೇ ಆಗಿ ಸಂತೋಷದಿಂದ ಇರಲು ಪ್ರಾರಂಭ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಹನುಮಂತಪುರದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಾದ ರುಕ್ಸಾನಾ ಮತ್ತು ಸಿರಾಜ್. 4 ಮತ್ತು 5ನೇ ತರಗತಿಯನ್ನು ಓದುತ್ತಿರುವಂತಹ ಪುಟಾಣಿಗಳು. ಬಹಳ ಸೊಗಸಾಗಿ ರುಕ್ಸಾನಾ ಮತ್ತು ಸಿರಾಜ್ ನೀವು ಕಥೆಯನ್ನು ಮುಂದುವರಿಸಿ ಕಳಿಸಿದ್ದೀರಿ, ಧನ್ಯವಾದ ನಿಮಗೂ ಕೂಡ. ಹೀಗೆ ನಿಮ್ಮ ಬರವಣಿಗೆ, ನಿಮ್ಮ ಊಹೆ ಕಲ್ಪನೆ ಸಾಗಲಿ ಅಂತ ಹೇಳ್ತೇನೆ ಬರವಣಿಗೆಯಲ್ಲಿ. ಇನ್ನು ಮುಂದಿನ ಸಂದೇಶದಲ್ಲಿ, ಒಂದು ಸುಂದರವಾದ ಹಳ್ಳಿಯಲ್ಲಿ ಸಾಮ್ರಾಟ್, ಇವರು ಕಥೆಯ ನಾಯಕನಿಗೆ ಸಾಮ್ರಾಟ್ ಅಂತ ಹೇಳಿ ಹೆಸರನ್ನು ಇಟ್ಟಿದ್ದಾರೆ. ನೋಡಿ, ಇದೇ ಅಲ್ವೇ ನಾನು ಹುಡುಕುತ್ತಿದ್ದಂತಹ ಪ್ರತಿಭೆ. ಅಂದರೆ ನೀವು ನಿಮ್ಮ ಊಹೆ ಕಲ್ಪನೆ, ನಿಮ್ಮ ಹೆಸರನ್ನು ಯಾವುದಾದ್ರೂ ಇಡ್ಬೋದು, ನಿಮ್ಮ ಹೆಸರನ್ನೇ ಕಥೆ ನಾಯಕನಿಗೆ ಇಡ್ಬೋದು ಅಲ್ವಾ. ಇಲ್ಲಿ ನೋಡಿ, ಸುಂದರವಾದ ಹಳ್ಳಿಯಲ್ಲಿ ಸಾಮ್ರಾಟ್ ಎನ್ನುವಂಥ ಒಬ್ಬ 8 ವರ್ಷದ ಹುಡುಗ, ಇವರು ಕಥೆಯ ಕಥಾನಾಯಕನಿಗೆ ವಯಸ್ಸನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹೆಸರನ್ನು ಕೂಡ ಇಟ್ಟಿದ್ದಾರೆ. ಮೊದಲಿಗೆ ಕೂಡ ಒಂದು ಕಥೆಯಲ್ಲಿ ಹೆಸರನ್ನು ಇಟ್ಟಿದ್ರು ಅಲ್ವಾ, ಬಾಗೇನಾಳ್ ನಿತಿನ್ ಅವರು. ಸಾಮ್ರಾಟ್ ಎನ್ನುವ 8 ವರ್ಷದ ಬಾಲಕ ವಾಸಿಸುತ್ತಿದ್ದ. ಅವನು ದಯಾಳು ಮತ್ತು ಪ್ರಾಣಿ ಪ್ರೇಮಿಯಾಗಿದ್ದ. ಹಳ್ಳಿಯ ಪ್ರತಿಯೊಬ್ಬರಿಗೂ ಸಾಮ್ರಾಟ್ ಅಂದರೆ ತುಂಬ ಪ್ರೀತಿಯಂತೆ. ಒಂದು ದಿನ ಸಾಯಂಕಾಲ ದಿಢೀರ್ನೆ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದವು. ಜೋರಾಗಿ ಗಾಳಿ ಬೀಸತೊಡಗಿತು ಮತ್ತು ಗುಡುಗು ಮಿಂಚಿನೊಂದಿಗೆ ಧಾರಾಕಾರವಾಗಿ ಮಳೆ ಸುರಿಯಲು ಪ್ರಾರಂಭಿಸಿತು. ಸಾಮ್ರಾಟ್ ಶಾಲೆಯಿಂದ ಮನೆಗೆ ಬಂದು ಕಿಟಕಿಯ ಬಳಿ ಕುಳಿತು ಮಳೆಯ ಸೌಂದರ್ಯವನ್ನು ಆಸ್ವಾದಿಸುತ್ತಿದ್ದ. ಬಿಸಿ ಬಿಸಿ ಹಾಲನ್ನು ಕುಡಿಯುತ್ತಾ ಹೊರಗೆ ನೋಡುತ್ತಿದ್ದಾಗ ಅವನಿಗೆ ರಸ್ತೆಯ ಬದಿಯಲ್ಲಿ ಏನೋ ಒಂದು ಸಣ್ಣ ಶಬ್ದ ಕೇಳಿಸುತ್ತಂತೆ. ಅವನು ಕಿಟಕಿಯಿಂದ ಸೂಕ್ಷ್ಮವಾಗಿ ಗಮನಿಸಿದಾಗ ರಸ್ತೆಯ ಪಕ್ಕದಲ್ಲಿದ್ದ ಒಂದು ಹಳೆಯ ಮರದ ಕೆಳಗೆ ಸಣ್ಣ ನಾಯಿ ಮರಿಯೊಂದು ಮಳೆಯಲ್ಲಿ ಪೂರ್ತಿಯಾಗಿ ನೆನೆಯುತ್ತಿರುವುದು ಕಂಡಿತು. ಆ ನಾಯಿ ಮರಿ ತುಂಬ ಚಿಕ್ಕದಾಗಿತ್ತು ಮತ್ತು ಚಳಿಯಿಂದ ತರತರನೇ ನಡುಗುತ್ತಿತ್ತು. ಗುಡುಗಿನ ಭೀಕರ ಶಬ್ದಕ್ಕೆ ಹೆದರಿ ಅದು ಒಂದು ಸಣ್ಣ ಜಾಗದಲ್ಲಿ ಮುದುಳಿಕೊಂಡು ಕೂತು ಓಯ್ ಓಯ್ ಎಂದು ಕರುಣಾಜನಕವಾಗಿ ರೋಧಿಸುತ್ತಿತ್ತು. ಮಳೆಯ ನೀರು ಅದರ ಮೈ ಮೇಲೆ ಜೋರಾಗಿ ಬೀಳುತ್ತಿರುವುದನ್ನು ಕಂಡು ಸಾಮ್ರಾಟ್ನ ಮನಸ್ಸು ಕರಗಿತು. ಅವನು ಹಾಗೆ ಬಿಟ್ಟರೆ ಚಳಿಯಿಂದ ಅದಕ್ಕೆ ಏನಾದರೂ ತೊಂದರೆಯಾಗಬಹುದು ಅಂತ ಹೇಳಿ ಭಾವಿಸಿ ತಕ್ಷಣವೇ ಯೋಚನೆಯನ್ನು ಮಾಡ್ದ. ಅವನು ತಡ ಮಾಡದೆ ಮನೆಯಲ್ಲಿದ್ದ ಒಂದು ಹಳೆಯ ದೊಡ್ಡ ಕೊಡೆಯನ್ನು ಕೈಗೆ ಎತ್ತುಕೊಂಡು ಹೊರಟನಂತೆ. ಅವರ ಅಮ್ಮನಿಗೆ ವಿಷಯವನ್ನು ತಿಳಿಸಿ ಮನೆಯಿಂದ ಹೊರಗೆ ಓಡ್ತಾನೆ. ಮಳೆ ತುಂಬ ಜೋರಾಗಿದ್ದರಿಂದ ಸಾಮ್ರಾಟ್ ಕೂಡ ಸ್ವಲ್ಪ ನೆನೀತಾನಂತೆ. ಆದರೆ ಅವನ ಗಮನ ಎಲ್ಲ ಎಲ್ಲಿತ್ತು? ಆ ಪುಟ್ಟ ಜೀವವನ್ನು ಉಳಿಸುವುದರ ಮೇಲಿತ್ತು, ಆ ನಾಯಿ ಮರಿಯ ಮೇಲಿತ್ತು. ಸಾಮ್ರಾಟ್ ನಾಯಿ ಮರಿ ಹತ್ತಿರ ತಲುಪಿದಾಗ ಮೊದಮೊದಲು ಆ ನಾಯಿ ಮರಿ ಹೆದರಿ ಇನ್ನಷ್ಟು ಹಿಂದೆ ಸರಿಯಿತು. ಸಾಮ್ರಾಟ್ ಪ್ರೀತಿಯಿಂದ ಅದಕ್ಕೆ ಹತ್ತಿರವಾಗಿ ಕೊಡೆಯನ್ನು ಅದರ ತಲೆಯ ಮೇಲೆ ಹಿಡಿದನು. ಹೆದರಬೇಡ ಕಂದ, ನಾನು ನಿನಗೆ ಏನೂ ಮಾಡೋದಿಲ್ಲ ಎಂದು ಮೃದುವಾಗಿ ಮಾತನಾಡಿಸಿದರು. ಸಾಮ್ರಾಟ್ನ ಪ್ರೀತಿಯ ಧ್ವನಿ ಮತ್ತು ಸ್ಪರ್ಶಕ್ಕೆ ಆ ನಾಯಿ ಮರಿಯಲ್ಲಿದ್ದ ಹೆದರಿಕೆ ನಿಧಾನವಾಗಿ ದೂರವಾಯಿತು. ಸಾಮ್ರಾಟ್ ಆ ನಾಯಿ ಮರಿಯನ್ನು ಅತ್ಯಂತ ಜಾಗರೂಕತೆಯಿಂದ ತನ್ನ ಎರಡು ಕೈಗಳಲ್ಲಿ ಎತ್ತುಕೊಂಡು ಕೊಡೆಯ ಮರೆಯಲ್ಲಿ ಅದಕ್ಕೆ ಮಳೆ ಹನಿಗಳು ಬೀಳದಂತೆ ರಕ್ಷಿಸುತ್ತಾ ತನ್ನ ಮನೆಗೆ ಕರೆದುಕೊಂಡು ಬಂದನು. ಮನೆಗೆ ಬಂದ ತಕ್ಷಣ ಅಮ್ಮನ ಸಹಾಯದಿಂದ ಒಂದು ಒಣಗಿದ ಹಳೆಯ ಟವೆಲ್ಲನ್ನು ತಂದು ನಾಯಿ ಮರಿಯ ಮೈ ಮೇಲಿದ್ದ ನೀರನ್ನೆಲ್ಲ ಮೃದುವಾಗಿ ಒರೆಸಿ ಒಣಗಿಸಿದನು. ನಂತರ ಮನೆಯ ಮೂಲೆಯಲ್ಲಿದ್ದ ಒಂದು ಸಣ್ಣ ನಿರುಪಯುಕ್ತ ಪೆಟ್ಟಿಗೆಯಲ್ಲಿ ಹಳೆಯ ಬೆಚ್ಚಗಿನ ಬಟ್ಟೆಗಳನ್ನು ಹಾಸಿ ಅದಕ್ಕೆ ಮಲಗಲು ಒಂದು ಸುಂದರವಾದ ಹಾಸಿಗೆಯನ್ನು ಸಿದ್ಧಪಡಿಸಿದನು. ನಾಯಿ ಮರಿಗೆ ತುಂಬಾ

0: ಹಸಿವಾಗಿದ್ದಿರಬಹುದು ಅಂತ ಭಾವಿಸಿ ಅವನು ಅರಿತು ಅದನ್ನು ತಿಳಿದುಕೊಂಡ. ನಂತರ ಆನಂದ್ ಅವನ ಅಮ್ಮನ ಬಳಿ ಹೋಗಿ ಅವನ ಬಳಿ ಕೇಳಿ ಒಂದು ಬಟ್ಟಲಿನಲ್ಲಿ ಉಗುರು ಬೆಚ್ಚಿಗಿನ ಹಾಲನ್ನು ತಂದರು. ಅದರ ಮುಂದೆ ಇಡ್ತಾನಂತೆ. ಹಸಿವಿನಿಂದಿದ್ದ ನಾಯಿಮರಿ ತಕ್ಷಣವೇ ಹಾಲನ್ನು ಪೂರ್ತಿಯಾಗಿ ಕುಡಿಯುತ್ತೆ. ಹೊಟ್ಟೆ ತುಂಬಿ ಮೈಯೆಲ್ಲ ಬೆಚ್ಚಗಾದ ನಂತರ ಆ ನಾಯಿಮರಿಯ ಕಣ್ಗಳಲ್ಲಿ ಕೃತಜ್ಞತೆಯ ಭಾವ ಎದ್ದು ಕಾಣುತ್ತಿತ್ತು. ಅದು ಸಾಮ್ರಾಟ್ನ ಕಾಲ ಬಳಿ ಬಂದು ತನ್ನ ಪುಟ್ಟ ಬಾಲವನ್ನು ಆಡಿಸುತ್ತಾ ಅವನ ಕೈಯನ್ನು ನೆಕ್ಕಲು ಪ್ರಾರಂಭಿಸಿತು. ಇದು ನಾನು ಅಂದ್ಕೊಳ್ತೀನಿ, ಇಲ್ಲಿ ನಾಯಿಮರಿ ನೆಕ್ಕೋದಕ್ಕೆ ಪ್ರಾರಂಭ ಮಾಡುತ್ತೆ ಅವನ ಕಾಲನ್ನು ಅಂದರೆ ಅದು ಅದರ ಧನ್ಯವಾದವನ್ನು ಸೂಚಿಸುತ್ತೆ. ಅದು ತುಂಬ ಸೇಫ್ ಫೀಲ್ ಮಾಡಿದೆ ಅಂಥೇಳಿ ತನಗೆ ಆಶ್ರಯ ನೀಡಿದ ಬಾಲಕನಿಗೆ ಅದು ಧನ್ಯವಾದ ಹೇಳುವಂತಿತ್ತು. ಅಂದಿನಿಂದ ಆ ನಾಯಿಮರಿ ಆನಂದ ಮನೆಯ ಆಪ್ತ ಸದಸ್ಯನಾಯಿತು. ಅದು ಕೂಡ ಮನೆ ಮೆಂಬರ್ ಆಗೋಯ್ತಂತೆ. ಆನಂದಕ್ಕೆ ಚಿಂಟು ಅಂತ ಹೇಳಿ ಹೆಸರನ್ನಿಟ್ಟನು. ಅಂದು ಆನಂದ್ ತೋರಿದ ಸಮಯ ಪ್ರಜ್ಞೆ ಮತ್ತು ಕರುಣೆ ಆ ಪುಟ್ಟ ನಾಯಿಮರಿಯ ಜೀವವನ್ನು ಮಳೆಯಿಂದ ಮತ್ತು ಚಳಿಯಿಂದ ರಕ್ಷಿಸಿತು. ಊರಿನ ಜನರೆಲ್ಲರೂ ಬಾಲಕ ಆನಂದ್ನ ಈ ಒಳ್ಳೆಯ ಕೆಲಸವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಮೂಕ ಪ್ರಾಣಿಗಳ ಮೇಲಿನ ದಯೆಯೇ ನಿಜವಾದ ಮಾನವೀಯತೆ ಎಂಬುದನ್ನು ಈ ಪುಟ್ಟ ಬಾಲಕ ಎಲ್ಲರಿಗೂ ತೋರಿಸಿಕೊಟ್ಟನು. ಇವರು ಹೇಳ್ತಾ ಇದ್ದಾರೆ, ನನ್ನ ಹೆಸರು ಸಾಮ್ರಾಟ್ ಅಂಥೇಳಿ, ಜಿಡ್ಡಿ ಕಮಟೆ ಬಿಜಾಪುರ. ಇವಾಗ ನಮ್ಮೂರಿನ ಮಳೆ ಬರುತ್ತಿದೆ, ನಮ್ಮ ಪ್ರೀತಿಯ ನಾಯಿಮರಿ ಕೂಡ ಇದೆ ಅಂಥೇಳಿ ಇವರು ಹೇಳಿದ್ದಾರೆ. ಇವರು ಕಥೆಯ ನಾಯಕನಿಗೆ ಆನಂದ್ ಅಂಥೇಳಿ ಹೆಸರನ್ನು ಇಟ್ಟಿದ್ದಾರೆ. ಕಥೆಯನ್ನು ಕಳಿಸಿರುವ ಪುಟಾಣಿಯ ಹೆಸರು ಸಾಮ್ರಾಟ್ ಅಂಥೇಳಿ. ಸಾಮ್ರಾಟ್ ಅವರೇ ಬಹಳ ಬಹಳ ಸೊಗಸಾಗಿ ನೀವು ಕಥೆಯನ್ನು ಬಹಳ ವಿವರವಾಗಿ ಮುಂದುವರಿಸಿ ತುಂಬ ಉತ್ತಮವಾದ ಶೈಲಿಯಲ್ಲಿ, ಕಥೆಗೆ ನಿಮ್ಮದೇ ಆದ ಶೈಲಿಯಲ್ಲಿ ತುಂಬ ಸೊಗಸಾಗಿ ಕಥೆಯನ್ನು ಮುಂದುವರಿಸಿದ್ದೀರಿ. ಒಳ್ಳೆಯ ನೈತಿಕ ಮೌಲ್ಯಗಳು ಬಹಳಷ್ಟು ಮೌಲ್ಯಗಳನ್ನು ನೀವು ಇದರಲ್ಲಿ ಸೇರಿಸಿದ್ದೀರಿ, ಬಹಳ ಹೈಲೈಟ್ ಮಾಡಿದ್ದೀರಿ. ಹಾಗೆಯೇ ಇದೇ ರೀತಿ ನಿಮ್ಮ ಬರವಣಿಗೆ, ನಿಮ್ಮ ಊಹೆಯಲ್ಲಿ, ಕಲ್ಪನೆಯಲ್ಲಿ ಕಲ್ಪನೆಯಲ್ಲಿ ಕಥೆಯನ್ನು ಮುಂದಿರಿಸುವ ನಿಮ್ಮ ಸೃಜನಶೀಲತೆ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ನಿಮಗೂ ಕೂಡ ಧನ್ಯವಾದ. ಬಹಳ ಸೊಗಸಾಗಿ ಕಥೆಯನ್ನು ಮುಂದುವರಿಸಿ ಕಳಿಸಿದ್ದೀರಿ. ಇನ್ನೊಂದು ಸಂದೇಶ ಇದೆ. ನಮಸ್ತೆ ಮ್ಯಾಮ್, ನಾನು ಅಮೃತ ಅಂತ ಹೇಳ್ತಾ ಇದ್ದಾರೆ ಪುಟಾಣಿ. ಯಾರು ಅಂದರೆ ಹರಿಹರ ತಾಲೂಕಿನಿಂದ. ಇವರು ಹೇಳ್ತಾ ಇದ್ದಾರೆ, ಆ ಪುಟ್ಟ ನಾಯಿಮರಿ ಮಳೆಯಲ್ಲಿ ನಡುಗುತ್ತಾ ಉಯಿ ಉಯಿ ಎಂದು ಕರೆಯುತ್ತಾ ತಲೆ ಮರೆಸಿಕೊಳ್ಳಲು ಜಾಗ ಹುಡುಕುತ್ತಿರುವುದನ್ನು ಆ ಹುಡುಗ ನೋಡ್ತಾನಂತೆ. ತಕ್ಷಣ ಅವನ ಆಟವೆಲ್ಲ ಮರೆತು ಮನಸ್ಸು ಕರಗುತ್ತಂತೆ. ಅವನು ಮಳೆಯನ್ನು ಲೆಕ್ಕಿಸದೆ ಓಡೋಡಿ ಹೋಗಿ ಆ ಪುಟ್ಟ ನಾಯಿಮರಿಯನ್ನು ತನ್ನ ಎರಡೂ ಕೈಗಳಿಂದ ಮೃದುವಾಗಿ ಎತ್ತುಕೊಳ್ತಾನಂತೆ. ತಾನು ಧರಿಸಿದ್ದ ಮಳೆ ಕೋಟು ಅಂದರೆ ರೈನ್ ಕೋಟು ಅಥವಾ ಶರ್ಟ್ನ ಒಳಗಡೆ ಅದನ್ನು ಅಪ್ಪಿ ಹಿಡಿದು ಅದಕ್ಕೆ ತನ್ನ ದೇಹದ ಬೆಚ್ಚಗಿನ ಅನುಭವ ಆಗುವಂತೆ ನೋಡ್ಕೊಳ್ತಾನಂತೆ. ನಾಯಿಮರಿ ಹೆದರಿಕೆಯಿಂದ ಅವನ ಎದುರಿಗೆ ಮುಖ ಮುಚ್ಚಿಕೊಳ್ಳುತ್ತೆ. ಹುಡುಗ ತಡ ಮಾಡದೆ ನಾಯಿಮರಿಯೊಂದಿಗೆ ತನ್ನ ಮನೆಗೆ ಓಡಿದನು. ಮನೆಗೆ ಬಂದವನೇ ಮೊದಲು ಅದಕ್ಕೆ ಒಣಗಿದ ಹಳೆಯ ಟವಲನ್ನು ತಂದು ನಾಯಿಯ ಮೈಮೇಲಿದ್ದ ನೀರನ್ನೆಲ್ಲ ಮೆಲ್ಲಗೆ ಒರೆಸಿದನು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅವನ ಅಮ್ಮ ಮಗನ ಕರುಣೆಯನ್ನು ನೋಡಿ ಮೆಚ್ಚಿಕೊಂಡರು. ನೋಡಿ, ಹೀಗೆ ಮಕ್ಕಳು ಈ ರೀತಿ ಕರುಣೆಯನ್ನು ತೋರಿಸಿ ಈ ರೀತಿ ಉತ್ತಮ ಕಾರ್ಯವನ್ನು ಮಾಡಿದಾಗ ಪಾಲಕ ಪೋಷಕರು ಅದನ್ನು ಗಮನಿಸಿ ಅದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಮೆಚ್ಚಿಕೊಳ್ತಾರಂತೆ. ಅಮ್ಮ ಬಿಸಿ ಹಾಲನ್ನು ತಂದು ಕೊಟ್ಟಾಗ ಹಸಿದಿದ್ದ ಆ ಪುಟ್ಟ ನಾಯಿಮರಿ ಹಾಲನ್ನು ಆತುರದಿಂದ ನೆಕ್ಕಿ ನೆಕ್ಕಿ ಕುಡಿಯಿತು. ಹಾಲು ಕುಡಿದು ಮೈಯೆಲ್ಲ ಒಣಗಿದ ಮೇಲೆ ಆ ನಾಯಿಮರಿಗೆ ಜೀವ ಬಂದಂತಾಯಿತು. ಅದು ತನ್ನ ಪುಟ್ಟ ಬಾಲವನ್ನು ಆಡಿಸುತ್ತಾ ಹುಡುಗನ ಕೈಗಳನ್ನು ನೆಕ್ಕಲು ಶುರು ಮಾಡಿತು. ಅಂದಿನಿಂದ ಆ ನಾಯಿಮರಿಗೆ ಆ ಹುಡುಗನೇ ಪ್ರಪಂಚವಾದನು. ಹುಡುಗನಿಗೆ ಅದು ಅತ್ಯಂತ ಪ್ರೀತಿಯ ಗೆಳೆಯನಾಯಿತು. ಇಬ್ಬರೂ ಪ್ರತಿದಿನ ಒಟ್ಟಿಗೆ ಆಟ ಆಡುತ್ತಾ ಸಂತೋಷದಿಂದ ಬಾಳಿದರು. ಒಳ್ಳೆ ಕಥೆ ಕೊಟ್ಟಿದ್ದಕ್ಕೆ ಧನ್ಯವಾದ ಮೇಡಮ್ ಅಂತ ಹೇಳಿದ್ದಾರೆ. ಖಂಡಿತ, ನಾನು ಕೇವಲ ಪ್ರಾರಂಭಿಸಿ ಕಳುಹಿಸಿದ ಕಥೆಯನ್ನು ನೀವು ಬಹಳಷ್ಟು ಸೊಗಸಾಗಿ ಅದರಲ್ಲಿಯ ಕಥೆಗೆ ಮೌಲ್ಯವನ್ನು ಸೇರಿಸಿ ನೀವು ಕಥೆಯನ್ನು ಮುಂದುವರಿಸಿ ಕಳಿಸಿದ್ದೀರಿ. ಬಹಳ ಸೊಗಸಾಗಿ ಇಂದು ಕಥೆಯನ್ನು ಮುಂದುವರಿಸಿ ಕಳಿಸಿದ್ದೀರಿ ಪುಟಾಣಿಗಳೇ. ಪುಟಾಣಿಗಳಿಗೆ ನಿಮಗೂ ಕೂಡ ಹಾಗೆ ನಿಮಗೆ ಪ್ರೋತ್ಸಾಹವನ್ನು ನೀಡಿ ನಿಮ್ಮಿಂದ ಕಥೆಯನ್ನು ತಾಳ್ಮೆಯಿಂದ ಕೇಳಿ ಅದನ್ನು ತಾಳ್ಮೆಯಿಂದ ಟೈಪ್ ಮಾಡಿ ನಮಗೆ ಕಳುಹಿಸಿದ ನಿಮ್ಮ ಪಾಲಕ ಪೋಷಕರಿಗೂ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನಷ್ಟು ಸಮಯಾವಕಾಶ ಇದೆ. ಇನ್ನು ಹತ್ತು ನಿಮಿಷಗಳ ಸಮಯಾವಕಾಶ ಇದೆ. ನೋಡೋಣ ಇನ್ನಷ್ಟು ಪುಟಾಣಿಗಳು, ಯಾರೆಲ್ಲ ಪುಟಾಣಿಗಳು ನಿಮ್ಮಿಂದ ಪ್ರೇರಣೆಯನ್ನು ಪಡೆದು ಕಥೆಯನ್ನು ಮುಂದುವರಿಸಿ ಕಳಿಸ್ತಾರೆ ಅಂತ. ಅವರುಗಳ ಕಥೆ ನಿರೀಕ್ಷಣೆಯಲ್ಲಿ ನಾನು ಇನ್ನು ಮತ್ತೊಂದು ಗೀತೆಯನ್ನು ನಿಮಗೆ ಕೇಳಿಸ್ತೇನೆ.
1: ಪುಟಾಣಿ,
2: ಏನಮ್ಮ,
1: ನೀ ಆನೆ ನೋಡಿದೀಯಲ್ಲ?
2: ನೋಡಿದೀನಿ.
1: ಹೇಗಿರುತ್ತೆ ಹೇಳು ಮತ್ತೆ?

0: ಇದೆಯಲ್ಲ ಅದು ಲಾರಿ ಆಗಿರುತ್ತೆ, ಕಣ್ಣೆಲ್ಲ ಸಣ್ಣ ಸಣ್ಣ ಗೋಲಿ ಆಗಿರುತ್ತೆ.
1: ನಿಂಗೆ ಇದೆಲ್ಲ ಹ್ಯಾಗ್ ಗೊತ್ತಾಯ್ತಪ್ಪ?
0: ನಮ್ಮ ಮಿಸ್ಸು ಆನೆ ಹಾಡ್ ಹೇಳ್ಕೊಟ್ಟಿದ್ದಾರೆ, ಅದ್ರಲ್ಲಿ ಇದೆಲ್ಲ ಬರುತ್ತೆ ಅಮ್ಮ.
1: ಓಹೋ,

ಕೆಳಗಡೆ ಇದಾಗಿತ್ತು ಇಂದಿನ ಕಥೆ ಕೇಳಿ ವಾಟ್ಸಪ್ ಸಂದೇಶದಲ್ಲಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಬಾಗೇನಾಳಿನಿಂದ ನಿತಿನ್ ಅವರು, ಪಂಡರಹಳ್ಳಿಯಿಂದ ಚಿರಂತ್ ಹಾಗೂ ಸುಕೃತ್, ಹನುಮಂತಾಪುರದಿಂದ ರುಕ್ಸಾನಾ ಹಾಗೂ ಸಿರಾಜ್, ಬಿಜಾಪುರದಿಂದ ಸಾಮ್ರಾಟ್ ಜಿಡ್ಡಿ, ಹಾಗೆಯೇ ಕೊಕ್ಕನೂರಿನಿಂದ ಅಮೃತ ಎಸ್ ಬಡಿಗೇರ, ಇಷ್ಟು ಪುಟಾಣಿಗಳು ಒಬ್ಬರಿಗಿಂತಲೂ ಒಬ್ಬರು ಬಹಳಷ್ಟು ಸೊಗಸಾಗಿ ಕಥೆಯನ್ನು ಮುಂದುವರಿಸಿ ಟೈಪ್ ಮಾಡಿ ಪೋಷಕರ ಸಹಾಯದೊಂದಿಗೆ ಟೈಪ್ ಮಾಡಿ ಕಳುಹಿಸಿದರು.

0: ಈ ಕಥೆಯನ್ನು ಮುಂದುವರಿಸಿದ ಪುಟಾಣಿಗಳಿಗೂ ಅದನ್ನು ತಾಳ್ಮೆಯಿಂದ ಕೇಳಿ ಸೊಗಸಾಗಿ ಟೈಪ್ ಮಾಡಿ ಕಳುಹಿಸಿದ ಪೋಷಕರಿಗೂ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳು. ಆಕಾಶವಾಣಿ ಚಿತ್ರದುರ್ಗ, ಇದೀಗ ವಾಣಿಜ್ಯ ಪ್ರಕಟಣೆಗಳು.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
1: ನಮನ ನಮನ
2: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ಬಿಲ್ಲು ಅಲ್ಲೇನೆ, ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೆ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 6:05 ಆಗುತ್ತಲಿದೆ. ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ, ಸಮಯ 6:10:20. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳತ್ತ ಒಂದು ಮಿಂಚು ನೋಟ. ಕೇಳುಗರೆ, ಇನ್ನು ಮುಂದೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಬಸ್ತಿಹಳ್ಳಿ ಗ್ರಾಮದ ಹನುಮಂತಪ್ಪ ಹಾಗೂ ಸಂಗಡಿಗರಿಂದ ತತ್ವಪದ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ನಮ್ಮ ನಿಲಯದಿಂದ. ಇದರಲ್ಲಿ ಸಮಗ್ರ ತೋಟಗಾರಿಕೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಯಲ್ಲದಕೆರೆ ಗ್ರಾಮದ ರೈತ ಮಹಿಳೆ ಎಸ್ ಸಹನಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮರುಳ ಸಿದ್ದೇಶ್. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ದರ್ಶನ. 8:00 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು. 8:45 ವಚನಗಳು. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಯುವವಾಣಿ. ಇದರಲ್ಲಿ ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 10:00 to 11:00. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಆಲಿಸಲಿದ್ದೀರಿ. ಇವಿಷ್ಟು ಈ ಸಂಜೆಯ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ಇನ್ನು ನಾಳೆಯ ದುರ್ಗೋದಯ ಪ್ರಸಾರದಲ್ಲಿ ಮುಂಜಾನೆ 6:10 ನಮ್ಮ ನಿಲಯದಿಂದ ಭಕ್ತಿ ಗೀತೆಗಳ ಕಾರ್ಯಕ್ರಮ ನಮನ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ವಿದ್ಯಾಭಾರತನಹಳ್ಳಿ ಅವರಿಂದ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿ ಗೀತೆಯೊಂದನ್ನು ಕೇಳಲಿದ್ದೀರಿ ನಮ್ಮ ನಿಲಯದಿಂದ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆಯೊಂದು ಬಿತ್ತರವಾಗಲಿದೆ. 6:50 ಆರೋಗ್ಯ ಬಿಂದು ವಿಷಯ. ಆಯುರ್ವೇದದ ಪ್ರಕಾರ ಕುಡಿಯುವ ನೀರು ಹೇಗಿರಬೇಕು, ಭಾಗವಹಿಸುತ್ತಾರೆ ಡಾಕ್ಟರ್ ಮಮತಾ ಮೂರ್ತಿ. 6:55 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು. 7:00 ದಿನಚರಿ. 7:15 ಭಾವತರಂಗ. 7:45 ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಭಾಗವಹಿಸುತ್ತಾರೆ ಡಾಕ್ಟರ್ ಶಿವಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವಮೊಗ್ಗದ ಆಯುಷ್ ಇಲಾಖೆ. 7:50 ಪದಬಂಧ ನೇರ ಫೋನಿನ ಕಾರ್ಯಕ್ರಮ. 8:30 ಕನ್ನಡ ಚಿತ್ರಗೀತೆಗಳು. 9:05 ನಲ್ನುಡಿ ದೊಡ್ಡರಂಗೇಗೌಡ ಅವರಿಂದ. 9:10 ಕಾಮನಬಿಲ್ಲು ಕಾರ್ಯಕ್ರಮ. 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮ. 10:00 ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ. 11:00 ಚಿಗುರು ಮಕ್ಕಳ ಕಾರ್ಯಕ್ರಮದಲ್ಲಿ ಮಕ್ಕಳ ವೈವಿಧ್ಯಮಯ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಬಾಲ ಪ್ರತಿಭೆಗಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಬಿತ್ತರವಾಗಲಿದೆ. 11:25 ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. 11:30 ಸಿನಿಮಾ ಕ್ಷೇತ್ರದ ಪರಿಚಯ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ. ಇನ್ನು ನಾಳೆ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ. 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ ಸಮಾಜಮುಖಿ ಉದ್ಯಮದ ಮುನ್ನಡೆ ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಇವರೊಂದಿಗೆ ಆಶಾ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕ್ಯಾನ್ಸರ್ ಚಿಕಿತ್ಸೆ ಕುರಿತು ಡಾಕ್ಟರ್ ಪ್ರಶಾಂತ್ ಅವರೊಂದಿಗೆ, ನಂತರ ಮೂಳೆ ಸಂಬಂಧಿಸಿದ ಚಿಕಿತ್ಸೆ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಸಂದರ್ಶನಗಳು ಬಿತ್ತರವಾಗಲಿವೆ. ಸಂದರ್ಶಕರು ಲತೀಶ್ ಪಾಲ್ದಾನೆ. 11:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮನೆ ಯೋಜನೆ ಕುರಿತು ಮಾಹಿತಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇನ್ನು ನಾಳೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. 5:30 ನೀವು ನೋಡಿದ ಸ್ಥಳ ಪ್ರವಾಸಿ ಸ್ಥಳಗಳ ಕುರಿತು ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಚಿಕ್ಕಪ್ಪನಹಳ್ಳಿ ಗ್ರಾಮದ ಗೌರಮ್ಮ ಹಾಗೂ ಸಂಗಡಿಗರಿಂದ ಬೀಸೋಕಲ್ಲಿನ ಪದ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಬರ ಪ್ರದೇಶಕ್ಕೆ ಸೂಕ್ತವಾದ ಗೋಡಂಬಿ ಬೆಳೆ ಕುರಿತು ಹಿರಿಯೂರಿನ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಕಿರೋರೆ ಅವರೊಂದಿಗೆ ಸಂದರ್ಶನ.

0: ಅರ್ಚನ ಸಂದರ್ಶಕರು ಜಗದೀಶ್ ಕೋಪನಹಳ್ಳಿ. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ. ವಚನಕಾರರ ಕಾಯಕ ತತ್ವ ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಇದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 8:00 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು, 8:45 ವಚನಗಳು, 9:15 ಭಾವಗೀತೆಗಳು, 9:30 ನಾಟಕ ಮಾಯಾಮೃಗ. ರಚನೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ, ಬಾನುಲಿ ರೂಪ ಎಸ್ಎಸ್ ಹಿರೇಮಠ್, ನಿರ್ಮಾಣ ರಮಾ ಎಸ್ ಹಿರೇಮಠ್. 10:00 11:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಆಲಿಸಲಿದ್ದೀರಿ. ಇವಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಚಿತ್ರದುರ್ಗ. ನಮ್ಮ ಮುಂದಿನ ಕಾರ್ಯಕ್ರಮಕ್ಕೂ ಮುನ್ನ ಕೆಲವು ಪ್ರಕಟಣೆಗಳು.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

ಚಿತ್ರದುರ್ಗ ತಾಲೂಕು ಬಸ್ತಿಹಳ್ಳಿ ಗ್ರಾಮದ ಹನುಮಂತಪ್ಪ ಮತ್ತು ಸಂಗಡಿಗರಿಂದ ತತ್ವಪದ ಕೇಳಿದಿರಿ. ಇದಾಗಿತ್ತು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ ಕೇಳಿಬರಲಿದೆ.

0: ಆಕಾಶವಾಣಿ ಸಮಯ 6:30:06. ವಿಜ್ಞಾನದ ಮುನ್ನಡೆ ದೀಪಾ ಎಂಬಿ ಅವರಿಂದ.
1: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಬಳಕೆ. ಗಣಿಗಾರಿಕೆ ಅಂದ್ರೆ ಮತ್ತೇನೂ ಅಲ್ಲ, ಭೂಮಿಯಲ್ಲಿ ಅಡಕವಾಗಿರುವಂತಹ ಅನೇಕ ಖನಿಜಗಳು, ಅದಿರುಗಳು, ಕಲ್ಲುಗಳನ್ನ ಹೊರತೆಗೆಯುವಂತಹ ಪ್ರಕ್ರಿಯೆ. ಸರಳವಾಗಿ ಹೇಳಬೇಕು ಅಂದ್ರೆ, ನಮ್ಮ ಮನೆಯಲ್ಲಿ ಬಳಸುವಂತಹ ಸ್ಟೀಲ್ ಪಾತ್ರೆ, ಲೋಟ, ತಟ್ಟೆಯನ್ನ ತಯಾರಿಸಬೇಕು ಅಂದ್ರೆ ಭೂಮಿಯ ಕೆಲವು ಪ್ರದೇಶಗಳಲ್ಲಿ ಅಡಕವಾಗಿರುವಂತಹ ಕಬ್ಬಿಣದ ಅದಿರನ್ನ ಹೊರಗೆ ತೆಗೆದು ಪುಡಿ ಮಾಡಿ ಅತ್ಯಂತ ಹೆಚ್ಚಿನ ಉಷ್ಣತೆಯನ್ನ ಕಾಯಿಸಿ ಶುದ್ಧ ಕಬ್ಬಿಣದ ಲೋಹವನ್ನ ಪಡೆಯಲಾಗುತ್ತೆ. ನಂತರ ಆ ಲೋಹದ ಜೊತೆಗೆ ಕಾರ್ಬನ್, ನಿಕಲ್, ಕ್ರೋಮಿಯಂನಂತಹ ಇತರ ಅಂಶಗಳನ್ನ ಸೇರಿಸಿ ಸ್ಟೀಲ್ ಪಾತ್ರೆಯನ್ನ ತಯಾರಿಸಲಾಗುತ್ತೆ. ಗಣಿಗಾರಿಕೆಗೆ ಇದೊಂದು ಉದಾಹರಣೆಯಷ್ಟೇ. ಚಿನ್ನ, ಡೈಮಂಡ್, ಪ್ಲಾಟಿನಂ ಲೋಹಗಳ ಕಟ್ಟಡಗಳ ನಿರ್ಮಾಣಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವ ಜಲ್ಲಿ, ಕಲ್ಲು, ಮರಳು, ಸಿಮೆಂಟ್, ಗ್ರಾನೈಟ್, ಔಷಧ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳು ಅಷ್ಟೇ ಯಾಕೆ, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ಗಳ ತಯಾರಿಕೆಗೆ ಬೇಕಾದ ಅನೇಕ ಲೋಹಗಳು, ಚಿಪ್ಗಳ ತಯಾರಿಕೆಗೆ ಬೇಕಾದ ಸಿಲಿಕಾನ್ ಅಂಶವು ಗಣಿಗಾರಿಕೆಯ ಉತ್ಪನ್ನಗಳೇ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗಣಿಗಾರಿಕೆ ಕ್ಷೇತ್ರವು ಲಾಭದಾಯಕವಾದಂತಹ ಉದ್ಯಮಗಳಲ್ಲಿ ಒಂದಾಗಿದ್ರೂ ಸಹ, ನಿರಂತರವಾಗಿ ಬಂಡವಾಳ, ಮೂಲಸೌಕರ್ಯಗಳನ್ನು ರೂಪಿಸುವುದು, ಗಣಿ ಕಾರ್ಮಿಕರ ಆರೋಗ್ಯ ಮತ್ತು ಸುರಕ್ಷತೆ ಹಾಗೂ ಪ್ರಮುಖವಾಗಿ ಗಣಿಗಾರಿಕೆಯಿಂದ ಪರಿಸರದ ಮೇಲೆ ಉಂಟಾಗುವಂತಹ ಪರಿಣಾಮಗಳ ಕುರಿತು ಕಾಳಜಿ ಮತ್ತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ. ಸರ್ಫೇಸ್ ಮೈನಿಂಗ್ ಇರಬಹುದು, ಅಂಡರ್ಗ್ರೌಂಡ್ ಮೈನಿಂಗ್ ಇರಬಹುದು ಮತ್ತು ಪ್ಲೇಸರ್ ಮೈನಿಂಗ್ ಸೇರಿದಂತೆ ಎಲ್ಲ ಬಗೆಯ ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿದ್ರೆ ಒಂದಷ್ಟು ಸವಾಲುಗಳನ್ನು ಸುಲಭವಾಗಿ ಎದುರಿಸಬಹುದು ಎನ್ನುತ್ತೆ ಸಂಶೋಧನೆ. ನೋಡಿ, ಮನುಷ್ಯ ತನ್ನದೇ ಬುದ್ಧಿಮತ್ತೆಯಿಂದ ಯಂತ್ರಗಳ ಬಳಿ ಕೆಲಸ ಮಾಡಿಸಲು ಕೃತಕ ಬುದ್ಧಿಮತ್ತೆಯನ್ನ ಇಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ಅಳವಡಿಸಿಕೊಳ್ತಾ ಇದ್ದಾನೆ. ಗಣಿಗಾರಿಕೆಯೂ ಕೂಡ ಇದರಿಂದ ಹೊರತಾಗಿಲ್ಲ. ಹಾಗಾದ್ರೆ ಗಣಿಗಾರಿಕೆಯ ಯಾವ ಕ್ಷೇತ್ರದಲ್ಲಿ ಹೇಗೆಲ್ಲ ಕೃತಕ ಬುದ್ಧಿಮತ್ತೆಯನ್ನ ಬಳಸ್ಕೊಳ್ಬಹುದು ಅಂತೀರಾ? ಯಾವುದೇ ಒಂದು ಗಣಿಗಾರಿಕೆಯ ಯೋಜನೆಯ ಪ್ರಮುಖ ಜೀವಾಳವೇ ಕಲ್ಲನ್ನ ಕೊರೆಯುವುದು ಮತ್ತು ಡೈನಮೈಟ್ನಂತಹ ಸ್ಫೋಟಕಗಳ ಸಹಾಯದಿಂದ ಆ ಕಲ್ಲನ್ನ ಸಿಡಿಸುವಂತಹದ್ದು. ಮೊದಲು ಕಲ್ಲುಗಳಲ್ಲಿ ಸಣ್ಣ ರಂಧ್ರಗಳನ್ನ ಮಾಡ್ತೀವಿ, ಅವುಗಳಲ್ಲಿ ಸ್ಫೋಟಕಗಳನ್ನ ತುಂಬ್ತೀವಿ. ಹೀಗೆ ಮ್ಯಾನ್ಯುಯಲ್ ಆಗಿ ಸಿಡಿಸೋದ್ರಿಂದ ಗಟ್ಟಿಯಾದ ಕಲ್ಲಿನ ಮೇಲ್ಮೈ ಮತ್ತು ಅವುಗಳ ರಚನೆಯಲ್ಲಿ ಬಿರುಕುಗಳು ಬಿಟ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚು. ಹಾಗಾಗಿ ಕೈಯಾರೆ ಮಾಡುವ ಇಂತಹ ಕೆಲಸಗಳ ಬದಲಾಗಿ ಆಟೋಮೇಟೆಡ್ ಡ್ರಿಲ್ಲರ್ಗಳನ್ನು ಬಳಸಬಹುದು ಮತ್ತು ಗಣಿ ಜಾಗಗಳ ಸರ್ವೆ ಮಾಡುವಂತಹ ಸಮಯದಲ್ಲಿ ಡ್ರೋನ್ಗಳ ಬಳಕೆಯನ್ನು ಮಾಡಿದಾಗ ಅಪಾಯಕಾರಿ ಸ್ಥಳಗಳಿಗೆ ಮನುಷ್ಯ ಹೋಗುವ ಸಂಭವವಿರುವುದಿಲ್ಲ ಮತ್ತು ಕ್ಯಾಮೆರಾಗಳ ಸಹಾಯದಿಂದ ನಿಖರವಾಗಿ ಅಳತೆಯನ್ನು ಪಡೆಯಬಹುದು. ಆಳವಾದ ಗಣಿಗಾರಿಕೆಯಲ್ಲಿ ದೂರ ನಿಯಂತ್ರಿತ ಅಥವಾ ಅರ್ಧ ಸ್ವಯಂಚಾಲಿತ ಅಥವಾ ಸಂಪೂರ್ಣ ಸ್ವಯಂಚಾಲಿತ ರೋಬಾಟ್ಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಛಾವಣಿ ಕುಸಿತ, ಅಪಾಯಕಾರಿ ಮತ್ತು ಸುಲಭವಾಗಿ ದಹಿಸಬಲ್ಲ ಅನಿಲಗಳ ಸೋರುವಿಕೆಯಂತಹ ಸಂಭವನೀಯ ದುರಂತಗಳನ್ನು ಕೂಡ ತಪ್ಪಿಸಬಹುದು. ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳ ಸಹಾಯದಿಂದ ತಯಾರಿಸಿದಂತಹ ಸೆನ್ಸರ್ಗಳ ಸಹಾಯದಿಂದ ಗಣಿಗಾರಿಕೆ ಜಾಗದ ಸುತ್ತಮುತ್ತಲಿನ ಪರಿಸರದಲ್ಲ ಆಗುವಂತಹ ಧೂಳು, ಉಷ್ಣತೆ, ಒತ್ತಡ ಇನ್ನು ಮುಂತಾದ ಅಂಶಗಳನ್ನು ಸುಲಭವಾಗಿ ಮತ್ತು ನಿಖರವಾಗಿ ಅಧ್ಯಯನ ನಡೆಸಬಹುದು. ಇನ್ನು ಗಣಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಹಿತದೃಷ್ಟಿಯಿಂದ ಎಐ ಬಳಸಿದ ಪರ್ಸನಲ್ ಕೇರ್ ಇಕ್ವಿಪ್ಮೆಂಟ್ಸ್ ಬಳಸೋದ್ರಿಂದ ಅವರ ಸಂಪೂರ್ಣ ಆರೋಗ್ಯದ ಮಾಹಿತಿಯನ್ನು ಪಡೆಯುತ್ತಾ ಇರಬಹುದು. ಇದರಿಂದ ಯಾವುದೇ ಕಾರ್ಮಿಕನ ಮೇಲೆ ಸಂಭವಿಸಬಹುದಾದ ಅಪಾಯದ ವಿರುದ್ಧ ತ್ವರಿತ ಎಚ್ಚರಿಕೆ ನೀಡಲು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಖನಿಜಗಳನ್ನು ಸಾಗಣೆ ಮಾಡುವ ವಾಹನಗಳಿಗೆ ಜಿಪಿಎಸ್ ಟ್ಯಾಗ್ಗಳನ್ನು ಅಳವಡಿಸುವುದರ ಮೂಲಕ ಅಕ್ರಮ ಸಾಗಾಣಿಕೆಯನ್ನು ಕೂಡ ತಡೆಗಟ್ಟಬಹುದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
2: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿಂಡ್ ಮ್ಯಾಥ್ಯೂ.

0: ಆಕಾಶವಾಣಿ ಚಿತ್ರದುರ್ಗ, ಸಮಯ 6:35. ಈಗ ಸೇವಾ ಮಾಹಿತಿ.
1: ವಿಶೇಷ ಆಯುರ್ವೇದ ತಪಾಸಣಾ ಶಿಬಿರವು ದಿನಾಂಕ 25/5/2026 ರಿಂದ 30

0: ಮೂವತ್ತು ಸೆಕೆಂಡುಗಳು. ಈಗ ಸೇವಾ ಮಾಹಿತಿ.
1: ವಿಶೇಷ ಆಯುರ್ವೇದ ತಪಾಸಣಾ ಶಿಬಿರವು ದಿನಾಂಕ 25/5/2026 30/6/2026 ನಡೆಯಲಿದ್ದು, ಬೆಳಗ್ಗೆ 9:00 to 9:30 ಉಚಿತ ತಪಾಸಣೆ ಸೌಲಭ್ಯ ಲಭ್ಯವಿರುತ್ತದೆ. ಈ ಶಿಬಿರದಲ್ಲಿ ತಪಾಸಣೆ ಹಾಗೂ ಸಲಹೆಗಳನ್ನ ಅನುಭವಿ ವೈದ್ಯರಾದ ಡಾಕ್ಟರ್ ನವೀನ್ ಬಿ ಸಜ್ಜನ್ ಹಾಗೂ ಡಾಕ್ಟರ್ ಜಗದೀಶ್ ಎಲ್ ಅವರು ನೀಡಲಿದ್ದಾರೆ. ಸ್ಥಳ: ಸುಶ್ರುತ ಆಯುರ್ವೇದ ಆಸ್ಪತ್ರೆ, ರೇವತಿ ಲಾಡ್ಜ್ ಹತ್ತಿರ, ಚಿತ್ರದುರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971000244 ಹಾಗೂ 9513908555.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಸೇವಾ ಮಾಹಿತಿ ಕೇಳಿದಿರಿ, ಆಕಾಶವಾಣಿ ಚಿತ್ರದುರ್ಗ. ಸಮಯ 6:37 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳಿಬರಲಿದೆ.

0: ರೀ ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
4: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಸಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳಿ.

0: ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಕಾರ್ಮಿಕರ ಕನಿಷ್ಠ ವೇತನವನ್ನು ಶೇಕಡ 60% ಏರಿಕೆ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ನಾಡಿನ ಶ್ರಮಿಕರ ಬಹುವರ್ಷಗಳ ಬೇಡಿಕೆಯನ್ನು ಈಡೇರಿಸಲಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಕಾರ್ಮಿಕರ ಕನಿಷ್ಠ ವೇತನದಿಂದ ರಾಜ್ಯದ 1 ಕೋಟಿಗೂ ಹೆಚ್ಚು ಕಾರ್ಮಿಕರಿಗೆ ಪ್ರಯೋಜನ ಸಿಗಲಿದೆ. ಈ ಅಧಿಸೂಚನೆಯು ರಾಜ್ಯದ ಅಸಂಘಟಿತ ವಲಯ ಹಾಗೂ ನಿರ್ದಿಷ್ಟ ವಲಯಗಳ ಕಾರ್ಮಿಕರಿಗೆ ಆರ್ಥಿಕ ಭದ್ರತೆ ಒದಗಿಸಲಿದೆ. ಕನಿಷ್ಠ ವೇತನ ನಿರ್ಧರಿಸುವಾಗ ಸುಪ್ರೀಂಕೋರ್ಟ್ ನ್ಯಾಯಪೀಠದ ನಿರ್ದೇಶನವನ್ನು ಪಾಲಿಸಿ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಈ ಮೊದಲಿದ್ದ 4 ವಲಯಗಳ ವರ್ಗೀಕರಣದ ಬದಲಾಗಿ ಇದೇ ಮೊದಲ ಬಾರಿಗೆ ಎಲ್ಲ ನಿಗದಿತ ಉದ್ಯೋಗಗಳನ್ನು ಒಂದೇ ಅಧಿಸೂಚನೆಯಡಿ ತರಲಾಗಿದೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗುವ ಮೂಲಕ ಕ್ರೀಡೆ, ಪ್ರವಾಸೋದ್ಯಮ, ಉದ್ಯೋಗ ಸೃಷ್ಟಿ, ಆರ್ಥಿಕ ಬೆಳವಣಿಗೆ ಸೇರಿದಂತೆ ಈ ಭಾಗದ ಸಮಗ್ರ ಅಭಿವೃದ್ದಿಗೆ ಮುಂದಡಿ ಇಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅವರು ಇಂದು ವಸತಿ ಇಲಾಖೆ, ಕರ್ನಾಟಕ ಗೃಹ ಮಂಡಳಿ ಜಂಟಿಯಾಗಿ ಬೆಂಗಳೂರಿನ ಸೂರ್ಯ ಗ್ರಾಮದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟೀಯ ಕ್ರಿಕೆಟ್ ಸ್ಟೇಡಿಯಂ ಶಂಕುಸ್ಥಾಪನೆ, ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆಗೆ ಚಾಲನೆ, ಸೂರ್ಯ ಶೈನ್, ಸೂರ್ಯ ಡಿವೈನ್ ವಸತಿ ಸಮುಚ್ಚಯ ಕಾಮಗಾರಿಗಳ ಶಂಕುಸ್ಥಾಪನೆ, ವಸತಿ ಯೋಜನೆಗೆ ಭೂಮಿ ನೀಡಿದ ಭೂ ಮಾಲೀಕರಿಗೆ ಸಾಂಕೇತಿಕ ನಿವೇಶನ ಹಂಚಿಕೆ ಕಾರ್ಯಕ್ರಮ ಉದ್ಘಾಟಿಸಿದರು. ಇಲ್ಲಿಯವರೆಗೂ ಕೇವಲ ವಸತಿ ನಿರ್ಮಾಣ ಮಾಡುತ್ತಿದ್ದ ವಸತಿ ಇಲಾಖೆ ಮತ್ತು ಕೆಎಚ್ಪಿ ಈಗ 80,000 ಆಸನ ವ್ಯವಸ್ಥೆಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗಿರುವುದು ಪ್ರಗತಿಯ ದೂರದೃಷ್ಟಿಯಾಗಿದೆ. ಇದು ದೇಶದ 2ನೇ ದೊಡ್ಡ ಕ್ರೀಡಾಂಗಣವಾಗಿದೆ ಎಂದು ಅವರು ತಿಳಿಸಿದ್ದಾರೆ.
1: ಇಂತಹ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣ ಆಗಿರುವುದರಿಂದ ಈ ಭಾಗದಲ್ಲಿ ಪ್ರವಾಸೋದ್ಯಮ ಬೆಳೆಯುತ್ತದೆ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಡಿಮೆ ದರದಲ್ಲಿ ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥದ್ದು, ನಿವೇಶನಗಳನ್ನು ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅವರ ಜೀವಮಾನದಲ್ಲಿ ಒಂದು ಮನೆ ಎತ್ತಿ ಮೇಲೆ ಒಂದು ಸೂರ್ಯ ಇರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಸೆ.
0: ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗಿ ಜಿಗಣಿ ಹೋಬಳಿಯ ಪ್ರಮುಖ ಸಂಪರ್ಕ ರಸ್ತೆ ನಿರ್ಮಾಣಕ್ಕೂ ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಜಿ ಪರಮೇಶ್ವರ್, ವಸತಿ ಸಚಿವ ಜಮೀರ್ ಅಹಮದ್, ಕೆಎಚ್ಪಿ ಅಧ್ಯಕ್ಷ ಶಾಸಕ ಶಿವಲಿಂಗೇಗೌಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶ್ವದಾದ್ಯಂತ ಇದೀಗ ಎಬೋಲಾ ಆತಂಕ ಎದುರಾಗಿದ್ದು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪ್ರಕಟಿಸಿದೆ. ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಬಿಡುಗಡೆ ಮಾಡಿದೆ. ಎಬೋಲಾ ನಿಯಂತ್ರಣಕ್ಕೆ ಮಾರ್ಗಸೂಚಿ ಜೊತೆಗೆ ಪಾಸಿಟಿವ್ ಕಂಡುಬಂದ ವ್ಯಕ್ತಿಗಳಿಗೆ ಚಿಕಿತ್ಸೆ ನೀಡಲು ಬೆಂಗಳೂರಿನ ರಾಜೀವ್ ಗಾಂಧಿ, ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗಳನ್ನು ಗುರುತು ಮಾಡಲಾಗಿದೆ. ಸಾರ್ವಜನಿಕರು ವದಂತಿಗೆ ಕಿವಿಗೊಡದೆ ಆತಂಕಕ್ಕೆ ಒಳಗಾಗದಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ಸರ್ಕಾರ ಎಲ್ಲಾ ರೀತಿಯ ಮುಂಜಾಗ್ರತೆ ವಹಿಸಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ರಹಿತ ನೇಮಕಾತಿ ಪ್ರಕ್ರಿಯೆಗೆ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ರೋಜ್ಗಾರ್ ಮೇಳದಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ದೇಶದಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. ಇಂದು ನೇಮಕಗೊಂಡ ಅಭ್ಯರ್ಥಿಗಳು ಸಾರ್ವಜನಿಕ ಸೇವೆಯಲ್ಲಿ ನಿಷ್ಠ, ಪ್ರಾಮಾಣಿಕತೆ ಹಾಗೂ ಸಮರ್ಥನಾ ಭಾವದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ.
2: The coal, how much coal we have as of now, whatever today we require, if that is mined, we have coal enough for 350 years. So, hamara naam bhi yaad nahi rahega. Tab tak 350 years tak. Itna generation chale jayega, lekin le jayega. Hamare paas itna koila hai, lekin Modi ji aane se pehle electrification nahi hua tha. Bahut jyada, bahut badi praman mein, in a very big way, diesel was being used. Today, that is being replaced by almost 99%, I believe, that is being converted into electrification.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ 60% ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ.

0: ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವುದು ರಾಜ್ಯ ಸರ್ಕಾರದ ಪ್ರಮುಖ ಕರ್ತವ್ಯವಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರ ನಿವಾಸಕ್ಕೆ ಭೇಟಿ ನೀಡಿದ ಸಚಿವರು ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಣ ಇಲಾಖೆಯಲ್ಲಿ ತಂದಿರುವ ಗಂಭೀರ ಸುಧಾರಣೆಗಳ ಫಲವಾಗಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೂ ಶಿಕ್ಷಣ ಮಟ್ಟ ಸುಧಾರಿಸಿದೆ ಎಂದು ಅವರು ಸಮರ್ಥಿಸಿಕೊಂಡರು. ಮಕ್ಕಳಿಗೆ ಕಲೆ, ನಾಟಕ ಹಾಗೂ ಸಾಹಿತ್ಯದ ಅರಿವು ಮೂಡಿಸುವ ಕುರಿತು ಮತ್ತು ಕೆಪಿಎಸ್ ಶಿಕ್ಷಣದ ಕುರಿತು ದೇವನೂರು ಮಹಾದೇವ ಅವರು ಮಹತ್ವದ ಸಲಹೆಗಳನ್ನು ನೀಡಿದ್ದಾರೆ ಎಂದು ಸಚಿವರು ತಿಳಿಸಿದರು. ಎಲ್ಲರೂ ಕನ್ನಡ ಶಾಲೆಗಳತ್ತ ಮುಖ ಮಾಡಬೇಕು ಎಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಆಳಂದ ಮಶಾಕ್ ದರ್ಗಾ ಪ್ರಕರಣದಲ್ಲಿನ ಆರೋಪಿಗಳ ವಿರುದ್ದದ ಪ್ರಕರಣಗಳನ್ನು ಹಿಂಪಡೆಯುವ ಮೂಲಕ ಕಾಂಗ್ರೆಸ್ ಮತ ಬ್ಯಾಂಕ್ ರಾಜಕಾರಣ ಮಾಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ರಾಜ್ಯದ ಭದ್ರತೆಗೆ ಅಪಾಯ ತಂದೊಡ್ಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಪೆಟ್ರೋಲ್, ಡೀಸೆಲ್ನಿಂದ ಸರ್ಕಾರಕ್ಕೆ ಬರುತ್ತಿರುವ ತೆರಿಗೆಯ ಹಣದಲ್ಲಿ ಪೆಟ್ರೋಲ್ ಬೆಲೆ ಕಡಿತ ಮಾಡುವಂತೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಅನ್ನದಾತರ ಹಿತಾಸಕ್ತಿ ಕಡೆಗಣಿಸಲು ಅವಕಾಶ ನೀಡುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿರುವುದರ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆ ಕುರಿತಂತೆ ಚರ್ಚೆಯಾಗಿದ್ದು, ದೇವೇಗೌಡರನ್ನು ರಾಜ್ಯಸಭೆಗೆ ಕಳುಹಿಸಲು ಬಿಜೆಪಿ ವಿರೋಧಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇವೇಗೌಡರಿಗೆ ಅವಕಾಶ ನೀಡುವ ನಿರ್ಧಾರ ರಾಷ್ಟೀಯ ನಾಯಕರದ್ದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜನರ ಒಳಿತಿಗಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲಿ ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆಯಾಗಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಗದಗ, ಧಾರವಾಡದಲ್ಲೂ ಆಲಿಕಲ್ಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿತ್ರದುರ್ಗ, ತುಮಕೂರು, ದಾವಣಗೆರೆಯ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಹಗುರದಿಂದ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು, ಕೆಲವು ಪ್ರದೇಶಗಳಲ್ಲಿ ರಾತ್ರಿ ವೇಳೆ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಭಾರತೀಯ ವಾಯುಪಡೆಯ ಪ್ರತಿಷ್ಠಿತ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಇದೇ 26ರಂದು ತನ್ನ 30ನೇ ವಾರ್ಷಿಕೋತ್ಸವ ಆಚರಿಸಲಿದೆ. ಭಾರತೀಯ ವಾಯುಪಡೆಯ ರಾಯಭಾರಿಗಳು ಎಂದು ಖ್ಯಾತಿ ಹೊಂದಿರುವ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಬಾನಂಗಳದಲ್ಲಿ ಚಮತ್ಕಾರ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ ಹೆಚ್ಸಿ ಮಹಾದೇವಪ್ಪ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಈ ಹಿಂದೆಯೂ ನಡೆಯುತ್ತಿತ್ತು, ಆದರೆ ಬಿಜೆಪಿ ಮಾಡುತ್ತಿರುವ ವಿಧಾನವೇ ಬೇರೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳಲು ಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡ 60ರಷ್ಟು ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ, ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
1: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ತೋಟಗಾರಿಕೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಯಲ್ಲದಕೆರೆ ಗ್ರಾಮದ ರೈತ ಮಹಿಳೆ ಎಸ್ ಸಹನಾ ಅವರೊಂದಿಗಿನ ಸಂದರ್ಶನ ಕೇಳಿ ಬರಲಿದೆ.
3: ಚಿತ್ರದುರ್ಗದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕಲಾಸುರಭಿ ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಕಲಾಗಿದೆ. ಮಾರಾಟ ಮೇಳದಲ್ಲಿ ಬಾಗಲ್ಪುರಿ ಸಿಲ್ಕ್ ಸೀರೆ, ಡ್ರೆಸ್ ಮಟೀರಿಯಲ್, ಜೈಪುರಿ ಬೆಡ್ಶೀಟ್, ಬೆಂಗಾಲಿ ಕಾಟನ್ ಸ್ಯಾರಿ, ಸಾರಂಗ್ಪುರ್ ಫರ್ನಿಚರ್, ರಾಜಸ್ಥಾನ್ ಕಾಟನ್ ಟಾಪ್, ನೈಟಿ, ಖಾದಿ ಶರ್ಟ್ಸ್, ಟಾಪ್ಸ್ ದೊರೆಯುತ್ತವೆ. ಹಳೆಯ ಜರಿ ಮತ್ತು ರೇಷ್ಮೆ ಸೀರೆಗಳನ್ನ ಕೊಟ್ಟರೆ ಬದಲಿಗೆ ನಿಮಗೆ ತಕ್ಷಣ ಹಣ ನೀಡಲಾಗುವುದು. ಸ್ಥಳ ಗಾಯತ್ರಿ ಕಲ್ಯಾಣ ಮಂಟಪ, ಗಾಯತ್ರಿ ಸರ್ಕಲ್, ಚಿತ್ರದುರ್ಗ.
4: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
5: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
5: ಸೂರ್ಯ ಬಂದನೆ
3: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
6: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ

0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ.
1: ನಿಮ್ಗೆ ಕಾಲೇಜ್ನ ದಿನಗಳು ನೆನಪಿದ್ಯಾ?
2: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
1: ಬ್ಯಾಂಕ್ ಅಕೌಂಟ್ ಹಳೇದು ಕೂಡ ಹುಡುಕಬಹುದು.
3: ಎಲ್ಲಿ ಹುಡುಕೋದು?
1: ಉದ್ಗಮ್ನಲ್ಲಿ. RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ, ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
3: ಓ,
1: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
3: ಇಂದೇ ಸರ್ಚ್ ಮಾಡ್ತೀನಿ.
1: ಇವತ್ತು ಚಹಾ ನೀನ್ ಕುಡಿಸ್ಬೇಕು.
0: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
0: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
0: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300000 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24x7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿ ಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.

0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ
1: ನಿಮ್ಗೆ ಕಾಲೇಜ್ ದಿನಗಳು ನೆನಪಿದ್ಯಾ
2: ಅರೆ ಕಾಲೇಜಿನ ನೆನಪು ಬಿಡು ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ
1: ಬ್ಯಾಂಕ್ ಅಕೌಂಟ್ ಹಳೆದು ಕೂಡ ಹುಡುಕಬಹುದು
3: ಎಲ್ಲಿ ಹುಡುಕೋದು
1: ಉದ್ಗಮ್ ನಲ್ಲಿ RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು
3: ಓ
1: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ
3: ಇಂದೇ ಸರ್ಚ್ ಮಾಡ್ತೀನಿ
1: ಇವತ್ತು ಚಹಾ ನೀನ್ ಕುಡಿಸ್ಬೇಕು
4: RBI ಹೇಳುತ್ತೆ
5: ಜಾಣರಾಗಿರಿ ಜಾಗರೂಕರಾಗಿರಿ
6: ಕೃಷಿಕ ಬಾಂಧವರೇ ಈಗ ಕೇಳಿ ಸಮಗ್ರ ತೋಟಗಾರಿಕೆ ಕೃಷಿಯಲ್ಲಿನ ಅನುಭವಗಳನ್ನು ಕುರಿತು ಹಿರಿಯೂರು ತಾಲೂಕು ಯಲ್ಲದಕೆರೆ ಗ್ರಾಮದ ರೈತ ಮಹಿಳೆ ಎಸ್ ಸಹನಾ ಅವರೊಂದಿಗಿನ ಸಂದರ್ಶನ.
7: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಹಿರಿಯೂರು ತಾಲೂಕಿನ ಯಲ್ಲದಕೆರೆ ಗ್ರಾಮದ ಸಹನಾ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸಮಗ್ರ ತೋಟಗಾರಿಕಾ ಕೃಷಿಯನ್ನ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಸಾಕಷ್ಟು ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸಹನಾ ಅವರೇ.
8: ನಮಸ್ತೆ ಸರ್.

0: ಸಹನಾ ಅವರೇ, ಈ ಕೃಷಿ ವೃತ್ತಿ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ?
1: ಮುಂಚೆಯಿಂದನೂ ನಾವು ಕೃಷಿ ಮಾಡಿಲ್ಲ. ಸೊ ನಮ್ಮ ಮದ್ವೆ ಆದ್ಮೇಲೆ ನಮ್ಮ ಹಸ್ಬೆಂಡ್ ನಮ್ಮ ಮಾವರ್ನೆಲ್ಲ ನೋಡ್ಕೊಂಡು ಕೃಷಿಲಿ ಏನೋ ಒಂದು ಸಾಧನೆ ಮಾಡ್ಬೇಕು, ಏನೋ ಒಂದ್ ಮಾಡ್ಬೇಕು ಅಂತ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಸರ್.
0: ಈಗ ನಿಮ್ಮ ಒಂದು ಗಂಡನ ಮನೆಯಲ್ಲಿ ಬಂದ ಮೇಲೆ ಕೃಷಿ ಕಲ್ತ್ಕೊಂಡಿದ್ದೀರಿ
1: ಸರ್?
0: ನಿಮ್ಮ ತಂದೆಯವರ ಮನೆಯಲ್ಲಿ ನಿಮ್ಮ ಒಂದು ಬಾಲ್ಯದ ಜೀವನ ಹೇಗೆ ಕಳೆದ್ರಿ, ಇದ್ರ ಬಗ್ಗೆ ಹೇಳಿ
1: ಸರ್. ನಾವು ಮುಂಚೆ ಎಲ್ಲ ಕಾಲೇಜ್ ಹೋಗಿ ಓದ್ಕೊಂಡು ಹೋಗ್ತಾ ಇದ್ವಿ, ಬಟ್ ಕೃಷಿ ಬಗ್ಗೆ ನಮ್ಗೆ ಅಷ್ಟೊಂದು ಐಡಿಯಾ ಇರ್ಲಿಲ್ಲ. ಅಲ್ಲಿ ನಮ್ಮ ಅಪ್ಪರದು ಜಮೀನ್ ಇತ್ತು, ಬಟ್ ಅಲ್ಲಿ ಮಾಡಿಲ್ಲ. ಓದು ಮುಗಿಸಿದ್ಮೇಲೆ ನಮ್ಮ ಅಮ್ಮವರು ನಮ್ಗೆ ಮದುವೆ ಮಾಡಿಕೊಟ್ರು. ಸೊ ಅಲ್ಲಿಂದ ಬಂದ್ಮೇಲೆ ನಾವು ನಮ್ಮ ಹಸ್ಬೆಂಡ್ ನಮ್ಮ ಮಾವರು ಮಾಡೋದ್ ನೋಡಿ ನಾವು ಕೃಷಿ ವೃತ್ತಿಯಲ್ಲಿ ತೊಡಗೊಂಡಿದೀವಿ ಸರ್.
0: ಈಗ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಅಂತಂದ್ರೆ ಏನ್ ಮಾಡಿದ್ರೆ ನೀವು
1: ಸರ್? ಪಿ ಯು ಸಿ ಮುಗಿಸಿದೀನಿ ಸರ್.
0: ಈಗ ಪಿ ಯು ಸಿ ತನಕ ವಿದ್ಯಾಭ್ಯಾಸ ಮಾಡ್ಕೊಂಡಂತವ್ರು ಯಾಕೆ ಅಲ್ಲಿಗೆ ನೀವು ಮೊಟಕುಗೊಳಿಸಿದ್ರ
1: ಸರ್? ಮನೆಯಲ್ಲಿ ಇದೇ ತರ ನೀವು ಒಂದು ಹೆಣ್ಣು ಮಗು ಇದೆ ಅಂದ್ರೆ 18 ವರ್ಷ ತುಂಬ ತಕ್ಷಣನೇ ಮದ್ವೆ ಮಾಡ್ಬೇಕು ಅನ್ನೋ ಅಪ್ಪ ಅಮ್ಮಗೆ ಜವಾಬ್ದಾರಿ ಬರುತ್ತಲ್ವಾ ಸರ್? ಸೊ ಅದಕ್ಕೆ ಮಾಡಿದ್ರು ಸರ್. ಅವರು
0: ನಿಮ್ಗೆ ಓದ್ಬೇಕಂತ ಆಸಕ್ತಿ ಇತ್ತು
1: ಸರ್? ಆಸಕ್ತಿ ಇತ್ತು ಸರ್, ಬಟ್ ಮನೆ ಕಾರಣದಿಂದ ಅಪ್ಪ ಅಮ್ಮನ ಕಾರಣದಿಂದ ಆಗ್ಬೇಕಾಗಿತ್ತು. ಸೊ ಆದ್ವಿ ಸರ್.
0: ಹೆಂಗಪ್ಪ ಅಂತಂದ್ರೆ ಹೆಣ್ಮಕ್ಳು ಅಂದ ತಕ್ಷಣಕ್ಕೆ ಒಂದ್ ಏಜ್ ಬಂದ ತಕ್ಷಣ ಮದುವೆ ಮಾಡಿಕೊಟ್ಟು ಅಲ್ಲಿಗೆ ಅವರ ಜವಾಬ್ದಾರಿ ಮುಗೀತು ಅನ್ನುವಂತ ಮಟ್ಟಿಗೆ ಇನ್ನೂ ಹಳ್ಳಿಗಳಲ್ಲಿ ಇದೆಯಲ್ಲ?
1: ಹೌದು ಸರ್, ಹೌದೌದು ಸರ್.
0: ಏನ್ ಅನ್ಸುತ್ತೆ ನಿಮ್ಗೆ ವಿದ್ಯಾಭ್ಯಾಸದಿಂದ ದೂರ ಆದ್ರಲ್ಲ
1: ಸರ್? ಈಗ ವಿದ್ಯಾಭ್ಯಾಸ ಮುಂದ್ ಕೊಟ್ಟಿದ್ರೆ ನಾವಿನ್ನು ಮಾಡ್ತಾ ಇದ್ವಿ, ಓದ್ತಿದ್ವಿ, ನಾವಿನ್ನು ಓದ್ತಾ ಇದ್ದೆ. ಬಟ್ ಏನಪ್ಪಾ ಅಂದ್ರೆ ಮನೆಯಲ್ಲಿ ಹಾಗು ಮದ್ವೆ ಆಗು, ಒಳ್ಳೆ ಹುಡುಗ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಮದ್ವೆ
0: ಮಾಡ್ಬಿಟ್ಟಿ ಸರ್.
1: ಸರ್ ನಾನ್ ತಗೊಂಡಿದ್ದು ಕಾಮರ್ಸ್ ಸ್ಟೂಡೆಂಟ್, ನನ್ಗೆ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ಬೇಕು ಅನ್ನೋ ತುಂಬಾ ಆಸಕ್ತಿ ಇತ್ತು, ಬಟ್ ಅದ ಆಗ್ಲಿಲ್ಲ. ಈಗ ಕೃಷಿಲಿ ನಾನು ಇದೀನಿ, ಇದು ಚೆನ್ನಾಗಿ ಹೋಗ್ತಾ ಇದೆ ಸರ್.
0: ಈಗ ಬಾಲ್ಯದಲ್ಲಿ ನಿಮ್ಗೆ ವಿದ್ಯಾಭ್ಯಾಸ ಮಾಡಿದಂತವ್ರು ಕೃಷಿ ಗೊತ್ತಿಲ್ಲ ಅಂತ ಹೇಳಿದ್ರ? ಹೌದಾ?
1: ಹೌದು ಸರ್.
0: ನಿಮ್ಮ ಗಂಡನ ಮನೆಯಲ್ಲಿ ಯಾವ ರೀತಿ ಕಲ್ತ್ಕೊಂಡ್ರೆ ಕೃಷಿ ಬದುಕು
1: ಸರ್? ಕೃಷಿ ಬದುಕು ಅಂದ್ರೆ ಫಸ್ಟ್ ನಮ್ಮವು ಎಮ್ಮೆಗಳಿದ್ವು, ಎಮ್ಮೆ ತೋಟ ಅಂದ್ರೆ ಈಗ ಬಾಳೆ ಅಡಿಕೆ ರಾಗಿ ಹಾಕ್ತಾ ಇದ್ರು, ನವಣೆ ಹಾಕ್ತಾ ಇದ್ರು, ಪ್ರತಿಯೊಂದು ಎಲ್ಲಾ ದೀರ್ಘಾವಧಿ ಬೆಳೆನೂ ಮಾಡ್ತಾ ಇದ್ರು, ಅಲ್ಪಾವಧಿ ಬೆಳೆನೂ ಮಾಡ್ತಾ ಇದ್ರು. ಸೊ ಅದು ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ಮನೆಯವರು ಎಲ್ಲ ಮಾಡ್ತಾ ಇದ್ರಲ್ವಾ, ಸೊ ಅವಾಗ ನಾನು ಹೋಗ್ಬಿಟ್ಟು ನೋಡಿ ಕಲ್ತಿರೋದು ಸರ್.
0: ಫಸ್ಟ್ಗೆ ನಿಮ್ಗೆ ಕಷ್ಟ ಆಯ್ತಾ?
1: ಇಲ್ಲ ಸರ್, ನಂಗೆ ಕಷ್ಟ ಏನಾಗಿಲ್ಲ. ಈಗ ಯಾವ್ದೇ ಒಂದ್ ಕೆಲಸ ಮಾಡಿದ್ರು ನಾವು ಕಷ್ಟದಿಂದಾನೇ ಮಾಡ್ಬೇಕಲ್ವಾ ಸರ್? ಅದನ್ನೇ ಅದ್ರಲ್ಲೇ ಸುಖ ಕಾಣ್ಬೇಕಲ್ವಾ, ಅದಕ್ಕೆ ನಾವು ಅದ್ರಲ್ಲೇ ತೊಡಗೊಂಡ್ವಿ.
0: ಈಗ ಹೇಳಿದ್ರ ನೀವು ಈಗ ಒಳ್ಳೆಯ ಒಂದು ಕೃಷಿ ಬದುಕನ್ನ ಕಟ್ಟಿಕೊಂಡಿದ್ದೀವಿ, ಈಗ ಒಳ್ಳೆಯ ಒಂದು ತೋಟಗಾರಿಕಾ ಒಂದು ಬೆಳೆಗಳನ್ನ ಬೆಳೀತಾ ಇದ್ದೀವಿ ಅಂತ ಹೇಳಿದ್ರ. ಈಗ ತೋಟಗಾರಿಕಾ ಬೆಳೆಗಳು ಅಂತಂದ್ರೆ ಯಾವ್ಯಾವ ಬೆಳೆಗಳು ಬೆಳೀತಾ ಇದೀರ
1: ಸರ್? ನಾವು ಅಡಿಕೆ ಬೆಳೀತಾ ಇದೀವಿ, ಬಾಳೆ ಇದೆ, ಪಪ್ಪಾಯ ಇದೆ, ಆಮೇಲೆ ರಾಗಿ ಬೆಳಿತೀವಿ, ಜೋಳ ಬೆಳಿತೀವಿ, ನವಣೆ ಬೆಳೆದಿದ್ದೀವಿ, ಈರುಳ್ಳಿ ಬೆಳೆದಿದ್ದೀವಿ. ಸೊ ಈ ತರ ಅಲ್ಪಾವಧಿ ಬೆಳೆ ದೀರ್ಘಾವಧಿ ಬೆಳೆ ಎರಡೂ ಬೆಳಿತೀವಿ ಸರ್, ಒಂದಕ್ಕೆ ಸೀಮಿತ ಆಗ್ಬಾರ್ದಲ್ವಾ, ಸೊ ಎಲ್ಲ ಬೆಳೆನು ಬೆಳೀತಾ ಇದೀವಿ.
0: ಈಗ ಅಡಿಕೆ ಅಂತಂದ್ರೆ ಎಷ್ಟೆಕರೆ ಹಾಕಿದ್ರ ನೀವು
1: ಸರ್? ಅಡಿಕೆ ಅಂದ್ರೆ ಈಗ ಟೋಟಲ್ 2600 ಗಿಡ ಇದಾವೆ ಸರ್.
0: ಈಗ ಅಡಿಕೆ ಸಸಿ ಎಲ್ಲಿಂದ ತಂದ್ರ
1: ಸರ್? ಸಸಿನ ನಾವು ನಮ್ಮ ಅತ್ತೆಯವರ ಊರಿಂದ ತಗೊಂಬಂದಿರೋದು, ಅದು ಶಿರಾ ಕಡೆಯಿಂದ ಸರ್ ಸಸಿ ತಗೊಂಬಂದಿರೋ.
0: ಅಲ್ಲಿ ಅಂದ್ರೆ ನೀವೇ ಗೋಟ್ ತಂದ ಸಸಿ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ?
1: ಗೋಟ್ನ ಕಿತ್ಕೊಂಬಂದ್ಬಿಟ್ಟು ಒಂದ್ ಮಳ್ಳು ಇರುತ್ತಲ್ವಾ, ಮಳ್ಳು ಮತ್ತೆ ಈಗ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಗೋಟ್ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಗೋಣಿ ಚೀಲ ಎಲ್ಲ ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅದು ಮೂಲೆ ಮೊಳಕೆ ಬರುತ್ತೆ ಸರ್. ಆ ಮೊಳಕೆ ತಗೊಂಡು ನಾವು ಒಂದು ಮಣ್ಣು ಅಂದ್ರೆ ಮೆತ್ತಗಿರುತ್ತಲ್ಲ ಮಣ್ಣು, ಆತರ ಮಣ್ಣಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಅದು ಸಸಿ ಆಗ್ಬಿಡುತ್ತೆ ಸರ್. ಅಲ್ಲಿ
0: ಈಗ ಬೇರೆ ರೈತರಿಗೂ ಮಾರಾಟ ಮಾಡ್ತೀರಾ, ನಿಮ್ಗೆ ಅಷ್ಟೇ ಮಾಡ್ಕೊಳ್ತೀರಾ ಸಸಿನ
1: ಸರ್? ನಾವು ಬೇರೆ ರೈತರಿಗೂ ಮಾಡಿದೀವಿ ಸರ್, ಅಂದ್ರೆ ವರ್ಷಕ್ಕೆ ಇಷ್ಟು ಅಂತ ಮಾಡ್ತೀವಿ ಸರ್, ಅಷ್ಟಕ್ಕೆ ನಾವು ಕೊಟ್ಬಿಡ್ತೀವಿ.
0: ಈಗ ನಿಮ್ಗೆ ಎಷ್ಟು ಬೇಕು ಅವನ್ನ
1: ಬಳಸ್ಕೊಂಡು? ಹೌದು ಸರ್.
0: ಅಂದ್ರೆ ಎಲ್ಲೇ ಒಂದ್ ಕಡೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಬೇಕು ಅಂತ ಅನಿಸ್ತಿಲ್ಲ ನಿಮ್ಗೆ? 10,000-20,000 ಗಟ್ಟಲೆ ಸಸಿಗಳ್ಡ
1: ಸರ್? 10,000-20,000 ಸಸಿ ಬೇಕು ಅಂದ್ರೆ ಲೇಬರ್ ಬೇಕಾಗುತ್ತೆ ಸರ್, ಮಣ್ಣು ಚೆನ್ನಾಗಿರ್ಬೇಕು. ಸೊ ನಮ್ ಕಡೆ ಮಣ್ಣು ಅಷ್ಟು ಇದಿಲ್ಲ, ಸೊ ಎಲ್ಲಾದ್ರೂ ಹುಟ್ಟಲ್ವಾ ಸರ್. ಸೊ ಅದಕ್ಕೆ ಏನ್ ಮಾಡ್ತೀವಿ ನಾವು, ಒಂದ್ ಸ್ವಲ್ಪ ಎಷ್ಟು ಬೇಕೋ ಅಷ್ಟು
0: ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ
1: ಅಷ್ಟು ಮಾಡ್ಕೊಂತೀವಿ ಸರ್.
0: ಅಡಿಕೆಯನ್ನೇ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಹಾಕ್ಬೇಕು ಅಂತ
1: ಸರ್? ಅಡಿಕೆ ಅಂತ ಅಂತಲ್ಲ, ಈಗ ನಾವೆಲ್ಲ ಬೆಳೆನೂ ಬೆಳಿತಿದೀವಲ್ಲ ಸರ್.
0: ಹೆಚ್ಚಾಗಿ ಅಡಿಕೆನ ನೀವು ಬೆಳೀತಾ ಇದ್ರಿ?
1: ಹೌದು.
0: ಯಾಕೆ ಈಗ ಸಾಕಷ್ಟು ತೋಟಗಾರಿಕಾ ದೀರ್ಘಕಾಲದ ಒಂದು ಬೆಳೆಗಳು ಇದ್ದಾವೆ
1: ಸರ್? ಈಗ ದೀರ್ಘಾವಧಿ ಬೆಳೆಗಳು ಇದಾವೆ, ಬಟ್ ಇವು ಅಲ್ಪಾವಧಿ ಬೆಳೆಗಳಿಗೆ ಖರ್ಚು ಜಾಸ್ತಿ, ನಮ್ಮ ಹತ್ರ ಇವಾಗ ಅಮೌಂಟ್ ಇರಲ್ವಾ. ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ, ದೀರ್ಘಾವಧಿ ಬೆಳೆಗಳನ್ನೇ ನೋಡ್ಕೊಂತೀವಿ, ಅಡಿಕೆನೆ ಅದರಲ್ಲಿ ದೀರ್ಘಾವಧಿ ಬೆಳೆಯಲ್ಲಿ ಒಂದು ಆಯ್ಕೆ ಮಾಡ್ಕೊಂಡಿದೀವಿ ಸರ್.
0: ಅಂದ್ರೆ ಹೆಚ್ಚಿನ ಆದಾಯ ತಂದ್ಕೊಡುವಂತ ಬೆಳೆ ಅಂತಂದ್ರೆ ಅಡಿಕೆ ಅಂತ ಹೇಳಿ?
1: ಹೌದು ಸರ್, ಹೌದು. ಈಗ ಖರ್ಚು ಕಡಿಮೆ, ಸೊ ಮತ್ತೆ ಮೇಂಟೆನೆನ್ಸ್ ಕಡಿಮೆ, ಆಮೇಲೆ ಲೇಬರ್ ಇಲ್ಲ ಅಂದ್ರೆ ನಾವೇ ಮಾಡ್ಕೋಬಹುದು. ಅದಕ್ಕೆ ನಾವೇನ್ ಮಾಡ್ತೀವಿ, ಅಡಿಕೆ ಬೆಳೆನೆ ಮಾಡ್ಕೊಂಡಿದೀವಿ ಸರ್.
0: ಈಗ ಅಡಿಕೆ ನಾಟಿ ಮಾಡಿದ್ಮೇಲೆ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ರಾ, ನೀರು ಮತ್ತು ಪೋಷಕಾಂಶಗಳನ್ನ, ಇದ್ರ ಬಗ್ಗೆ ಹೇಳ್ರಿ
1: ಸರ್. ಈಗ ನಾವು ಕೋಳಿ ಗೊಬ್ಬರ ಹಾಕಿಸ್ತೀವಿ, ದನಿನ ಗೊಬ್ಬರ ಹಾಕಿಸ್ತೀವಿ, ಆಮೇಲೆ ಈಗ ಒಂದೇ ಗೊಬ್ಬರ ಹಾಕ್ಸಲ್ಲ, ಒಂದ್ ವರ್ಷ ದನಿಂದ ಹಾಕ್ಸಿದ್ರೆ ಒಂದ್ಸಲ ಕೋಳಿ ಗೊಬ್ಬರ ಹಾಕಿಸ್ತೀವಿ, ಆಮೇಲೆ ಕುರಿ ಗೊಬ್ಬರ ಗೊಬ್ಬರ ಹಾಕ್ಸ್ಕೊಂತೀವಿ, ಈ ತರ ಹಾಕೊಂಡು ಮಾಡ್ಕೊಂಡು ಹೋಗ್ತೀವಿ ಸರ್. ಬಟ್ ನಾವು ಆರ್ಗಾನಿಕ್ ಅಲ್ಲೇ ಬೆಳೀತಾ ಇರೋದು.
0: ಯಾಕೆ ಸಾವಯವದಲ್ಲಿ ಬೆಳಿಬೇಕಂತ ಅನ್ನಿಸ್ತು? ರಾಸಾಯನಿಕ ಗೊಬ್ಬರಗಳನ್ನ ಯಾಕೆ ನಾವು ಬಳಸಬಾರ್ದು ಅಂತ ಅನ್ನಿಸುತ್ತೆ
1: ಸರ್? ಇವಾಗ ರಾಸಾಯನಿಕ ಗೊಬ್ಬರ ಬಳಸ್ಬಿಟ್ರೆ ನಮ್ದು

0: ಭೂಮಿ ಹಾಳಾಗುತ್ತೆ. ಸೊ ಅದಕ್ಕೆ ನಾವು ಸಾವಯವನೇ ಮಾಡ್ಕೊಂಡು ಹೋಗ್ತಾ ಇದೀವಲ್ವಾ, ನಮ್ದು ಭೂಮಿ ಹಾಳಾಗಿಲ್ಲ ಮತ್ತೆ ನಮ್ದು ಜೀರೋ ಕಲ್ಟಿವೇಶನ್. ಸೊ ಹಂಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಸಾವಯವ ಗೊಬ್ಬರದಲ್ಲೇ ಮಾಡ್ಕೊಂಡು ಹೋಗ್ತಾ ಇದೀವಿ ಸರೀಶ್.
1: ಈಗ ನಿಮ್ಮ ಒಂದು ಜಮೀನಿನ ಮಣ್ಣು ಉತ್ತಮವಾಗಿದೆ, ಗುಣಮಟ್ಟ ಇದೆ, ಹಾಳಾಗಿಲ್ಲ ಅಂತ ಹೇಳಿದ್ರ, ಹೆಂಗ್ ಗೊತ್ತಾಗುತ್ತೆ ನಿಮಗೆ?
0: ಸರ್ ಈಗ ನೋಡಿ, ಈಗ ಒಂದು ಫಸಲು ರಾಸಾಯನಿಕ ಗೊಬ್ಬರದಲ್ಲಿ ಬಳಸ್ತಾ ಇರ್ತೇವೆ, ಅವಾಗ ನಮ್ಗೆ ಈ ವರ್ಷ ನಮ್ಗೆ ಬೆಳೆ ಚೆನ್ನಾಗಿ ಬರುತ್ತೆ, ನೆಕ್ಸ್ಟ್ ಇಯರ್ ಅದಾಲೆ ಏನಾಗಿರುತ್ತೆ ಅಂತ ಅಂದ್ರೆ ಬೆಳೆ ಕಡಿಮೆ ಆಗಿರುತ್ತೆ. ಅವಾಗ್ಲೇ ನಮಗೆ ಗೊತ್ತಾಗುತ್ತೆ ನಮ್ ಭೂಮಿ ಹಾಳಾಗಿದೆ, ನಮ್ ಗಿಡ ಚೆನ್ನಾಗಿಲ್ಲ, ಸೊ ಇವತ್ತಿಂದು ಫಸಲು ಇಳುವರಿ ಕಡಿಮೆ ಆಗಿದೆ, ಅವಾಗ್ಲೇ ನಮಗೆ ಭೂಮಿ ಹಾಳಾಗಿದೆ ಅಂತ ಅಂದ್ಬಿಟ್ಟು ನಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಸರ್.
1: ಅಂದ್ರೆ ಒಂದ್ ಕಡೆ ನೀವು ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನಲ್ಲಿ ಯಾವ ರೀತಿಯಾದಂತ ಒಂದು ಪೋಷಕಾಂಶಗಳು ಇದ್ದಾವೆ ಅನ್ನುವಂತ ನಿಟ್ಟಿನಲ್ಲಿ ನೀವು ಮಾಹಿತಿ ಪಡೆದುಕೊಳ್ಬಹುದು.
0: ಸರ್ ನಾವು ಮಾಡಿಸಿದೀವಿ ಸರ್, ಈಗ ಬಬ್ಬೂರಲ್ಲಿ ಇದೆಯಲ್ಲ ಅಲ್ಲಿ ತಗೊಂಡೋಗ್ಬಿಟ್ಟು ಮಣ್ಣಿನ ಪರೀಕ್ಷೆ ಒಂದತ್ರ ಒಂದ್ ಹೊಲ್ದತ್ರ ಮೂರ್ನಾಲ್ಕದತ್ರ ತೆಗ್ದ್ಬಿಟ್ಟು ಮಣ್ಣನ್ನ ತಗೊಂಡೋಗಿ ಮಣ್ಣಿನ ಪರೀಕ್ಷೆ ಎಲ್ಲ ಮಾಡಿಸಿದೀವಿ. ಅದಕ್ಕೆ ಏನೇನ್ ಬೇಕು ಅಂತ ಅವರು ಸಲಹೆ ನೀಡಿದ್ರೆ ಅದನ್ನೆಲ್ಲ ಹಾಕಿದೀವಿ ಸರ್.
1: ಮತ್ತೆ ಜೊತೆಗೆ ಏನಾದ್ರೂ ನೀರು ಪರೀಕ್ಷೆ ಏನಾದ್ರೂ ಮಾಡಿಸಿದ್ರೆ?
0: ಇಲ್ಲ ಸರ್, ನೀರು ಪರೀಕ್ಷೆ ಮಾಡಿಲ್ಲ, ಬಟ್ ನೀರು ಪರೀಕ್ಷೆ ಮಾಡಿಸ್ಬೇಕಾಗಿತ್ತು ಬಟ್ ಮಾಡಿಸಿಲ್ಲ ಸರ್, ಮಾಡಿಸ್ಬೇಕು ಸರ್.
1: ನೀರನ್ನು ಗುಣಮಟ್ಟ ಇಲ್ಲ ಅಂತಂದ್ರೆ ಕೆಲವೊಂದ್ ಟೈಮ್ ಬೆಳೆಗಳ ಮೇಲೆ ಪರಿಣಾಮ ಬೀರುತ್ತೆ.
0: ಬಟ್ ನೀರಿಂದು ಈಗ ಏನಾಯ್ತು ಅಂದ್ರೆ ಸರ್, ನಾವು ಅನ್ಕೊಂಡಿರೋದ್ನ ನೀರ್ನ ನಮ್ದು ತೊಟ್ಟಿ ಇದೆ ಸರ್, ಈಗ ಡೈರೆಕ್ಟ್ ಆಗಿ ಬೋರ್ ನೀರ್ನ ಗಿಡಕ್ ಬಿಡೋ ಬದ್ಲು ತೊಟ್ಟಿಲ್ ಬಿಟ್ರೆ ಆ ನೀರು ಗಿಡಕ್ ಹೋದ್ರೆ ಚೆನ್ನಾಗುತ್ತೆ ಸರ್. ನಮ್ದು ತೊಟ್ಟಿ ಇದೆ, ಕೃಷಿ ಹೊಂಡ ಇದೆ.
1: ದೊಡ್ಡದಾಗಿ ತೊಟ್ಟಿ ಮಾಡಿದ್ರೆ?
0: ಹೌದು ಸರ್, ತೊಟ್ಟಿ ಮಾಡಿದೀವಿ. ಆ ನೀರ್ನ ನಾವು ಅಲ್ಲಿ ಶೇಖರಣೆ ಮಾಡ್ಬಿಟ್ಟು ಆಮೇಲೆ ಗಿಡಗಳಿಗೆ ಬಿಡ್ತೀವಿ ಸರ್.
1: ಆ ಕೃಷಿ ಮಂಡದಲ್ಲಿ ಎಲ್ಲೇ ಒಂದ್ ಕಡೆ ನೀವು ಮೀನು ಸಾಕಾಣಿಕೆ ಮಾಡಬಹುದಲ್ಲ
0: ಸರ್? ಮೀನು ಸಾಕಾಣಿಕೆ ಮಾಡಿದೀವಿ ಸರ್ ನಾವು, ಅಂದ್ರೆ ಒಂದು 20-30 ಬಿಟ್ಕೊಂಡಿದೀವಿ ಅಷ್ಟೇ.
1: ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಸಾಕಾಣಿಕೆ ಮಾಡಿದ್ರೆ ಮಾರಾಟ ಮಾಡಬಹುದು?
0: ಹೌದು ಸರ್, ಮಾಡಬಹುದು, ಬಟ್ ಆಗಿಲ್ಲ ನಮ್ಗೆ.
1: ಈಗ 20-30 ಅಂತಂದ್ರೆ ನಿಮ್ ಮನೆ ಬಳಕೆಗೆ ಅಷ್ಟೇ?
0: ಮನೆ ಬಳಕೆಗೆ ಮಾಡ್ಕೊಂಡಿದೀವಿ ಸರ್. ಅಂದ್ರೆ ಮೀನು ನೀರಲ್ಲಿ ಇರುತ್ತಲ್ಲ ಸರ್, ಆ ನೀರ್ನ ತೋಟಗಳಿಗೆ ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ನೋದಕ್ಕೋಸ್ಕರ ನಾವು ಮಾಡಿದೀವಿ ಸರ್.
1: ಎಲ್ಲ ಒಂದ್ ಕಡೆ ಸ್ವಲ್ಪ ಅದ್ರ ಫಲವತ್ತತೆ ಸಿಗುತ್ತೆ ಅಂತ.
0: ಹೌದು ಸರ್, ಹೌದು.
1: ಈಗ ಮೀನು ಸಾಕಾಣಿಕೆ ಇದರ ಬಗ್ಗೆ ಎಲ್ಲ ನೀವು ಎಲ್ಲಿಂದ ಮಾಹಿತಿ ತಗೊಂಡ್ರೆ?
0: ಸರ್ ಕೃಷಿ ಇಲಾಖೆಯಿಂದ ಒಬ್ರು ನಮಗೆ ಸಲಹೆ ಅಂತ ಅಭಿಷೇಕ್ ಅಂತ ಅವರು ನಮ್ಗೆ ಎಲ್ಲಾ ಸಲಹೆ ಕೊಡ್ತಾರೆ ಸರ್, ಅವ್ರ ಕಡೆಯಿಂದ ನಾವು ತಗೊಂಡು ಮಾಡ್ತಾ ಇದೀವಿ.
1: ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಏನಾದ್ರೂ ಹೆಚ್ಚಿನ ಮಟ್ಟದಲ್ಲಿ ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ?
0: ಹೌದು ಸರ್, ನಾವು ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತ ಇದೀವಿ, ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಇದೀವಿ. ಸೊ ಅದನ್ನೆಲ್ಲ ಈಗ ಸರ್ಕಾರದಿಂದ ನಮ್ಗೆ ಸ್ಕೀಮ್ಗಳೆಲ್ಲ ಕೊಡ್ತಾರಲ್ಲ ಸರ್, ಆ ಸ್ಕೀಮ್ ಎಲ್ಲ ತಗೊಂಡು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಸರ್, ಮಾಡ್ತೀವಿ ಸರ್.
1: ಈಗ ಕುರಿ ಕೋಳಿ ಇವೆಲ್ಲ ಸಾಕಾಣಿಕೆ ಮಾಡಿ ಅಂದ್ರೆ ಅದರಿಂದಲೂ ಸಾಕಷ್ಟು ಗೊಬ್ಬರ ಬರುತ್ತಲ್ಲ ನಿಮಗೆ?
0: ಗೊಬ್ಬರ ಬರುತ್ತೆ ಸರ್, ನಮ್ಗೆ ಆದಾಯ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಸಾಕಾಣಿಕೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅರ್ಜಿ ಹಾಕಿದೀವಿ ಸರ್, ಅದೇನಾದ್ರೂ ಬಂತು ಅಂದ್ರೆ ಮಾಡ್ತೀವಿ ಸರ್.
1: ಈಗ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಇದನ್ನೆಲ್ಲ ಹಾಕ್ತಿವಿ ಅಂತ ಹೇಳಿದ್ರಲ್ಲ, ನಿಮ್ಮ ತೋಟಕ್ಕೆ ಎಲ್ಲಿಂದ ತರ್ತಿರ ಮತ್ತೆ ಈಗ?
0: ಸರ್ ನಮ್ದೆ ಈಗ ಏನು ಅಂದ್ರೆ ಕೋಳಿ ಇದ್ವು ಮುಂಚೆ, ಆ ಕೋಳಿ ಗೊಬ್ಬರ ಹಾಕ್ತಾ ಇದ್ವಿ. ಈಗ ನಮ್ಮವು ಎಮ್ಮೆ ಇದಾವೆ, ಗೊಬ್ಬರ ತೋಟಕ್ಕೆ ಹಾಕ್ತಿವಿ. ಕುರಿ ಗೊಬ್ಬರ ಮಂದೆ ಬಿಡಿಸ್ತೀವಿ ಸರ್, ನಮ್ ಕಡೆ ಎಲ್ಲ ಕುರಿಗಳು ಬರ್ತಾವಲ್ಲ, ಪ್ರಸ್ಥಳ ಬರ್ತಾರಲ್ಲ, ಮಂದೆ ಬಿಡಿಸ್ತೀವಿ ಸರ್.
1: ಅಂದ್ರೆ ಕುರಿ ಮಂದೆ ಅಂತೇಳಿ ನಿಮ್ ಜಮೀನಲ್ಲಿ ನಿಲ್ಲಿಸ್ತೀರ ಅವ್ರನ್ನ?
0: ಹೌದು ಸರ್, ಹೌದು ಹೌದು.
1: ಈಗ ಅವ್ರಿಗೆಲ್ಲ ಏನೇನ್ ಹಣ ಕೊಡ್ಬೇಕಾಗುತ್ತೆ, ಕಾಳು ಕೊಡ್ಬೇಕಾಗುತ್ತೆ?
0: ಹೌದು ಸರ್, ಹಣ ಕೊಡ್ಬೇಕಾಗುತ್ತೆ, ಕಾಳು ಕೊಡ್ಬೇಕಾಗುತ್ತೆ, ಆಮೇಲೆ ಇಷ್ಟು ದಿನದಲ್ಲಿ ಇಷ್ಟು ಕುರಿಗೆ ಅಂತ ಇಷ್ಟು ಅಮೌಂಟ್ ಕೊಡ್ಬೇಕಾಗುತ್ತೆ, ಕೊಟ್ಟು ಅವ್ರನ್ನ ಮಂದೆ ಬಿಡಿಸ್ತೀವಿ ಸರ್. ಅದು ಅಂದ್ರೆ ನಮ್ಗೆ ಇವಾಗ ಮಾಮೂಲಿ ಗೊಬ್ಬರ ಹಾಕಕ್ಕಿಂತ, ಈಗ ಪಾಕೆಟ್ ಅಲ್ಲೆಲ್ಲ ಗೊಬ್ಬರ ಬರುತ್ತೆ, ರಾಶಿ ಗೊಬ್ಬರ ಇರುತ್ತೆ ಸರ್, ಅದಕ್ಕೆ ಹಾಕಕ್ಕಿಂತ ಇದು ಮಂದೆ ಬಿಡಿಸಿದ್ರೆ ಗಂಜು ಆಮೇಲೆ ಕುರಿ ಗೊಬ್ಬರ ಅದೆಲ್ಲ ಭೂಮಿಗೆ ಹೋಗುತ್ತಲ್ಲ ಸರ್, ಭೂಮಿ ಇನ್ನೂ ಫಲವತ್ತತೆ ಚೆನ್ನಾಗಿರುತ್ತೆ ಸರ್, ಡ್ರೈ ಆಗುತ್ತೆ ಗೊಬ್ಬರ ಅದು, ಬಟ್ ಇದು ಡ್ರೈ ಆಗಲ್ವಲ್ಲ ಸರ್, ಸೊ ಚೆನ್ನಾಗಿರುತ್ತೆ ಗೊಬ್ಬರ.
1: ಹೌದು. ಈಗ ಕುರಿ ನಾವು ಮಂದಿ ತರಿಸೋದ್ರಿಂದ ಸಾಕಷ್ಟು ಅದ್ರ ಗಂಜಲನ್ನೇ ಸಾಕಷ್ಟು ಭೂಮಿಯ ಒಂದು ಫಲವತ್ತತೆಯನ್ನು ಹೆಚ್ಚು ಮಾಡುತ್ತಲ್ವಾ?
0: ಹೌದು ಸರ್, ಮಾಡುತ್ತೆ, ಮತ್ತೆ ಎರೆಹುಳು ಉತ್ಪತ್ತಿ ಆಗುತ್ತೆ. ನಾವೆಲ್ಲೋ ಡ್ರೈ ಇರೋ ಗೊಬ್ಬರ ತಂದು ಹಾಕ್ತಿವಿ ಸರ್, ಸೊ ಅದರಿಂದ ಅಷ್ಟೊಂದು ನಮ್ಗೆ ಸೂಕ್ಷ್ಮಾಣು ಜೀವಿಗಳು ಅಲ್ಲಿ ಉದ್ಭವ ಆಗಲ್ಲ. ನೆಕ್ಸ್ಟ್ ಇದ್ರಲ್ಲಾದ್ರೆ ಸೂಕ್ಷ್ಮಾಣು ಜೀವಿಗಳು ಉದ್ಭವ ಆಗ್ತವೆ, ನೆಕ್ಸ್ಟ್ ನಮ್ಗೆ ಭೂಮಿ ಫಲವತ್ತತೆ ಸಿಗುತ್ತೆ, ಆಮೇಲೆ ಒಳ್ಳೆ ಬೆನಿಫಿಟ್ ಇದೆ ಸರ್ ಇದರಿಂದ, ಕುರಿ ಸಾಕಾಣಿಕೆಯಿಂದ ಕೋಳಿ ಸಾಕಾಣಿಕೆಯಿಂದ.
1: ಅಂದ್ರೆ ಸಾಕಷ್ಟು ಈಗ ಆದಾಯನೂ ಕಾಣಬಹುದು, ಜೊತೆಗೆ ಒಳ್ಳೆಯ ಒಂದು ಸಾವಯವ ಗೊಬ್ಬರನು ನಾವು ಕಾಣಬಹುದು.
0: ಹೌದು ಸರ್.
1: ಈಗೆಲ್ಲ ಕೋಳಿ ಗೊಬ್ಬರಕ್ಕೆ ಎಷ್ಟೊಂದು ಡಿಮ್ಯಾಂಡ್ ಇದೆ ನೋಡಿ ಅಲ್ವಾ?
0: ಹೌದು ಸರ್,
1: ಸಿಕ್ಕಾಬಟ್ಟೆ ರೇಟ್ನು ಇದೆ ಅದು.
0: ಹೌದೌದೌದು.
1: ಈಗ ಕುರಿ ಅಂತಂದ್ರೆ ಎಷ್ಟು ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿದ್ದೀರಾ
0: ಸರ್? ಕುರಿ ಅಂದ್ರೆ ನಾವೊಂದು ಸ್ಟಾರ್ಟಿಂಗ್ ಒಂದು 50-100 ತಗೊಂಡು ಸಾಕಾಣಿಕೆ ಮಾಡೋಣ, ಆಮೇಲೆ ಜಾಸ್ತಿ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಗೆ ಆಗ್ಲಿ ಸರ್, ಒಂದೇ ಸಲ ಏಕದಮ್ ಬಂಡವಾಳ ಹಾಕ್ಬಾರ್ದು. ಸೊ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪನೇ ನೋಡ್ಕೊಂಡು ಮುಂದೆ ಸ್ಟೆಪ್ ತಗೊಂಡು ಸಾಕಾಣಿಕೆ ಮಾಡೋಣ ಅಂತ ಸರ್. ಅದ್ರ ಬಗ್ಗೆ ನಮ್ಗೂ ಅನುಭವ ಗೊತ್ತಾಗುತ್ತಲ್ವಾ ಸರ್, ಸೊ ಅದಕ್ಕೆ.
1: ಅಂದ್ರೆ ಈಗೆಲ್ಲ ಕೂಡು ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡ್ಬೇಕು ಅಂತ?
0: ಹೌದು ಸರ್.
1: ಹೊರಗಡೆ ಮೇಯಿಸ್ಕೊಂಡ್ ಬರ್ಬೇಕಂದ್ರೆ ಅದಕ್ಕೆಲ್ಲ ಮತ್ತೆ ಜನ ಬೇಕಾಗ್ತಾರೆ.
0: ಇಲ್ಲ, ನಮ್ದು ಹೊಲ ತುಂಬಾ ಫೆನ್ಸಿಂಗ್ ಇದೆ 4 ಎಕರೆಯಲ್ಲಿ. ಸೊ ಅದ್ರಲ್ಲೇ ನಾವು ಏನ್ ಮಾಡ್ತೀವಿ ಅಂದ್ರೆ ಈಗ ಸೆಣಬು ಹಾಕ್ತಿವಿ, ಸೆಡೆ ಬೀಜ ಹಾಕ್ತಿವಿ, ಅವೆಲ್ಲ ಹಾಕ್ಬಿಟ್ಟು ಅಲ್ಲೇ ಕುರಿನ ಅಲ್ಲೇ ಸಾಕ್ಬಿಟ್ಟು ಆ ಕೂಡು ಪದ್ಧತಿಯಲ್ಲಿ ಮಾಡಿದ್ರೆ, ಸೊ ಅದಕ್ಕೆ ನಾವೇನ್ ಮಾಡಿದೀವಿ ಸೆಡೆ ಬೀಜ ಆಮೇಲೆ ಸೆಣಬು ಆತರ ಎಲ್ಲ ಹಾಕೊಂಡು ನಾವು ಹಂಗೆ ಮೇಯಕ್ಕೆ ಬಿಡ್ತೀವಿ ಸರ್.
1: ಈಗ ಕಟ್ಟೆ ಇರಬಾರ್ದು ಅಂತ ಹೇಳ್ತೀರಾ?
0: ಹೌದು ಸರ್, ಕಟ್ಟುವ ಇರಬಾರ್ದು.
1: ಈಗ ಕೋಳಿ ಸಾಕಿದ್ರಲ್ಲ, ಯಾವ ತಳಿ ಕೋಳಿ ಸಾಕಿದ್ರೆ ಮೊದಲೆಲ್ಲ?
0: ಸರ್ ನಾವು ನಾಟಿ ಕೋಳಿ ಸಾಕಿದ್ವಿ ಸರ್.
1: ಈಗ ನಾಟಿ ಕೋಳಿಯಿಂದ ಸಾಕಷ್ಟು ಆದಾಯ ಕಾಣಬಹುದು ಅಂತಾರೆ?
0: ಹೌದು ಸರ್ ಕಾಣಬಹುದು. ಈಗ ಏನು ಅಂದ್ರೆ ಅದಕ್ಕೆ ಒಂದು ಗೊಬ್ಬರ ಸಿಗುತ್ತೆ.

0: ಬರುತ್ತೆ, ನೆಕ್ಸ್ಟ್ ನಮ್ಗೆ ಮೊಟ್ಟೆ ಬರುತ್ತೆ, ಆಮೇಲೆ ಮರಿ ಬರುತ್ತೆ. ಈಗ ಮರಿನು ಕೊಟ್ರು ನಮ್ಗೆ ಆದಾಯ ಬರುತ್ತೆ, ಮೊಟ್ಟೆ ಕೊಟ್ರು ಆದಾಯ ಬರುತ್ತೆ, ಗೊಬ್ಬರ ಕೊಟ್ರು ಆದಾಯ ಬರುತ್ತೆ ಸರ್. ಸೊ ನಮ್ಗೆ ಏನಂದ್ರೆ ಕೋಳಿ ಕುರಿ ಇರೋದ್ರಿಂದ ಎಲ್ಲ ಇರೋದ್ರಿಂದ ನಮ್ಗೆ ಆದಾಯನು ಬರುತ್ತೆ ಸರ್, ಮತ್ತೆ ನಾವು ಗೊಬ್ಬರನು ಸೇವ್ ಆದಂಗ ಆಗುತ್ತೆ ನಮ್ಗೆ.
1: ಈಗ ನಾಟಿ ಕೋಳಿಯ ಮೊಟ್ಟೆ ಅಂತಂದ್ರೆ ಸಾಕಷ್ಟು ಡಿಮ್ಯಾಂಡ್ ಇದೆಯಲ್ಲ.
0: ಹೌದು ಸರ್, ಅವು 25 ರೂಪಾಯಿಗೊಂದು ನಾವು ಕೊಟ್ಟಿದೀವಿ ಸರ್, ಒಂದು ಮೊಟ್ಟೆ ನಾಟಿ ಮೊಟ್ಟೆ. ಮತ್ತೆ 800 ರೂಪಾಯಿ ಕೆಜಿ ವರ್ಗೂ ಕೋಳಿ ಕೊಟ್ಟಿದೀವಿ ಸರ್.
1: ಅಷ್ಟು ಡಿಮ್ಯಾಂಡ್ ಇದೆ,
0: ಅಷ್ಟು ಡಿಮ್ಯಾಂಡ್ ಇದೆ ಸರ್.
1: ಎಲ್ಲೋ ಒಂದ್ ಕಡೆ ಕೃಷಿಗೆ ಉಪಕಸಬಾಗಿ ಈ ತರ ಮಾಡ್ಕೊಂಡಾಗ ನಾವು ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿ ಬದಲಾವಣೆ ಕಾಣಬಹುದು ಅಂತ.
0: ಹೌದು ಸರ್, ಬದಲಾವಣೆ ಕಾಣಬಹುದು ಸರ್. ಈಗ ನಾವು ಈಗ ಜಾಬೇ ಹುಡ್ಕೊಂಡು ಹೋಗ್ತೀವಿ ಸರ್ ಅಲ್ವಾ, ಜಾಬೇ ಬೇಕು ಅಂತ ಅಂದು ಹುಡ್ಕೊಂಡು ಹೋಗ್ತೀವಿ. ಬಟ್ ಏನಪ್ಪಾ ಅಂದ್ರೆ ನಮ್ ಕೃಷಿಲಿ ತುಂಬಾನೇ ನೆಮ್ಮದಿ ಇದೆ. ಈಗ ಬೇರೆಯವ್ರ ಕೈಯ ಕೆಲಸ ಮಾಡೋ ಬದಲು ನಮ್ದೇ ಆದ ವೃತ್ತಿ ಅನ್ವಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಇರುತ್ತೆ ಸರ್.
1: ಈಗ ಕೃಷಿಯಲ್ಲಿ ನೆಮ್ಮದಿ ಇದೆ ಅಂತ ಹೇಳಿದ್ರ, ಯಾವ ರೀತಿ ಕಂಡ್ಕೊಂಡಿದ್ರ ನೆಮ್ಮದಿಯನ್ನ
0: ಸರ್? ಈಗ ಕೃಷಿಲಿ ನೆಮ್ಮದಿ ಇದೆ. ಹೌದು, ಈಗ ನಾವು ಬೆಳಗ್ಗೆ ಎದ್ರೆ ಯಾರು ಕೇಳಲ್ಲ, ಹೊಲದಲ್ಲಿ ಯಾವಾಗ ಹೋದ್ರು ಯಾರು ಕೇಳಲ್ಲ. ಸೊ ಅದೇ ಅಲ್ವಾ ಸರ್ ನಮ್ಗೆ ನೆಮ್ಮದಿ. ಅದೇ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂತ ಅಂದ್ರೆ ಬೆಳಗ್ಗೆ ಹೋಗೋ ಟೈಮ್ಗೆ ಕರೆಕ್ಟ್ ಆಗಿ ಎದ್ಬಿಟ್ಟು ಹೋಗ್ಬಿಡ್ಬೇಕು, ಕರೆಕ್ಟ್ ಆಗಿ ತಿಂಡಿ ತಿಂದಿರಲ್ಲ, ಮನ್ಸಿಗೆ ನೆಮ್ಮದಿ ಇರಲ್ಲ, ಪ್ರೆಷರ್ ವರ್ಕ್. ಸೊ ಕೃಷಿಲಿ ಆತರ ಏನು ಪ್ರೆಷರ್ ವರ್ಕ್ ಇರಲ್ಲ, ನಮ್ ಇಷ್ಟ, ನಾವ್ ಯಾವಾಗ ಬೇಕಾದ್ರು ಹೋಗಿ ಮಾಡ್ಕೊಂಡ್ ಬರ್ಬೋದು ಕೆಲ್ಸನ. ಮತ್ತೆ ನಮಗೆ ಆದಾಯ ಜಾಸ್ತಿ ಇರುತ್ತೆ, ಬಟ್ ಪ್ರೆಷರ್ ವರ್ಕ್ ಇರುತ್ತೆ ಇಲ್ಲಂತಲ್ಲ, ಆದಾಯ ಜಾಸ್ತಿ ಇರುತ್ತಲ್ಲ ಸರ್.
1: ಅಂದ್ರೆ ಒಳ್ಳೆಯ ಒಂದು ಉತ್ತಮವಾದ ಒಂದು ಮಳೆಗಾಲ ಆಯ್ತು ಅಂತಂದ್ರೆ ಕೃಷಿನೇ ಉತ್ತಮ ಅಂತ
0: ಹೇಳ್ಬೋದು.
1: ಕೃಷಿಯಲ್ಲಿ ಸಾಧನೆ ಮಾಡ್ತೀವಿ ಅಂದ್ರೆ ನಮಗೆ ನೀರ್ ಬೇಕು.
0: ಹೌದು,
1: ಆ ನೀರು ಸಿಗಬೇಕಂದ್ರೆ ನಮಗೆ ಉತ್ತಮವಾಗಿ ಮಳೆಗಾಲ ಆಗಬೇಕಲ್ವಾ?
0: ಹೌದು.
1: ಈಗ ಸಾಕಷ್ಟು ಈಗ ತೋಟಗಾರಿಕಾ ಬೆಳೆಗಳಲ್ಲಿ ನೀವು ಅಡಿಕೆ ಪ್ರಥಮವಾಗಿ ಬೆಳೀತಾ ಇದ್ರಾ? ಅಡಿಕೆ ನಿಮ್ಗೆ ಎಷ್ಟು ಆದಾಯ ತಂದ್ಕೊಡುತ್ತೆ ವರ್ಷಕ್ಕೆ
0: ಸರ್? ವರ್ಷಕ್ಕೆ ನಮಗೆ ಏನಿಲ್ಲ ಅಂದ್ರೆ ಒಂದ್ 8 ಲಕ್ಷ 9 ಲಕ್ಷ ಆದಾಯ ತರುತ್ತೆ.
1: ಎಷ್ಟು ಗಿಡದಿಂದ?
0: ಬರೀ 600 ಗಿಡದಿಂದ.
1: 600 ಗಿಡದಿಂದ ಅಂದ್ರೆ ಒಳ್ಳೆಯ ಆದಾಯ ಕಂಡಿದ್ರಲ್ಲ
0: ಸರ್? ಯಾಕಂದ್ರೆ ನಾವು ಕೆಮಿಕಲ್ ಹಾಕಲ್ವಲ್ಲ ಸರ್. ಈಗ ನಾವು ರಾಸಾಯನಿಕ ಗೊಬ್ಬರ ಯಾವ್ದು ಹಾಕಲ್ಲ, ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಸಾವಯವ ಗೊಬ್ಬರನೇ ಹಾಕ್ತಿವಿ. ನೀರು ಅತಿ ಹೆಚ್ಚಾಗಿ ಕೊಡಲ್ಲ, 15 ದಿನಕ್ಕೊಂದ್ಸಲ ಕೊಡ್ತೀವಿ ನೀರನ್ನು. ನೀರನ್ನು ಜಾಸ್ತಿ ನಾವು ಏನಂದ್ರೆ ಕೊಡಲ್ಲ ಗಿಡಗಳಿಗೆ, ನೋಡ್ ನೋಡ್ಕೊಂಡು ಕೊಡ್ತೀವಿ ಸರ್. ನಮ್ ಭೂಮಿ ಏನು ಹಾಳಾಗಿಲ್ಲ, ಚೆನ್ನಾಗಿದೆ. ಸೊ ಹಂಗಾಗಿ ನಮ್ಗೆ ಆದಾಯ ಚೆನ್ನಾಗಿ ಸಿಗ್ತಾ ಇದೆ ಸರ್.
1: ಅಂದ್ರೆ ನೀರನ್ನು ನೀವು ಎಷ್ಟು ಬೇಕಷ್ಟು ಕೊಡ್ತಾ ಇದ್ದೀರಾ?
0: ಹೌದು ಸರ್.
1: ಈಗ ನೀರ್ ಐತಿ ಅಂತಂದ್ರೆ ಯಾವಾಗ್ಲೂ ನೀವು ಡ್ರಿಪ್ ಬಿಡಲ್ಲ?
0: ಇಲ್ಲ ಸರ್, ಇಲ್ಲ ಇಲ್ಲ. ನಮ್ಗೆ ಎಷ್ಟು ಬೇಕು 15 ದಿನಕ್ಕೊಂದ್ಸಲ ಅದ ಕೊಡ್ತೀವಿ ಸರ್ ನಾವು. ಈಗ ಡೈಲಿ ನೀರ್ ಬಿಟ್ಟು ಅಂತ ಅಂದ್ರೆ ಬೇರ್ಗಳು ಕೊಳಿತವೆ, ಸೊ ಕೊಳೆ ರೋಗ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ನಾವ್ ಎಷ್ಟೇ ಗೊಬ್ಬರ ಕೊಟ್ರು ಆ ಬೇರ್ಗಳು ತಗೊಳಲ್ಲ. ಸೊ ನೀರ್ನ ನಾವು ನೆಲನ ಆರ್ಸಿ ಆರ್ಸಿ ಕೊಡ್ಬೇಕು ಸರ್.
1: ಅಂದ್ರೆ ಎಲ್ಲ ರೈತರು ಆ ತರ ಮಾಡಲ್ಲಲ್ವಾ? ಈಗ ಅಡಿಕೆ ಅಂತಂದ್ರೆ ಏನೋ ಒಂದ್ ರೀತಿ ಕಂಡ್ಕೊಂಡು ಬಿಟ್ಟಿದ್ದಾರೆ, ನಮ್ಗೆ ಆದಾಯ ಅಷ್ಟು ಕಾಣಬೇಕು, ಇಷ್ಟು ಕಾಣಬೇಕು ಆಸೆಯಿಂದ. ಈಗ ಬಹುತೇಕ ಈ ಬೇಸಿಗೆಯಲ್ಲಿ ಯಾರು ಮೋಟರ್ನ ನಿಲ್ಸಲ್ಲ.
0: ಹೌದು ಸರ್, ಹೌದು.
1: ಪ್ರತಿನಿತ್ಯ ಡ್ರಿಪ್ ಚಾಲ ಮಾಡಿ ನೀರ್ ಬಿಡ್ತಾರೆ. ಅಷ್ಟು ನೀರ್ ನಿಲ್ಸ್ಬೇಕು, ನಮ್ಮ ಅಡಿಕೆದಲ್ಲಿ ಅಷ್ಟು ತೇವಾಂಶ ಇರ್ಬೇಕು, ಹಂಗ್ ಬರ್ತಾವ ಗಿಡ ಹಿಂಗ್ ಬರ್ತಾವ ಅಂತ ಅವರ ಒಂದು ಕಲ್ಪನೆ ಇದೆಯಲ್ವಾ?
0: ಹೌದು ಸರ್. ಬಟ್ ಏನಪ್ಪ ಮಾಡ್ತಾರೆ ರೈತರು ಏನು ಅಂತ ತಪ್ಪು ಅಂತಂದ್ರೆ ಇದೆ ಸರ್. ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಉಳುಮೆ ಮಾಡ್ತೀವಿ, ಮೇಲೆ ಬೇರ್ ಇರ್ತವೆ, ಅವಕ್ಕೆ ಏನ್ ಮಾಡ್ತೀವಿ ಬೇರ್ ಕಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಎಲ್ಲ ಗೊಬ್ಬರ ತಂದು ಹಾಕ್ತಿವಿ ಸರ್, ಅಲ್ಲಿ ಬೇರೆ ಇಲ್ಲ ಅಂದ್ಮೇಲೆ ಗೊಬ್ಬರ ತಗೊಂಡು ಏನ್ ಮಾಡ್ತೀವಿ ಅಲ್ವಾ ಸರ್? ಸೊ ಅವಾಗ ಏನಾಗುತ್ತೆ, ಭೂಮಿ ಹಾಳಾಗುತ್ತೆ, ಬೇರ್ಗಳು ಹೋಗ್ತವೆ. ಬಸ್ತು ಕೊಡು ಅಂದ್ರೆ ಗಿಡ ಹೆಂಗ್ ಕೊಡುತ್ತೆ? ಕೊಡಲ್ಲ. ಆ ಬೇರೆ ಸಾರಾಂಶ ಎಲ್ಲಿ ತಗೊಳುತ್ತೆ? ನಾವ್ ಹಾಕಿರೋ ಗೊಬ್ಬರ ತಗೊಳ್ಳೋ ಶಕ್ತಿನೂ ಇರಲ್ಲ. ಅವಾಗ ಏನಾಗುತ್ತೆ, ಹಾಳಾಗುತ್ತೆ.
1: ಅಂದ್ರೆ ಈಗ ನಮ್ಗೆ ಎಷ್ಟು ಬೇಕಷ್ಟು ಕೊಟ್ರೆ ಉತ್ತಮವಾಗಿ ನಾವು ಬೆಳೆಗಳು ಬೆಳೆಯಬಹುದು.
0: ಸರ್ ಯಾವ್ದೇ ಆಗ್ಲಿ, ಈಗ ನಾವು ಅಷ್ಟೇ ಸರ್, ಜಾಸ್ತಿ ಊಟ ಮಾಡಿದಷ್ಟು ನಮಗೆ ಹೆಂಗಾಗುತ್ತೆ ಸರ್? ನಾವು ಆರೋಗ್ಯವಾಗಿರ್ತೀವ ಇಲ್ಲ, ನಮ್ಗೆ ಎಷ್ಟು ಬೇಕೋ ಬಾಡಿಗೆ ಅಷ್ಟು ಊಟ ಮಾಡಿದ್ರೆ ತಾನೇ ಅಲ್ವಾ ಸರ್? ಯಾವ್ದೇ ಆಗ್ಲಿ
1: ಅಂದ್ರೆ ಯಾವ್ದೇ ಆಗ್ಲಿ ಎಷ್ಟು ಬೇಕಷ್ಟು ಕೊಡ್ಬೇಕು ಯಾವ್ದೇ ಬೆಳೆಗಾಗಿ. ಈಗ ಅಡಿಕೆ 7-8 ಲಕ್ಷ ರೂಪಾಯಿ ದುಡ್ಡು ತಗೊಂಡಿರಲ್ಲ ವರ್ಷದಲ್ಲಿ, ಈಗ ಅಡಿಕೆ ಮಾರಾಟ ಅಂತಂದ್ರೆ ಯಾವ ರೀತಿ ಮಾಡ್ತೀರ ನೀವು? ಏನ್ ಹಸಿಕಾಯಿ ಮಾರಾಟ್ರೆ?
0: ಇಲ್ಲ ಸರ್, ನಾವೇ ಕಿತ್ಬಿಟ್ಟು ಅದನ್ನ ಬೇಯಿಸ್ಬಿಟ್ಟು ಒಣಾಕ್ಸಿ ಒಂದ್ ವರ್ಷ ಇಟ್ಬಿಟ್ಟು ನೋಡಿ ರೇಟ್ ನೋಡ್ಬಿಟ್ಟು ಕೊಡ್ತೀವಿ ಸರ್. ಒಂದೇ ಸಲ ಕೊಡಲ್ಲ, ಈ ವರ್ಷದ್ದು ನೆಕ್ಸ್ಟ್ ಇಯರ್ ಕೊಡ್ಬೋದು, ಇಲ್ಲ ಆದ್ರೂ ನೆಕ್ಸ್ಟ್ ಇಯರ್ ಕೊಡ್ಬೋದು. 2 ವರ್ಷಕ್ಕೆ ನಮ್ ಬೆಳೆಗೆ ಹೆಂಗೆ ಅಮೌಂಟ್ ಬಂದಿರುತ್ತೋ, ಸೀಮಿತ ಆಗಿರುತ್ತೋ, ಅದಕ್ಕೆ ಕೊಡ್ತೀವಿ ಸರ್.
1: ಈಗ ನೀವೇ ಸ್ವತಃ ಬೇಯಿಸಿ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರ, ಈಗ ಬೇಯಿಸುವ ಒಂದು ವಿಧಾನದ ಬಗ್ಗೆ ಹೇಳ್ರಿ
0: ಸರ್. ಈಗ ನಾವು ಅಡಿಕೆನ ತಗೊಂಡ್ಬರ್ತೀವಿ, ಈಗ ಕೈಯಲ್ಲಿ ಸುಲಿಸ್ತೀವಿ, ಸುಲಿಸ್ಬಿಟ್ಟು ಬೇಯಿಸ್ತೀವಿ. ಅಂದ್ರೆ ಈಗ ಕಲರ್ ಬರುತ್ತೆ, ಅದಕ್ಕೆ ಕಲರ್ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು 9 ದಿವಸ 10 ದಿವಸ ಒಣಗಿಸ್ತೀವಿ ಸರ್. ಯಾಕಂದ್ರೆ ನಾವು 1 ವರ್ಷ 2 ವರ್ಷ ಇಡೋರು. ಸೊ 9 ದಿವಸ 10 ದಿವಸ ಒಣಗಿಸ್ತೀವಿ, ಒಣಗಿಸ್ಬಿಟ್ಟು ಆಮೇಲೆ ಮಾರ್ತೀವಿ ಸರ್.
1: ಈಗ ಸುಲಿಯಕ್ಕೆಲ್ಲ ನಿಮಗೆ ಲೇಬರ್ ಸಿಗ್ತಾರ ನಿಮ್ಮಲ್ಲಿ?
0: ಲೇಬರ್ ಸಿಕ್ಕರೆ ಲೇಬರ್ ಹತ್ರ ಸುಲಿಸ್ತೀವಿ, ಬಟ್ ಲೇಬರ್ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಿಷಿನ್ಗೆ ಹಾಕ್ತೀವಿ.
1: ಯಂತ್ರಕ್ಕೆ ಹೆಚ್ಚಲ ಖರ್ಚು ಬರುತ್ತೆ, ಕೈಯಿಂದ ಸುಲಿಸೋದು ಹೆಚ್ಚು ಖರ್ಚು ಬರುತ್ತೆ
0: ಸರ್? ಈಗ ಕೈಯಿಂದ ಸುಲಿಸೋದೇ ಖರ್ಚು ಬರುತ್ತೆ, ಬಟ್ ಅಡಿಕೆ ದುಂಡು ಚೆನ್ನಾಗಿರುತ್ತೆ. ಮಿಷಿನ್ಗೆ ಹಾಕಿದ್ರೆ ಏನಾಗುತ್ತೆ, ಅರ್ಧ ಓಳು ಅರ್ಧ ಉಂಡೆ ತೂಕ ಬರಲ್ಲ ನಮ್ಗೆ,
1: ಅಲ್ಲಿ ವೇಸ್ಟ್ ಆಗುತ್ತೆ ಅಂತ.
0: ಹೌದು, ಮಿಷಿನ್ಗೆ ಹಾಕೋದ್ರಿಂದ ವೇಸ್ಟ್ ಆಗುತ್ತೆ ಸರ್.
1: ಈಗ ಯಂತ್ರಗಳಲ್ಲಿ ನಾವು ಬಳಸೋದ್ರಿಂದ ಸಾಕಷ್ಟು ನಮಗೆ ಲಾಸ್ ಇದ್ರೂ ಎಲ್ಲ ರೈತರು ಯಂತ್ರಗಳ ಬಳಕೆನೆ ಮಾಡ್ತಾ ಇದ್ದಾರೆ.
0: ಯಾಕೆ ಅಂದ್ರೆ ಸರ್ ಸಿಗಲ್ಲ ಸರ್ ಸುಲಿಯೋರು. ಈಗ ಮುಂಚೆ ಎಲ್ಲ ಇತ್ತು, ಹೆಣ್ಮಕ್ಳು ಬಂದ ತಕ್ಷಣನೇ ಅಡಿಕೆ ಕತ್ತಿ ತಗೊಂಡೆಲ್ಲ ಹೋಗಿ ಸುಲಿತಾ ಇದ್ರು. ಇವಾಗ ಯಾರು ಸುಲಿತಾ ಇಲ್ವಾ? ಮತ್ತೆ ಇವಾಗ ಏನಪ್ಪಾ ಅಂದ್ರೆ ಎಲ್ಲ ಅಡಿಕೆ

0: ತೋಟ ಅಡಿಕೆ ತೋಟ ಈಚೆ ಎಲ್ಲ ಯಾರು ಸರ್ ಅಡಿಕೆ ತೋಟ ಮಾಡೋರು, ಯಾರೋ ಒಬ್ರು ಮಾಡೋರು. ಬಟ್ ಇವಾಗ ಎಲ್ಲ ಅಡಿಕೆ ಅಡಿಕೆ ಅಂತ ಅಂದ್ಬಿಟ್ಟು ಈಗ ಯಂತ್ರಗಳೇ ಬಂದಿದಾವೆ ಸರ್.
1: ಈಗ ಅವ್ರ ಬದುಕು ಅವ್ರು ಮಾಡ್ಕೊಂಡ್ರೆ ಸಾಕು. ಮರದಿಂದ ಕಾಯಿ, ಈಗ ಅಡಿಕೆ ಕಾಯಿ ತೆಗಿಬೇಕಾದ್ರೆ ಇದು ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಇದು
0: ಸರ್, ಈಗ ಒಂದು ಅಡಿಕೆ ಕಾಯಿ ತೆಗಿತಾರೆ, ಒಂದ್ಸಲ ಹಿಂಗೆ ಬಿಡಿಸ್ತಾರೆ ಸಿಪ್ಪೆನ, ಅದು ಗಟ್ಟಿ ಇತ್ತು ಅಂತ ಅಂದ್ರೆ ಬಂದಿದೆ ಅಂತ, ಒಳಗಡೆ ಎಳೆದು ಹಿಂಗ್ ಹೋಯ್ತು ಅಂತ ಅಂದ್ರೆ ಬಂದಿಲ್ಲ ಅಂತ ಸರ್.
1: ಆತರ ಗಮನಿಸ್ಬೇಕು.
0: ಹೌದು ಸರ್.
1: ಈಗ ಬೇಯಿಸಬೇಕಾದ್ರೆ ಸಾಕಷ್ಟು ನಿಮಗೆ ಸೌದೆ ಬೇಕಾಗುತ್ತೆ, ಪಾತ್ರೆ ಬೇಕಾಗುತ್ತೆ, ಯಾವತರ ಎಲ್ಲ ನಿರ್ವಹಣೆ ಮಾಡ್ತೀರಾ?
0: ಈಗ ನಾವು ಪಾತ್ರೆ ತಗೊಂಬಂದಿದೀವಿ ಸರ್ ದೊಡ್ಡವು, ಆಮೇಲೆ ನೆಕ್ಸ್ಟ್ ನಮ್ದು ಅಡಿಕೆ ಪಟ್ಟೆ ಬೀಳುತ್ತೆ, ಮತ್ತೆ ತೆಂಗು ಇದೆ ಸರ್ ನಮ್ದು, ತೆಂಗಿನ ಪಟ್ಟೆ ಬೀಳುತ್ತೆ. ಸೊ ಅವನ್ನೆಲ್ಲ ಒಂದತ್ರ ಹಾಕೊಂಡ್ಬಿಟ್ಟು ನಾವು ಬೇಯಿಸ್ತೀವಿ ಸರ್, ನಮ್ಗೇನ್ ಸಮಸ್ಯೆ ಇಲ್ಲ.
1: ಸೌದೆ ಏನ್ ಸಮಸ್ಯೆ ಇಲ್ಲ?
0: ಇಲ್ಲ ಇಲ್ಲ ಸರ್, ಸೌದೆ ಏನ್ ಸಮಸ್ಯೆ ಇಲ್ಲ.
1: ಈಗ ಒಂದೊಂದು ಪಾತ್ರೆಯಲ್ಲಿ ಎಷ್ಟು ತನಕ ಬೇಯಿಸಬೇಕಾಗುತ್ತೆ
0: ಸರ್? ಅದು ಅಡಿಕೆಯಲ್ಲಿ ವೈಟ್ ಮೂತಿ ತರ ಇರುತ್ತೆ ಸರ್, ಅದು ಒಳಗಡೆ ಇರುತ್ತೆ, ಅದು ಮೇಲ್ಗಡೆ ಬರೋವರೆಗೂ ಬೇಯಿಸಬೇಕು ಸರ್. ಅವಾಗ ಅಡಿಕೆ ಬೆಂದಿದೆ, ನಾವು ಅರ್ಧಕ್ಕೆ ತೆಗ್ದಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಅಡಿಕೆ ಅಷ್ಟು ಚೆನ್ನಾಗಿ ಬೆಂದಿರಲ್ಲ. ಸೊ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಪ್ರೈಸ್ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ನಾವು ಅದನ್ನ ನೋಡ್ಕೊಂಡು ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಅಂತೂ ಬೇಯಿಸಬೇಕು ಸರ್.
1: ಕಲರ್ ಬರಕ್ಕೆ ಏನೋ ನಾವು ಹಾಕ್ತಿವಿ ಅಂತ ಹೇಳಿದ್ರೆ ಏನಾಗ್ತಿರ ಅದಕ್ಕೆ
0: ಸರ್? ಅದು ಉಡ್ಡಿಂದ ಮಾಡಿರ್ತಾರೆ ಸರ್. ಸೊ ಅದನ್ನ ಪುಡಿ ಎಲ್ಲ ಇರುತ್ತೆ, ಆ ಪುಡಿ ತಗೊಂಡೋಗಿ ಹಾಕ್ಬಿಟ್ರೆ, ಇಲ್ಲದ್ರೆ ಬಾಳೆದಿಂಡು ಬರುತ್ತಲ್ಲ ಸರ್, ಬಾಳೆದಿಂಡು ಚೆನ್ನಾಗಿ ಬೇಯಿಸ್ಬಿಟ್ರೆ ಅದೇನಾಗುತ್ತೆ ಅಂದ್ರೆ ಕಲರ್ ಬರುತ್ತೆ, ಬಾಳೆದಿಂಡಿಂದ ಆದ್ರೂ ಮಾಡಬಹುದು,
1: ಕೆಂಪ್
0: ಕಲರ್ ಬರುತ್ತೆ ಸರ್.
1: ಯಾಕೆ ಹಾಕ್ಬೇಕು ಅದನ್ನ ಕೆಂಪ್ ಕಲರ್ ಬರಲಿ ಅಂತ
0: ಸರ್? ಈಗ ಅಡಿಕೆನ ಮಾರಾಟ ಮಾಡೋರು ಅಡಿಕೆ ತಗೊಳ್ಳೋಗಲ್ಲ, ಕಲರ್ ಇತ್ತು ಅಂತ ಅಂದ್ರೆ ನಮ್ಗೆ ಒಂದ್ ರೇಟನು ಸಿಗುತ್ತೆ. ಸೊ ಹಂಗಾಗಿ ನಾವು ಕಲರ್ ಮಾಡೇ ಹಾಕ್ಬೇಕು ಸರ್.
1: ಅಡಿಕೆ ಕೆಂಪು ಬಂದ್ರೆ ಮಾತ್ರ ಅದು ಮಾರ್ಕೆಟ್ ನಲ್ಲಿ ಸ್ವಲ್ಪ ಬಿಳಿ ಜನ ಅಂತಂದ್ರೆ ಅಷ್ಟು ಡಿಮ್ಯಾಂಡ್ ಇಲ್ಲ.
0: ಹೌದು ಸರ್.
1: ಈಗ ಪ್ರತಿ ವರ್ಷ ನೀವು ಈಗ ಬೇಯಿಸಿ ಸಾಕಷ್ಟು ದಿನ ಇಡ್ತೀವಿ ಅಂತ ಹೇಳಿದ್ರಾ? ಹೌದಾ? ಈಗೆಲ್ಲ ಜಾಗ ಬೇಕು ನಿಮಗೆ ಸಾಕಷ್ಟು.
0: ಈಗ ಅಡಿಕೆಗೆ ಒಂದ್ ಶೆಡ್ ಮಾಡಿದೀವಿ ಸರ್. ಈಗ ಅಡಿಕೆ ಅಷ್ಟೊಂದು ಬೆಳಿತೀವಿ ಅಂದ್ರೆ ಅದಕ್ಕೆ ಆದ ಶೆಡ್ಗಳು ಇರ್ತವೆ, ಮತ್ತೆ ಮಷಿನ್ಗಳು ಇದಾವೆ, ಆಮೇಲೆ ನಾವು ಒಣಗಿಸಕ್ಕೆಲ್ಲ ಬೇಕಲ್ವಾ ಸರ್, ಅದಕ್ಕೆ ಫೆಸಿಲಿಟಿ ಇದೆ ಸರ್.
1: ಈಗ ಮಳೆಗಾಲದಲ್ಲಿ ಈಗ ಸಾಕಷ್ಟು ನೀವು ಬೇಸಂತ ಟೈಮ್ ನಲ್ಲಿ ಸಾಕಷ್ಟು ಅಂತ ಟೈಮ್ ನಲ್ಲಿ ಮಳೆ ಬರುವಂತದ್ದು, ಮಾಡ ಮುಚ್ಚಿಕೊಳ್ಳುವಂತದ್ದು ಇರುತ್ತೆ, ಅವಾಗೆಲ್ಲ ಒಣಗಲ್ಲ ಮತ್ತೆ ಈಗ ಮುಚ್ಚಿದ್ರೆ ಏನಾದ್ರೂ ಅಲ್ಲಿ ನಿಮಗೆ ಲಾಸ್ ಆಗುತ್ತಾ?
0: ಹೌದು ಸರ್, ಲಾಸಸ್ ಆಗುತ್ತೆ, ಯಾಕಂದ್ರೆ ಬೂಸ್ಟ್ ಬರುತ್ತೆ ಅಡಿಕೆ. ಈಗ ನಾವು ಅಲ್ಲಿ ಮುಚ್ಚಿಬಿಟ್ರೆ ಬೂಸ್ಟ್ ಬರುತ್ತೆ ಅಡಿಕೆ, ಅವಾಗ ವೇಸ್ಟ್ ಆಗ್ಬಿಡುತ್ತೆ. ನಾವೇನ್ ಮಾಡ್ತೀವಿ ಅಂತಂದ್ರೆ, ಒಂದು ದೊಡ್ಡದಾಗಿ ಈಗ ನಾವು ಚಪಾತಿ ಬೇಯಿಸ್ತೀವಿ ಅಲ್ಲ ಸರ್, ಆತರ ಒಂದು ತವ ಇದೆ ನಮ್ದು, ಬಿಸಿ ಅಂದ್ರೆ ಬಿಸಿ ಕೊಡ್ಬೇಕು ಅಡಿಕೆಗೆ. ಏನ್ ಮಾಡ್ತೀವಿ ಅಂದ್ರೆ ಹಂಗೆ ಒಂಥರ ಆ ತವದ ಮೇಲೆ ಹಾಕ್ಬಿಟ್ಟು ಒಂದೆರಡು ಮೂರು ದಿನ ಬಿಟ್ಬಿಡ್ತೀವಿ ಸರ್. ಅದೇನಾಗುತ್ತೆ, ಬಿಸಿಗೆ ನಿಧಾನಕ್ಕೆ ಉರಿತಾ ಇರುತ್ತೆ ಕೆಳಗಡೆ, ಉರಿತಾ ಇರ್ಬೇಕಾದ್ರೆ ಆ ಬಿಸಿಗೆ ನಡೆಯುತ್ತೆ ಸರ್, ಒಣಗ್ತಾ ಇರುತ್ತೆ, ಡ್ರೈ ಆಗುತ್ತೆ.
1: ಈಗ ಬಿಸಿಲು ಇತ್ತಂದ್ರೆ ನಿಮಗೇನು ಸಮಸ್ಯೆ ಆಗಲ್ಲ?
0: ಇಲ್ಲ ಸರ್, ಸಮಸ್ಯೆ ಆಗಲ್ಲ. ಬಟ್ ಈ ತರ ಆಗಿದಾವೆ ಸರ್. ಈಗ ನಾವು ಏನು ಅಂದ್ರೆ ಅಡಿಕೆ ಕೀಳ್ಬೇಕಾರೇನೆ ಈಗ ಮೋಡ ಮಳೆ ಬರೋದು ಎಲ್ಲ ಅದೇ ಟೈಮ್ ಅಲ್ಲೇ ಸರ್.
1: ಮತ್ತೆ ಅವಾಗ ಮಳೆಗಾಲ ಬರ್ಲೇಬೇಕಲ್ವಾ?
0: ಅವಾಗ ಹಂಗಾಗಿ ಈ ತರ ನಾವು ಫೆಸಿಲಿಟಿ ಮಾಡ್ಕೊಂಡಿದೀವಿ ಸರ್.
1: ಅಂದ್ರೆ ಒಂದು ಗಿಡದಲ್ಲಿ ಎಷ್ಟು ಗೊಂಚಲು ಬಂದ್ರೆ ನಿಮಗೆ ಒಳ್ಳೆ ಇಳುವರಿ ಅಂತ ಹೇಳ್ತೀರಾ
0: ಸರ್? ನಮಗೆ ಒಂದು ಗಿಡದಲ್ಲಿ ಏಳು ಆರು ಬಂದ್ರೆ ಒಳ್ಳೆ ಇಳುವರಿ.
1: ಅಷ್ಟೊಂದು ಹಿಡಿತಾವ ಗೊಂಚಲು
0: ಸರ್? ನಮ್ದು ಇದೆ ಸರ್, ನಮ್ದು ಈ ಸಲ ನಮ್ದು ಆರು ಏಳು ಹಿಡಿದಿದ್ದಾವೆ ಸರ್ ಗೊನೆ.
1: ಈಗ ಆರು ಏಳು ಗಂಚಲು ಬರ್ಬೇಕಂತಂದ್ರೆ ಈಗ ಒಳ್ಳೆಯ ಒಂದು ನೀರಿನ ನಿರ್ವಹಣೆ, ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕಾಗುತ್ತೆ.
0: ನಾವು ಈಗ ಜೂನ್ ಅಲ್ಲಿ ಒಂದ್ಸಲ ಹಾಕ್ತಿವಿ ಗೊಬ್ಬರನ, ಡಿಸೆಂಬರ್ ಅಲ್ಲಿ ಒಂದ್ಸಲ ಹಾಕ್ತಿವಿ ಸರ್. ಈಗ ಡಿಸೆಂಬರ್ ಅಲ್ಲಿ ಒಂದ್ ಗೊಬ್ಬರ ಕೊಟ್ರೆ, ಕೋಳಿ ಗೊಬ್ಬರ ಕೊಟ್ಟಿದೀವಿ ಅನ್ಕೊಳ್ಳಿ, ನೆಕ್ಸ್ಟ್ ನಾವು ಜೂನ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ದನಿಂಗ್ ಗೊಬ್ಬರ ಕೊಡ್ತೀವಿ. ಯಾಕೆಂದ್ರೆ ಎಲ್ಲಾದನ್ನು ಒಂದೇ ಕಂಟೆಂಟ್ಸ್ ಕೊಡಲ್ಲ. ಈ ಡಿಸೆಂಬರ್ ಅಲ್ಲೂ ದನಿಂಗ್ ಗೊಬ್ಬರ ಕೊಟ್ಟು ಮತ್ತೆ ಜೂನ್ ಅಲ್ಲೂ ಅದೇ ಕೊಟ್ರೆ ಅದರಲ್ಲಿ ಪೋಷಕಾಂಶ ಇರ್ತಾವಲ್ಲ ಸರ್, ಒಂದೇ ಆಗ್ಬಿಡುತ್ತೆ. ಗಿಡಕ್ಕೆ ನಾನಾ ತರ ಪೋಷಕಾಂಶ ಬೇಕು. ಸೊ ನಾವು ಅದಕ್ಕೆ ಏನ್ ಮಾಡಿ ಡಿವೈಡ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಡಿಸೆಂಬರ್ ಗೆ ಏನ್ ಮಾಡ್ತೀವಿ ಅಂದ್ರೆ ಕೋಳಿ ಗೊಬ್ಬರ ಕೊಡ್ತೀವಿ ಸರ್. ಈ ತರ ಕೊಡ್ಕೊಂಡು ಹೋಗ್ತಾ ಇದೀವಿ.
1: ಈಗೆಲ್ಲ ನೀವು ಕೆರೆ ಮಣ್ಣು ಇಂತ ಕೊಡಲ್ವಾ
0: ಸರ್? ಮಣ್ಣು ಅಂದ್ರೆ ನಾವು ಚಿಕ್ಕ ಗಿಡಕ್ಕೆ ಫಸ್ಟ್ ಸ್ಟಾರ್ಟಿಂಗ್, ಚಿಕ್ಕ ಗಿಡ ಇನ್ನು ಫಸ್ಲಿಗೆ ಬಂದಿರಲ್ಲ ಸರ್, ಮೂರ್ ವರ್ಷ ನಾಲ್ಕು ವರ್ಷ ತುಂಬ ತಕ್ಷಣ ಗಿಡ ಇಟ್ಟು ಅವಾಗ ನಾವು ಮಣ್ಣು ಓಡಿಸ್ತೀವಿ ಸರ್. ಮಣ್ಣು ಕೊಡೋದ್ರಿಂದ ಅವಶ್ಯಕತೆ ಇಲ್ಲ ಸರ್. ಯಾಕೆ ಅಂದ್ರೆ ಮಣ್ಣು ಕೊಡೋದು ಏನು ಅಂತ ಅಂದ್ರೆ, ಈಗ ನಾವು ಉಳುಮೆ ಮಾಡ್ತೀವಿ, ಬೇರೆಲ್ಲ ಕಟ್ಟಾಗಿರುತ್ತೆ, ಅಲ್ಲಿ ಸಾರಾಂಶ ಇರಲ್ಲ. ಸೊ ಹೊಸ ಮಣ್ಣು ತಗೊಂಬಂದು ಅಲ್ಲಿ ಹಾಕ್ತಿವಿ, ಅವಾಗ ಏನಾಗುತ್ತೆ, ಗಿಡ ಗ್ರೋತ್ ಬರುತ್ತೆ. ನಾವು ಮಾಡೋ ತಪ್ಪು ಏನಪ್ಪಾ ಅಂದ್ರೆ ಉಳುಮೆ ಮಾಡ್ಬಿಟ್ಟು ಮತ್ತೆ ಹೋಗಿ ಅದಕ್ಕೆ ಗೊಬ್ಬರ ಹಾಕೋದು, ಮಣ್ಣು ಹಾಕೋದು, ಆ ಸಮಸ್ಯೆ ಮಾಡ್ಕೊಂತಿದೀವಿ. ಇರೋ ಮಣ್ಣನ್ನೇ ನಾವೇನ್ ಮಾಡ್ಬೇಕು, ಸೂಕ್ಷ್ಮಾಣು ಜೀವಿನ ಕ್ರಿಯೇಟ್ ಮಾಡ್ಕೋಬೇಕು. ಯಾವ ತರ ಕ್ರಿಯೇಟ್ ಮಾಡ್ಕೋಬೇಕು, ಜೀವಾಮೃತ ಕೊಡ್ಬೇಕು, ಆಮೇಲೆ ಅದಕ್ಕೆ ಪೌಷ್ಟಿಕಾಂಶ ಕೊಡ್ಬೇಕು, ಏನ್ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ನೀರಿನ ಪರೀಕ್ಷೆ ಮಾಡಿಸ್ಬೇಕು. ಸೊ ಅದೆಲ್ಲ ಮಾಡಿಸ್ಕೊಂಡು ಮಾಡಿದ್ರೆ ಸರ್ ನಮಗೆ ಬೆನಿಫಿಟ್ ಸಿಗುತ್ತೆ, ಅಂದ್ರೆ ಒಳ್ಳೆ ಫಲಿತಾಂಶ ಸಿಗುತ್ತೆ ಸರ್.
1: ನೀವು ಪದೇ ಪದೇ ಹೊಲ ಉಳುಮೆ ಮಾಡಬಾರದು ಅನ್ನುವಂಥದ್ದು ನಿಮ್ಮ ಒಂದು ಅಭಿಪ್ರಾಯ.
0: ಹೌದು ಸರ್.
1: ಈಗ ಮತ್ತೆ ನೀವು ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ
0: ಸರ್? ಈಗ ನಾವು ಕಳೆಗಳ ನಿರ್ವಹಣೆ ಏನ್ ಮಾಡ್ತೀವಿ ಅಂತ ಅಂದ್ರೆ, ಈಗ ನಾವು ಸೆಣಬ್ ಚೆಲ್ತೀವಿ ಸರ್, ಅಲ್ಲಿ ನೆರಳಾಯ್ತು ಅಂದ್ರೆ ಕಳೆ ಉಟ್ಟಲ್ಲ. ಓಕೆನಾ? ಈಗ ಬಾಳೆ ಇಡ್ತೀವಿ ಸರ್, ಆ ಬಾಳೆ ಇರೋದ್ರಿಂದ ನೆರಳು ಬರುತ್ತೆ. ಸೊ ಅವಾಗ ಕಳೆ ಉಟ್ಟಲ್ಲ. ಆತರ ಕಳೆ ಬಂತು ಅಂತಂದ್ರು ನಾವು ಟ್ಯಾಕ್ರಿ ತಗೊಂಡು ಉಳುಮೆ ಮಾಡಿಸಲ್ಲ. ಇವಾಗೆಲ್ಲ ಇವು ಬಂದಿದಾವಲ್ಲ ಸರ್, ಬ್ರಷ್ ಕಟರ್. ಬ್ರಷ್ ಕಟರ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮಿಷಿನ್ ಹೊಡಿ.

0: ಹೋಗ್ತಾರೆ, ನಮ್ಮನೆ ಮಿಷಿನ್ ಹೊಡಿತಾರೆ, ಅದ್ರಿಂದನು ಕಳೆ ಬರಲ್ಲ ಸರ್. ಅದು ಬ್ರಷ್ ಕಟರ್ ಹೊಡ್ದಂಗೆ ಹೊಡ್ದಂಗೆ ಫಸ್ಟ್ ಸ್ಟಾರ್ಟಿಂಗ್ ಹುಟ್ಟುತ್ತೆ, ನೆಕ್ಸ್ಟ್ ಹೊಡ್ದಂಗೆ ಹೊಡ್ದಂಗೆ ಅಲ್ಲೇ ಬೀಳತ್ತಲ್ವಾ, ಸೊ ಅವಾಗ ಹುಟ್ಟದ ಕಳೆ.
1: ಅಂದ್ರೆ ಅಲ್ಲೇ ನೀವು ಕಟ್ ಮಾಡಿ ಅಲ್ಲೇ ಹಸಿರೆಲೆ ಗೊಬ್ಬರ ಆಗಿಬಿಡುತ್ತೆ.
0: ಹೌದು ಸರ್, ಹೌದೌದು, ಹಸಿರೆಲೆ ಗೊಬ್ಬರ ಮಾಡ್ಕೊಂತೀವಿ ಸರ್ ನಾವು. ಮತ್ತೆ ಈಗ ಬೇಸಿಗೆಗಿದ್ರೆ ಅವ್ರೆ ತೊಗರಿ ಅಳಸಿಂದೆ ಎಲ್ಲಾ ಚೆಲ್ತೀವಿ ಸರ್ ತೋಟಗಳಿಗೆ, ಹಸಿರೆಳೆ ಗೊಬ್ಬರ ಆಗುತ್ತೆ ಅಂತ ಅಂದ್ಬಿಟ್ಟು.
1: ಈಗ ಅದರಿಂದ ಆದಾಯ ಬೇಡ ನಿಮ್ಗೆ, ಅಲ್ಲಿ ಗೊಬ್ಬರ ಆಗ್ಲಿ,
0: ಗೊಬ್ಬರ ಆಗ್ಬೇಕು ಸರ್. ಈಗ ಆದಾಯ ಅಂದ್ರೆ ಈಗ ನಾವು ಕುರಿ ಗೊಬ್ಬರ ದನಿ ಗೊಬ್ಬರ ತರಿಸ್ಬೇಕಲ್ವಾ ಸರ್, ಇವಾಗ ಹೋಗಿ ಅದಕ್ಕೆ ದುಡ್ಡು ಕೊಡ್ಲೇಬೇಕು. ಸೊ ಅದಕ್ಕೆ ಯಾಕೆ ಕೊಡ್ಬೇಕು, ನಾವೇ ಒಂದು ಕ್ರಿಯೇಟ್ ಮಾಡ್ಕೋಬಹುದಲ್ವಾ, ಹಸಿರೆಳೆ ಗೊಬ್ಬರ ಎಲ್ಲದನ್ನು ನಾವೇ ಮಾಡ್ಕೋಬಹುದಲ್ವಾ ಸರ್.
1: ಹೌದು,
0: ಈಗ ನಮಗೆ ಖರ್ಚುನು ಕಡಿಮೆ.
1: ಈಗ ನೀವು ಸಾಕಷ್ಟು ದೊಡ್ಡ ಮರದಲ್ಲಿ ಬಾಳೆನ ಈಗಲೂ ಬೆಳೀತಾ ಇದ್ರಾ?
0: ಹೌದು ಸರ್, ನಾವು ಈಗ 10 ವರ್ಷದ ಮರದಲ್ಲೂ ಬಾಳೆ ಗಿಡ ಬೆಳಿದೀವಿ, ಚೆನ್ನಾಗಿ ಬಂದಿದೆ ಸರ್.
1: ಈಗ ಎರಡು ಆದಾಯ ನಿಮಗೆ?
0: ಹೌದು ಸರ್,
1: ಒಂದು ಅಡಿಕೆಯಿಂದಲೂ ಆದಾಯ, ಒಂದು ಬಾಳೆಯಿಂದಲೂ ಆದಾಯ.
0: ಹೌದು ಸರ್, ಮತ್ತೆ ತೋಟನು ಅಷ್ಟೇ ಚೆನ್ನಾಗಿರುತ್ತೆ ಸರ್. ಆಮೇಲೆ ಏನಪ್ಪಾ ಅಂದ್ರೆ ಬಾಳೆ ಇದು ಕೊಡುತ್ತೆ, ಪೊಟಾಶ್ ಕೊಡುತ್ತೆ. ನಾವೀಗೆಲ್ಲೋ ಹೋಗಿ ಪೊಟಾಶ್ ತರಕ್ಕಿಂತ ಪೊಟಾಶ್ ಕೊಡುತ್ತೆ ಸರ್ ಅದು ಬಾಳೆ. ನಾವ್ ಹೇಳ್ತೀವಿ ಏನಂದ್ರೆ ಗೊತ್ತಾ, ಈಗ ಬಾಳೆ ಗಿಡ ಇಟ್ಬಿಟ್ರೆ ಅಡಿಕೆಗೆಲ್ಲ ಹಾಕೋದು ಬಾಳೆ
1: ತಗೊಂಡ್ಬಿಡುತ್ತೆ, ಅಭಿಪ್ರಾಯ ಇದೆ.
0: ಅದು ರಾಂಗ್ ಸರ್. ಯಾಕೆ ಅಂತ ಅಂದ್ರೆ ಈಗ ನಾವು ಎಷ್ಟು ಊಟ ಮಾಡ್ತೀವೋ ಅಷ್ಟೇನೆ ಅಲ್ವಾ. ಸೊ ಗಿಡನು ಅಷ್ಟೇ, ನಾವ್ ಎಷ್ಟೇ ಹಾಕ್ಲಿ, ಈಗ 3 ಬುಟ್ಟಿ 4 ಬುಟ್ಟಿ ಗೊಬ್ಬರ ಹಾಕಿದ್ರು ಅದ್ ಎಷ್ಟು ಬೇಕೋ ಅಷ್ಟೇ ತಗೊಳ್ಳೋದು, ಅದನ್ ಬಿಟ್ರೆ ತಗೊಳಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಅಲ್ಲಿ ಇದೆ ಬಾಳೆ ಇದೆ, ಸೊ ಅದಕ್ಕೆ ಎಷ್ಟು ಬೇಕೋ ಅದು ತಗೊಳುತ್ತೆ, ಅಡಿಕೆಗೆ ಎಷ್ಟು ಬೇಕೋ ಅಷ್ಟೇ ತಗೊಳುತ್ತೆ. ಮಿಕ್ಕಿದ್ ಏನಾಗುತ್ತೆ ಅದ ಹಂಗೆ ವೇಸ್ಟ್ ಅಲ್ವಾ ಸರ್. ಸೊ ನಮ್ಗೆ ಒಂದು ಬೆಳೆಯಲ್ಲಿ ಎರಡು ತಗೋಬಹುದು ಸರ್.
1: ಅಂದ್ರೆ ಎಷ್ಟೋ ಜನ ಸುಮ್ನೆ ಖಾಲಿ ಬಿಟ್ಟಿರ್ತಾರೆ ಅಡಿಕೆ ಒಳಗಡೆ.
0: ಹೌದು ಸರ್, ಹೌದೌದು,
1: 9 ಅಡಿ ದಾಯಕ್ ಹಾಕ್ಲಿ ಖಾಲಿ ಬಿಟ್ಟಿರ್ತಾರೆ, 8 ಅಡಿ ದಾಯಕ್ ಆಗ್ಲಿ ಖಾಲಿ ಬಿಟ್ಟಿರ್ತಾರೆ. ಯಾಕಪ್ಪ ಹಿಂಗ್ ಖಾಲಿ ಬಿಟ್ಟಿದ್ಯ ಅಂದ್ರೆ ಸರ್ ಇಲ್ಲಿ ಮತ್ತೆ ನಡೆಬಿಟ್ರೆ ಅದಕ್ಕೆ ಸಿಗಂತ ಪೋಷಕಾಂಶ ಇದೆ ಹಾಕಂದು ನಮ್ ಅಡಿಕೆ ಬರಲ್ಲ ಸರ್ ಅಂತಾರಲ್ವಾ?
0: ಹೌದು ಸರ್, ಹಂಗ ಅಂದಿದಾರೆ, ಇದಾರೆ ಹಾಕಿರಲಿಲ್ಲ. ಬಟ್ ಇವಾಗ ನಮ್ಮನ್ನೆಲ್ಲ ನೋಡ್ತಾರಲ್ವಾ ಸರ್, ಹೌದಲ್ವಾ ಈ ತರ ಮಾಡ್ಬೋದು ಅಂತ. ಇವಾಗ ನಮ್ಮನ್ ನೋಡಿ ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ ಸರ್, ಅಡಿಕೆಯಲ್ಲೇ ಪಪ್ಪಾಯ ಇಟ್ಟಿದ್ದಾರೆ, ಆಮೇಲೆ ನೆಕ್ಸ್ಟ್ ಬಾಳೆ ಇಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ಮತ್ತೆ ಗೊತ್ತಾ, ಕೋಳಿಗಳಿಗೆ ಕುರಿಗಳಿಗೆ ಬಾಳೆ ದಿಂಡ ಹಾಕ್ತಾರೆ, ಅದರಲ್ಲಿ ಪೊಟಾಶ್ ಇರುತ್ತೆ. ಸೊ ಬಾಳೆ ದಿಂಡ ಎಳೆ ದಿಂಡ ಹಾಕ್ತಾರೆ, ನಾವ್ ಕೋಳಿಗೆ ಹಾಕಿದೀವಿ ಸರ್. ನೆಕ್ಸ್ಟ್ ನುಗ್ಗೆ ಸೊಪ್ಪು ಗೊತ್ತಾ ಸರ್, ನುಗ್ಗೆ ಸೊಪ್ಪು ಎಷ್ಟು ಪೌಷ್ಟಿಕಾಂಶ ಇದೆ ಗೊತ್ತಾ ಸರ್, ಅದನ್ನು ಕೋಳಿಗೆ ಹಾಕಿದೀವಿ ನಾವು.
1: ಅಲ್ಲ ಅದು ನಮಗೆ ಒಳ್ಳೇದೇ, ನುಗ್ಗೆ ಸೊಪ್ಪು ಪ್ರತಿನಿತ್ಯ ನಾವು ಊಟದಲ್ಲಿ ಅದನ್ನ ಬಳಸಿದ್ರೆ ಒಳ್ಳೆಯ ಒಂದು ಪೋಷಕಾಂಶಗಳು ಸಿಗ್ತವೆ.
0: ಅಲ್ಲ ಸರ್, ಈಗ
1: ಕಣ್ಣಿಗೆ ಸಾಕಷ್ಟು ಒಳ್ಳೇದಲ್ವಾ ಅದು?
0: ಈಗ ಕೋಳಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಮೆಡಿಸಿನ್ ತಂದು ಹಾಕ್ತಾರೆ, ಬಟ್ ನಾವು ಆತರ ತಂದಿಲ್ಲ. ಈಗ ಬಾಳೆ ದಿಂಡು, ನುಗ್ಗೆ ಸೊಪ್ಪು, ಆಮೇಲೆ ಹಕ್ಕಿ ಕಾಳು, ಹುರುಳಿ ಕಾಳು ಆತರ ಹಾಕೊಂಡೆ ನಾವು ಬೆಳೆಸಿರೋದು ಸರ್ ಕೋಳಿಗಳೆಲ್ಲ.
1: ಈಗೆಲ್ಲ ಬಾಳೆ ದಿಂಡಿನಲ್ಲಿ ಒಳ್ಳೆಯ ಒಂದು ದಿಂಡನ್ನ ನಾವು ಆಯ್ಕೆ ಮಾಡ್ಕೊಂಡು ಜ್ಯೂಸ್ ಮಾಡಿ ನಾವು ಕುಡಿಯುವಂತದ್ದು ನಾವು ಬಹಳ ಕಡೆ ನೋಡಿದ್ದೇವೆ, ಅದು ಮಾರಾಟನು ಮಾಡ್ತಾ ಇದ್ದಾರಲ್ವಾ?
0: ಮತ್ತೆ ಗೊತ್ತಾ ಸರ್, ಇವಾಗ ದಿಂಡು ನಾವು ಬಾಳೆಗೊನೆ ಕಡ್ಕೊಂಡ್ಬಿಡ್ತೀವಿ, ಕಡ್ಕೊಂಡ್ಬಿಟ್ಟು ಅದರಲ್ಲಿ ದಿಂಡು ಬರುತ್ತೆ, ದಪ್ಪ ದಿಂಡು. ಅದರಲ್ಲಿ ಏನು ಅಂದ್ರೆ ಜೀರಿಗೆ, ಆಮೇಲೆ ನೆಕ್ಸ್ಟ್ ಒಂದ್ ಸ್ವಲ್ಪ ಮೆಂತ್ಯ ಹಾಕ್ಬಿಟ್ಟು ಒಂದು ಬಟ್ಟೆ ಕವರ್ ಕಟ್ಬಿಟ್ಟು ಕುಡಿದ್ರೆ ಸರ್ ನಮ್ಮಲ್ಲಿ ಕಿಡ್ನಿ ಸ್ಟೋನ್ ಇರುತ್ತಲ್ಲ ಅದೆಲ್ಲ ಕರ್ಗೋಗುತ್ತೆ
1: ಸರ್.
0: ಸರ್
1: ಈಗೆಲ್ಲ ಬಾಳೆನು ಬೆಳಿತಾ ಇದ್ರಲ್ಲ ನೀವು, ಬಾಳೆದೆಲ್ಲ ಮಾರಾಟ ಮಾಡ್ತಾರೆ?
0: ಬಾಳೆ ಎಲೆನಾ ಸರ್? ಎಲೆ ಏನ್ ಮಾಡಲ್ಲ ಸರ್, ಯಾಕಂದ್ರೆ ಎಲೆ ಗೊಬ್ಬರ ಆಗುತ್ತೆ ನಮ್ಮ ಹೊಲದಲ್ಲೇನೆ. ನಾವ್ ಎಲೆ ಏನ್ ಮಾರಲ್ಲ, ಬಾಳೆ ಗೊನೆ ಕಟ್ಕೊಂಡ್ಬಂದು ಮಾರ್ತೀವಿ.
1: ಈಗ ಎಷ್ಟೋ ಜನ ಬಾಳೆ ಎಲೆನೂ ಆದಾಯ ಕಾಣ್ತಾ ಇದ್ದಾರೆ.
0: ಹೌದು ಸರ್, ಬಟ್ ನಮ್ದು ಅಂದ್ರೆ ನಾವು ಹಸಿರೆ ಗೊಬ್ಬರ ಮಾಡ್ಕೊಂತೀವಲ್ಲ, ಎಲೆ ಯಾಕೆ ಮಾರ್ಬೇಕು? ಸೊ ಅದನ್ನೇನ್ ಮಾಡ್ತೀವಿ, ಕಡ್ದ್ಬಿಟ್ಟು ಹಂಗೆ ಭೂಮಿಗೆ ಸೇರಿಸ್ತೀವಿ.
1: ಅಲ್ಲಿ 1 ರೂಪಾಯಿ ಸಿಗಂದ ನೀವು 2 ರೂಪಾಯಿ ಗೊಬ್ಬರನೇ ಮಾಡ್ಕೋಬಹುದು ಅಲ್ವಾ? ಈಗ ಬಾಳೆ ಒಂದು ಹಣ್ಣು ಯಾವ ರೀತಿ ಮಾಡ್ಕೊಳ್ತೀರಾ? ಈಗ ಹೊರಗಡೆ ಎಲ್ಲ ನೋಡ್ತೀವಿ ನಾವು, ಯಾವ್ದೋ ರಾಸಾಯನಿಕ ಹಾಕೋದ ಮೇಲೆ ಹಣ್ಣು ಬೆಳಕರತ್ತಿಗೆ ಹಣ್ಣು ಮಾಡ್ಕೊಳ್ಳೋದು, ತಿನ್ನೋದು, ಮಾರಾಟ ಮಾಡುವಂತ.
0: ಇವಾಗ ಹಣ್ಣು ಅಂತ ಅಂದ್ರೆ ಸರ್, ನಾವು ಒಂದು ಡ್ರಮ್ ಇರುತ್ತೆ, ಒಂದ್ ಡ್ರಮ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬಾಳೆ ಇಟ್ಬಿಟ್ಟು ಊದಿನ ಗಡ್ಡಿ ಹಚ್ತೀವಿ. ಊದಿನ ಗಡ್ಡಿ ಹಚ್ಬಿಟ್ಟು ಫುಲ್ ಅದಕ್ಕೆ ಏನ್ ಮಾಡ್ತೀವಿ, ಕವರ್ ಮಾಡ್ತೀವಿ. ಕವರ್ ಮಾಡಿದ್ಮೇಲೆ ಅದೇನಾಗುತ್ತೆ, ಕಾವು ಬರುತ್ತಲ್ವ ಸರ್, ಆ ಕಾವಿಗೆನೆ ಹಣ್ಣಾಗುತ್ತೆ. ಒಂದ್ 2 ಡೇಸ್, ಒಂದ್ ರಾತ್ರಿ ಒಂದ್ ಹಗ್ಲು ಆತರ ಇಟ್ಬಿಡ್ತೀವಿ. ಆಮೇಲೆ ಕೆಳಗಡೆ ತೆಗ್ದು ಇಡ್ತೀವ, ಅವಾಗ ಹಣ್ಣಾಗ್ಬಿಡುತ್ತೆ ಸರ್, ನಾವು ಪೌಡರ್ ಎಲ್ಲ ಹಾಕಲ್ಲ.
1: ಒಟ್ಟಾರೆ ನಿಮ್ಮ ಒಂದು ಸಮಗ್ರ ಕೃಷಿಯಲ್ಲಿ ಸಾಕಷ್ಟು ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದ್ರಿ, ಒಳ್ಳೆ ನೈಸರ್ಗಿಕ ಹಣ್ಣುಗಳನ್ನ ತಿಂತಾ ಇದ್ರಲ್ಲ.
0: ಹೌದು ಸರ್, ನಾವು ತರಕಾರಿ ಬೆಳ್ಕೊಂತೀವಿ, ಟೊಮೊಟೊ ಬೆಳ್ಕೊಂತೀವಿ ಮನೆಗೆ.
1: ಯಾವ್ದು ರಾಸಾಯನಿಕ ಇಲ್ಲ
0: ಸರ್, ರಾಸಾಯನಿಕ ಇಲ್ಲ, ನಾವೆಲ್ಲ ಆರ್ಗಾನಿಕ್ ಮತ್ತೆ ಸಾವಯವನೇ ಮಾಡ್ತಾ ಇದೀವಿ ಸರ್.
1: ಈಗ ಹಣ್ಣಿನ ಬೆಳೆಗಳು ಅಂತಂದ್ರೆ ಇನ್ನೇನೇನ್ ಬೆಳೀತಾ ಇದ್ರ? ಈಗ ಬಾಳೆ ಪಪ್ಪಾಯಿ ಬಿಟ್ರೆ
0: ಸರ್, ಕಲಂಗಡಿ ಬೆಳೆದಿದೀವಿ.
1: ಅಲ್ಲ ನಿಮ್ ತೋಟದ ಸುತ್ತಲೂ ಈಗ ಪ್ಯಾರ್ಲ ಗಿಡ, ನಿಂಬೆಹಣ್ಣಿನ ಗಿಡ,
0: ಸೀತಾಫಲ,
1: ಈಗ ಸಾಕಷ್ಟು ಗಿಡಗಳು ಬೆಳಕಬಹುದಲ್ವಾ? ಅವಕಾಶ ಇದೆ, ಯಾಕಂತಂದ್ರೆ ನೀವು ಸಾವಯವ ಕೃಷಿ ಮಾಡ್ತಾ ಇದ್ದೀರಾ ಅಲ್ವಾ?
0: ಹೌದು ಸರ್, ಬೆಳೆದಿದ್ದೀವಿ ಸರ್, ಸಪೋಟೊ ಇದೆ, ಮಾವಿನಣ್ಣು ಇದೆ, ಅಂದ್ರೆ ನಮಗೆ ಎಷ್ಟು ಬೇಕೋ ತಿನ್ನಕ್ಕೆಲ್ಲ
1: ಮಾಡ್ಕೊಂಡಿದ್ದೀವಿ. ಈಗ ತೆಂಗು ಅಂತಂದ್ರೆ ಎಷ್ಟು ಬೆಳೀತಾ ಇದ್ರ
0: ಸರ್? ತೆಂಗು ನಮ್ದು ಒಂದು 500 ರಿಂದ 600 ಗಿಡ ಇದಾವೆ ಸರ್.
1: ಬೌಂಡ್ರಿಗೆ ಹಾಕಿದ್ರ?
0: ಬೌಂಡ್ರಿಗೆ ಹಾಕಿದೀವಿ ಸರ್, ಒಂದ್ 10 ಎಕರೆ ಬೌಂಡ್ರಿಗೆ ಹಾಕಿದೀವಿ.
1: ಓಹೋ, ಈಗ ತೆಂಗು ಸಾಕಷ್ಟು ಇದ್ದಾವಲ್ಲ ನಿಮ್ಮಲ್ಲಿ, ಈಗ ತೆಂಗಿನ ಕಾಯಿ ಮಾರಾಟ ಮಾಡ್ತೀರಾ ಅಥವಾ ಎಳ್ನೀರ್ ಮಾರಾಟ ಮಾಡ್ತೀರಾ ಅಥವಾ ಒಣಕೊಬ್ಬರಿ ಮಾಡಿ ಕೊಬ್ಬರಿ ಎಣ್ಣೆ ಮಾಡುವಂತದ್ದು ಏನಾದ್ರು ಮಾಡ್ತೀರಾ?
0: ಇಲ್ಲ ಸರ್, ನಾವು ಕಾಯಿ ಕೊಡಲ್ಲ, ನಾವು ಕೊಬ್ಬರಿಗೆ ಹಾಕೊಂತೀವಿ. ಆ ಕಾಯಿ ಕಿತ್ಬಿಟ್ಟು ಕೊಬ್ಬರಿಗೆ ಹಾಕ್ತಿವಿ, ಅದು 9 ತಿಂಗಳಾದ್ಮೇಲೆ ನಾವೇನ್ ಮಾಡ್ತೀವಿ ಸುಲಿಸ್ತೀವಿ, ಸುಲಿಸಿ ಮಾರಾಟ ಮಾಡ್ತೀವಿ. ಒಡಾಕಿ

0: ಮಾರಾಟ
1: ಮಾಡ್ತೀವಿ. ಮಾರಾಟ
0: ಒಣ ಕೊಬ್ಬರಿ ಹೌದು ಸರ್.
1: ಈಗ ಬೇಸಿಗೆಯಲ್ಲಿ ಒಳ್ಳೆ ರೇಟ್ ಇರುತ್ತೆ ಎಳ್ನೀರು ಕೊಡಲ್ಲ ಅವಾಗ?
0: ಇಲ್ಲ ಸರ್ ಕೊಡಲ್ಲ ನಾವು.
1: ಈಗ ಕೊಬ್ಬರಿ ಎಣ್ಣೆ ಎಲ್ಲ ಮಾಡಿಸ್ತೀರಾ ನೀವು?
0: ಹೌದು ಸರ್, ನಮಗೆ ನಮ್ಮ ಮನೆಗೆ ಬೇಕು ಅಂದ್ರೆ ನಾವು ದಿನ ಬಳಕೆಗೆ ನಾವು ಅದನ್ನೇ ಸರ್. ನಾವು ಈಗ ಆಯಿಲ್ ಎಲ್ಲ ಹೊರಗಡೆ ತಗೊಂಬರಲ್ಲ ಸರ್, ನಾವು ಊಟದಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತಾ ಇರೋದು.
1: ಯಾಕೆ ಹೊರಗಡೆ ಹಾಕ್ತಾರಲ್ಲ ನೀವು
0: ಸರ್? ಅದು ಯಾಕಂದ್ರೆ ಅದರಲ್ಲಿ ತುಂಬಾ ಕೆಮಿಕಲ್ ಹಾಕಿರ್ತಾರೆ, ಏನೋ ಒಂದು ಹಾಕಿರ್ತಾರೆ, ನಾವು ನೋಡಿರಲ್ಲ ಅದು ಏನೋ ಮಾಡಿರ್ತಾರೆ. ಬಟ್ ನಮ್ದು ಪ್ಯೂರ್ ಎಣ್ಣೆ ಅಲ್ಲ ಸರ್, ನಾವ್ ಈ ಕೊಬ್ಬರಿನೇ ಹಾಕ್ಸ್ಬಿಟ್ರೆ ಅದಕ್ಕಿಂತ ಎಣ್ಣೆ ಎಣ್ಣೆ ಅಲ್ಲಲ್ಲ ಸರ್ ಇದು, ಅದಕ್ಕೆ ನಾವು ಕೊಬ್ಬರಿ ಎಣ್ಣೆನೆ ಬಳಸ್ತಾ ಇದೀವಿ ಸರ್. ಅಡಿಗೆಗೂ ನಾವು ತಿನ್ನಕ್ಕೂ ಎಲ್ಲದಕ್ಕೂ ಅದನ್ನೇ ಬೆಳೆಸ್ತಾ ಇದೀವಿ ಸರ್.
1: ಒಟ್ಟಾರೆ ಸಹನ ಅವರೇ, ಈ ಒಂದು ಸಮಗ್ರ ಒಂದು ತೋಟಗಾರಿಕೆ ಬೆಳೆಗಳನ್ನ ಬೆಳ್ಕೊಂಡು ಹೋಗ್ತಾ ಇದ್ರೆ ಈ ಕೃಷಿ ಬದುಕು ಏನನ್ಸುತ್ತೆ ನಿಮಗೆ
0: ಸರ್? ನಮಗೆ ತುಂಬಾ ಖುಷಿ ಆಗ್ತಿದೆ. ಓಕೆ, ನಾವು ಕೃಷಿಲಿ ತೊಡಗಿದೀವಲ್ಲ ಸರ್, ಫ್ಯೂಚರ್ ಇರದೆ ಕೃಷಿ ಸರ್ ನೆಕ್ಸ್ಟ್.
1: ಹೌದು,
0: ಸೊ ಅದಕ್ಕೆ ನಾವು ಕೃಷಿಲೇ ಮುಂದೆ ಹೋಗೋಣ, ಇನ್ನು ಸಾಕಷ್ಟು ಬೆಳಿಬೇಕು.
1: ಒಳ್ಳೇದು ಸಹನ ಅವರೇ, ಇಲ್ಲೇ ತನಕ ಸಮಗ್ರ ತೋಟಗಾರಿಕಾ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ರಿ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಸಮಗ್ರ ತೋಟಗಾರಿಕೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಯಲ್ಲದಕೆರೆ ಗ್ರಾಮದ ರೈತ ಮಹಿಳೆ ಎಸ್ ಸಹನ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಈಗ ರೈತರಿಗೆ ಸಲಹೆ ಕೇಳೋಣ.
3: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ವಾತಿ ಅಂತ. ನಾನು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಹಿರಿಯ ಸಂಶೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ರೈತ ಬಾಂಧವರೇ, ಇವತ್ತು ನಾನು ಅಡಿಕೆಯಲ್ಲಿ ಕಂಡು ಬರ್ತಕ್ಕಂಥ ಬೇರು ಹುಳು ಅದರ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಬೇರು ಹುಳು ಅಡಿಕೆಯಲ್ಲಿ ಬರ್ತಕ್ಕಂಥ ಒಂದು ದೀರ್ಘಕಾಲಿಕ ಕೀಟವಾಗಿದ್ದು ಇದು ತೇವಾಂಶವಿರುವ ಮಣ್ಣಿನ ಪದರದಲ್ಲಿ ಹೆಚ್ಚಾಗಿ ಬರುತ್ತೆ. ಮತ್ತು ಇದು ಗೋಡು ಮಣ್ಣಿನಿಂದ ಕೂಡಿದ ಹಳ್ಳದ ಪಕ್ಕ ಮತ್ತು ಗದ್ದೆ ಜಮೀನಲ್ಲಿ ಮಾಡಿದಂಥ ಅಡಿಕೆ ತೋಟಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ಬೇರು ಹುಳು ಏನು ಮಾಡುತ್ತೆ ಅಂತಂದರೆ, ಅಡಿಕೆ ಬೇರುಗಳನ್ನ ಕತ್ತರಿಸಿ ತಿನ್ನೋದ್ರಿಂದ ಗಿಡಗಳು ರೋಗಗ್ರಸ್ತವಾಗಿರೋ ಥರ ಕಾಣಿಸುತ್ತೆ. ಮತ್ತು ಬಾಧೆಗೀಡಾದ ಮರಗಳಲ್ಲಿ ಎಳೆಗಳೆಲ್ಲ ಹಳದಿಯಾಗಿ ಗರಿ ಮತ್ತು ಗೆಣ್ಣುಗಳು ಗಿಡ್ಡ ಆಗ್ತಾ ಹೋಗುತ್ತೆ. ನಂತರ ದಿನದಲ್ಲಿ ಕಾಂಡ ತುದಿಯಾಗಿ ಮನ್ಸುತ್ತೆ. ಮತ್ತೆ ಇದರಿಂದ ಇಳುವರಿ ಕಡಿಮೆ ಆಗ್ತಾನು ಹೋಗ್ತಾ ಹೋಗುತ್ತೆ ನಂತರ ದಿನಗಳಲ್ಲಿ. ಈ ಬೇರು ಹುಳುವಿನ ಜೀವನ ಚಕ್ರ ಹೇಗೆ ಅಂತ ಅಂದ್ರೆ, ಇದು ಬೇರು ಹುಳುಗಳನ್ನು ದುಂಬಿ ಮೇ ಮತ್ತು ಜೂನ್ ತಿಂಗಳಲ್ಲಿ 5 ಸೆಂಟಿಮೀಟರ್ ಇಂದ 10 ಸೆಂಟಿಮೀಟರ್ ಆಳದವರೆಗೆ ಬಿಡಿ ಬಿಡಿಯಾಗಿ ಮೊಟ್ಟೆಗಳನ್ನ ಇಡ್ತಾ ಹೋಗುತ್ತೆ. ಒಂದು ಹೆಣ್ಣು ದುಂಬಿ ಸರಾಸರಿಯಾಗಿ 20 ಮೊಟ್ಟೆಗಳನ್ನ ಇಡುತ್ತೆ. ಆ ಮೊಟ್ಟೆಗಳು 4-5 ಮಿಲಿಮೀಟರ್ ಗಾತ್ರ ಹೊಂದಿರುತ್ತೆ. ಈ ಮೊಟ್ಟೆಗಳು 12-15 ದಿನಗಳಲ್ಲಿ ಹೊಡೆದು ಸಣ್ಣ ಮರಿ ಹುಳುಗಳಾಗಿ ಹೊರಬರುತ್ತೆ. ಈ ಮರಿ ಹುಳುಗಳು ಕಂದು ಬಣ್ಣದ ತಲೆ ಮತ್ತೆ ಬಿಳಿ ಬಣ್ಣದ ದೇಹನ ಹೊಂದಿರುತ್ತೆ. ಈ ಮೊದಲನೇ ಹಂತದ ಬೇರು ಹುಳುಗಳು ಸಾವಯವ ಗೊಬ್ಬರನ್ನ ತಿಂದು ಬದುಕುತ್ತೆ. ಎರಡನೇ ಹಂತದ ಮರಿ ಹುಳುಗಳು ಅಡಿಕೆ ಬೇರುಗಳನ್ನ ತಿನ್ನೋಕೆ ಶುರು ಮಾಡುತ್ತೆ. ಈ ಮರಿ ಹುಳುಗಳು ಪ್ರಾರಂಭದಲ್ಲಿ ಸಸ್ಯಗಳಿಗೆ ಆಹಾರ ಏನು ಒದಗಿಸುತ್ತೋ ಅಡಿಕೆ ಮರಗಳಿಗೆ ಅಂಥ ಬೇರುಗಳನ್ನ ತಿನ್ನುತ್ತೆ. ನಂತರದ ದೊಡ್ಡ ದೊಡ್ಡ ಬೇರುಗಳನ್ನು ಸಹ ಇದು ತಿನ್ನೋಕೆ ಶುರು ಮಾಡುತ್ತೆ. ಈ ಬೇರು ಹುಳುಗಳು ಯಾವುದೇ ನಿರ್ದಿಷ್ಟ ಬೇರುಗಳಿಗೆ ಸೀಮಿತವಾಗಿರಲ್ಲ, ಅಂದರೆ ಯಾವುದಾದ್ರೂ ಬೇರುಗಳನ್ನ ಅದು ತಿಂತಾ ಹೋಗ್ತಾ ಹೋಗುತ್ತೆ. ಆಮೇಲೆ ಈ ಬೇರು ಹುಳುಗಳ ತೀವ್ರತೆ ಹೆಚ್ಚಾದಂತೆ ತೋಟಗಳಲ್ಲಿ ಬುಡಭಾಗದಲ್ಲಿ ತಿನ್ನೋದ್ರಿಂದ ಬಿರುಗಾಳಿ ಬಂದರೆ ಆ ಮರಗಳು ಸುಲಭವಾಗಿ ಬಿದ್ದು ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕೀಟದ ಕೋಶಾವಸ್ಥೆಯು 20-30 ದಿನಗಳು ತೆಗೆದುಕೊಳ್ಳುತ್ತೆ. ಇದು 60-70 ಸೆಂಟಿಮೀಟರ್ ಆಳದಲ್ಲಿ ಮಣ್ಣಿನ ಗೂಡಿನೊಳಗಡೆ ಈ ಕೋಶಗಳು ಇಡೋದ್ರಿಂದ ಮಣ್ಣಿಂದ ಹೊರಗೆ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮಳೆ ಬಿತ್ತು ಅಂದ ತಕ್ಷಣವೇ ಇದಕ್ಕೆ ಈಸಿ ಆಗಿಬಿಟ್ಟು ಮಣ್ಣಿಂದ ಈ ಕೋಶ ದುಂಬಿಗಳು ಹೊಡೆದ್ಬಿಟ್ಟು ಹೊರಗಡೆ ಬರುತ್ತೆ. ಅಂದರೆ ಈಗ ಮೊದಲನೇ ಮಳೆ ಬರ್ತಿದ್ದಂಗೆ ಮೇ ಅಥವಾ ಜೂನ್ ತಿಂಗಳಲ್ಲಿ ದುಂಬಿಗಳು ಮಣ್ಣಿನ ಗೂಡುಗಳಿಂದ ಗುಂಪು ಗುಂಪಾಗಿ ಹೊರಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮಳೆಗಾಲವು ಹುಳುಗಳಿಗೆ ಒಂಥರ ಫೇವರಬಲ್ ಕಂಡೀಷನ್ ಅಂತೆ, ಅಂದ್ರೆ ಉತ್ತೇಜನ ಆಗುತ್ತೆ ಇದು ಹುಳುಗಳು ಹೊರಗೆ ಬರಲಿ. ಇದಕ್ಕೆ ಈ ಬೇರು ಹುಳುಗಳಲ್ಲಿ 3 ತರ ಸ್ಪೀಶೀಸ್ ಇದೆ. ಒಂದು ಲ್ಯೂಕೋಪೊಲಿಸ್ ಕೋನಿಯೋಫೋರಾ ಅಂತ, ಮತ್ತೆ ಲ್ಯೂಕೋಪೊಲಿಸ್ ಬರ್ಮೇಸ್ಟ್ರಿ ಅಂತ, ಮತ್ತೆ ಲ್ಯೂಕೋಪೊಲಿಸ್ ಲೆಪಿಡೋಫೋರಾ ಅಂತ. ಇದರ ಜೀವನ ಚಕ್ರಗಳು ಇದು ಸ್ಪೀಶೀಸ್ ಮೇಲೆ ಬದಲಾವಣೆ ಆಗ್ತಾ ಹೋಗುತ್ತೆ. ಇದನ್ನ ನಾವು ಹೇಗೆ ಹತೋಟಿ ಮಾಡಬೇಕು ಅಂತಂದ್ರೆ, ಮುಂಗಾರಿನಲ್ಲಿ ಒಂದೆರಡು ಹದ ಮಳೆ ಆದ ತಕ್ಷಣ ಮುಸ್ಸಂಜೆಯಲ್ಲಿ ಭೂಮಿಯಿಂದ ಹೊರಬರ್ತಕ್ಕಂಥ ದುಂಬಿಗಳನ್ನೆಲ್ಲ ಹಿಡಿದ್ಬಿಟ್ಟು ನಾಶಪಡಿಸ್ಬೇಕು. ಇದರಿಂದ ಸಂತತಿ ಆದಷ್ಟು ಕಡಿಮೆ ಆಗುತ್ತೆ. ಮತ್ತೆ ಮೆಟಾರೈಸಿಯಂ ಅನಿಸೋಪ್ಲಿಯೆ ಮತ್ತೆ ಅಥವಾ ಹೆಟರೋರಾಬ್ಡಿಟಿಸ್ ಜಂತು ಹುಳುಗಳನ್ನ 20 ಗ್ರಾಂ ಪುಡಿನ 1 ಲೀಟರ್ ನೀರಿನಲ್ಲಿ ಬೆರೆಸ್ಬಿಟ್ಟು ಗಿಡದ ಬುಡಭಾಗಕ್ಕೆ ಹಾಕೋದ್ರಿಂದನೂ ಸಹ ನಾವು ಈ ಬೇರು ಹುಳುಗಳನ್ನ ಕಡಿಮೆ ಮಾಡ್ಬೋದು. ಮರಕ್ಕೆ 250 ಗ್ರಾಂ ಬೇವಿನ ಹಿಂಡಿ ಹಾಕೋದ್ರಿಂದನೂ ಸಹ ನಾವು ಬೇರುಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ. ಇದಲ್ಲದೆ ತೋಟಗಳಿಗೆ ಸ್ವಲ್ಪ ಕಲ್ಗೋಚ್ ಮಣ್ಣು ಲಭ್ಯ ಇರೋ ಕಡೆ ನಮಗೇನಾದರೂ ಕಲ್ಗೋಚ್ ಮಣ್ಣು ಲಭ್ಯ ಇದೆ ಅಂತಂದರೆ ತೋಟಗಳಿಗೆ ಕಲ್ಗೋಚ್ ಮಣ್ಣು ಹಾಕೋದ್ರಿಂದ ಸಹ ಕಡಿಮೆ ಮಾಡ್ತಾ ಹೋಗ್ಬೋದು. ಈ ಬೇರೆ ಹುಳುಗಳನ್ನು ಸಂಪೂರ್ಣವಾಗಿ ಹತೋಟಿ ಮಾಡೋಕ್ಕೆ ಒಂದೇ ಹತೋಟಿ ಕ್ರಮಗಳು

0: ನಾವು ಅನುಸರಿಸೋದ್ರಿಂದ ಕಷ್ಟ ಆಗುತ್ತೆ. ಸಮಗ್ರ ಹತೋಟಿ ಕ್ರಮಗಳನ್ನ ಒಂದು 2 ವರ್ಷ ಕಂಟಿನ್ಯೂಸ್ ಆಗಿ ನಾವು ಅನುಸರಿಸೋದ್ರಿಂದ ಈ ಬೇರು ಹುಳುಗಳನ್ನು ನಾವು ಆದಷ್ಟು ಕಡಿಮೆ ಮಾಡ್ತಾ ಹೋಗಬಹುದು. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9148198788. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಜನಪದ ಗೀತೆ.

ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು 7:45. ಸಮಾಚಾರ ದರ್ಶನ ವಾರದ ವಾರ್ತಾ ಸಂಚಿಕೆ ಕೇಳಿ ಬರಲಿದೆ.

0: ಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ದೆಹಲಿಯಲ್ಲಿಂದು ಚರ್ಚಿಸಿದರು. ವಿದೇಶಾಂಗ ಸಚಿವ ಡಾ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಾಗತಿಕ ಒಳಿತಿಗಾಗಿ ಭಾರತ ಮತ್ತು ಅಮೆರಿಕ ನಿಕಟವಾಗಿ ಕಾರ್ಯವನ್ನು ಮುಂದುವರಿಸಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮಾಡಿದ್ದಾರೆ. ರಕ್ಷಣಾ ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ರುಬಿಯೋ ಪ್ರಧಾನಿ ಅವರಿಗೆ ವಿವರಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ರುಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಮಾತುಕತೆಯ ವೇಳೆ ಪ್ರಸ್ತಾಪಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲವನ್ನು ಪ್ರಧಾನಿ ಅವರು ಇದೇ ವೇಳೆ ಪುನರುಚ್ಚರಿಸಿದ್ದಾರೆ. ಅಲ್ಲದೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕೆ ಕರೆ ನೀಡಿದ್ದಾರೆ. ಇದೇ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಕಾರ್ಯದರ್ಶಿ ರುಬಿಯೋ ಭಾರತಕ್ಕೆ 4 ದಿನಗಳ ಭೇಟಿಯಲ್ಲಿದ್ದಾರೆ. ರುಬಿಯೋ ಅವರು ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿ ಭಾರತ ಅಮೆರಿಕ ನಡುವಿನ ಸಮಗ್ರ ಜಾಗತಿಕ ಕಾರ್ಯತಂತ್ರ ಸಹಭಾಗಿತ್ವಕ್ಕೆ ಮತ್ತಷ್ಟು ಬಲ ನೀಡುವ ನಿರೀಕ್ಷೆ ಇದೆ. ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಾಗಿರದೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನು ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರಿ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲಾ ಸುಧಾರಣೆಗಳಿಂದಾಗಿ ಯುವ ಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿವೆ ಎಂದು ತಿಳಿಸಿದರು. ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಕಳೆದ 12 ವರ್ಷಗಳಲ್ಲಿ ಸರ್ಕಾರ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆಗೆ ಒತ್ತು ನೀಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು 19ನೇ ರೋಜ್ಗಾರ್ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2047ರ ವೇಳೆಗೆ ಅಭಿವೃದ್ದಿ ಹೊಂದಿದ ರಾಷ್ಟವಾಗುವತ್ತ ಸಾಗುವ ಪಯಣದಲ್ಲಿ ಸೇವೆಗೆ ಹೊಸದಾಗಿ ಆಯ್ಕೆಯಾಗುವವರು ಮಹತ್ವದ ಕೊಡುಗೆ ನೀಡಲಿದ್ದಾರೆ. ಉದ್ಯೋಗ ಮೇಳವು ಅಭ್ಯರ್ಥಿಗಳು ತಮ್ಮ ಜೀವನ ಗುರಿಯನ್ನು ಪ್ರತಿಬಿಂಬಿಸಲು ಒಂದು ಅವಕಾಶವಾಗಿದೆ ಎಂದು ಹೇಳಿದರು. ಹೊಸದಾಗಿ ಸೇವೆಗೆ ಸೇರ್ಪಡೆಯಾಗುವವರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ತಮ್ಮ ಮನಸ್ಥಿತಿಯನ್ನು ಸಮರ್ಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ.

0: ಪ್ರತಿ ಬುಧವಾರ 9:15ಕ್ಕೆ
1: 2047ರ ವೇಳೆಗೆ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ಐಸಿಎಫ್ನಲ್ಲಿ ನಡೆದ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶವು ಮೂಲಸೌಕರ್ಯ, ಡಿಜಿಟಲೀಕರಣ, ಉದ್ಯೋಗಾವಕಾಶಗಳು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ಸೃಷ್ಟಿಯಲ್ಲಿ ತ್ವರಿತ ಬೆಳವಣಿಗೆ ಕಾಣುತ್ತಿದೆ. ಪ್ರಧಾನಿಯವರು ನೀಡಿದ ಭರವಸೆಯಂತೆ ಕೇಂದ್ರ ಸರ್ಕಾರ ಈವರೆಗೆ 12 ಲಕ್ಷ ಉದ್ಯೋಗಗಳನ್ನು ಒದಗಿಸಿದೆ ಎಂದು ಅವರು ತಿಳಿಸಿದರು. ಸರ್ಕಾರದ ಯಶಸ್ಸು ಸುಧಾರಣೆ ಕಾರ್ಯಕ್ಷಮತೆಯಿಂದ ಕೂಡಿರುತ್ತದೆ. ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ನಾಗರಿಕರು ತಿಳುವಳಿಕೆ ಹೊಂದಿರಬೇಕು. ಹೊಸದಾಗಿ ನೇಮಕಗೊಳ್ಳುವವರ ಯಶಸ್ವಿ ವೃತ್ತಿ ಜೀವನಕ್ಕಾಗಿ ಕರ್ಮಯೋಗಿ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ರಾಷ್ಟ ನಿರ್ಮಾಣದಲ್ಲಿನ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಎಂದು ಸಚಿವರು ಕರೆ ನೀಡಿದರು. ಪಿಎಂ ಕಿಸಾನ್ ಯೋಜನೆಯಡಿ 11 ಕೋಟಿ ರೈತರು ಪ್ರಯೋಜನ ಪಡೆಯುತ್ತಿದ್ದಾರೆ. ಪೆರಂಬೂರಿನಲ್ಲಿ ನಿರ್ಮಿಸಲಾದ ರೈಲು ಬೋಗಿಗಳನ್ನು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಪಾರದರ್ಶಕತೆ ಮತ್ತು ಗುಣಮಟ್ಟದ ಉತ್ಪಾದನೆಗೆ ಸರ್ಕಾರ ಆದ್ಯತೆ ನೀಡಿದೆ. ಮುಂಬೈ ಅಹಮದಾಬಾದ್ ಕಾರಿಡಾರ್ ಮತ್ತು ಚೆನ್ನೈ ಬೆಂಗಳೂರು ಮತ್ತು ಹೈದರಾಬಾದ್ ಅನ್ನು ಸಂಪರ್ಕಿಸುವ ಭವಿಷ್ಯದ ಕಾರಿಡಾರ್ಗಳಲ್ಲಿ ಬುಲೆಟ್ ರೈಲು ಸೇವೆಗಳನ್ನು ಪರಿಚಯಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತ ಸದೃಢ ಆರ್ಥಿಕ ಮೂಲಾಧಾರಗಳು ಮತ್ತು ರಫ್ತು ಬೆಳವಣಿಗೆಯನ್ನು ಕಾಣುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಪ್ರಿಲ್ನಲ್ಲಿ ದಾಖಲಾಗಿರುವ ರಫ್ತು ಬೆಳವಣಿಗೆ ಅಭಿವೃದ್ದಿ ವೇಗವು ಮೇ ತಿಂಗಳವರೆಗೂ ಮುಂದುವರೆದಿದ್ದು, ಇದು ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ. ಸ್ವಾವಲಂಬನೆ ಮತ್ತು ಜಗತ್ತಿನೊಂದಿಗೆ ಸಮಾನವಾಗಿ ತೊಡಗಿಸಿಕೊಳ್ಳುವತ್ತ ಸಾಗುತ್ತಿರುವ ಭಾರತದ ಪಯಣವು 9 ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳು ಮತ್ತು ಪ್ರಧಾನಿಯವರ 5 ರಾಷ್ಟಗಳಿಗೆ ಯಶಸ್ವಿ ಭೇಟಿಯಲ್ಲಿ ಪ್ರತಿಫಲಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಭವ್ಯ ಯೋಜನೆಯ ಮೂಲಕ ಸರ್ಕಾರ ಮತ್ತೊಂದು ಉದ್ಯಮ ಸ್ನೇಹಿ ಉಪಕ್ರಮವನ್ನು ಆರಂಭಿಸುತ್ತಿದ್ದು, ಇದರಡಿ ದೇಶಾದ್ಯಂತ 100 ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಾಗುವುದು ಎಂದರು. 33,600 ಕೋಟಿ ರೂಪಾಯಿಗೂ ಅಧಿಕ ಅನುದಾನದ ಭಾರತ ಔದ್ಯೋಗಿಕ ವಿಕಾಸ ಯೋಜನೆಯು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇದೇ ಜುಲೈನಿಂದ ಆಯುಷ್ಮಾನ್ ಭಾರತ್ ಯೋಜನೆ ಆರಂಭವಾಗಲಿದೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರೊಂದಿಗೆ ಇಂದು ವರ್ಚುವಲ್ ಸಭೆ ನಡೆಸಿದ ನಂತರ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೋಲ್ಕತ್ತಾದಲ್ಲಿ ಈ ವಿಷಯ ಪ್ರಕಟಿಸಿದ್ದಾರೆ. ರಾಜ್ಯ ಆರೋಗ್ಯ ಯೋಜನೆಯಾದ ಸ್ವಾಸ್ಥ್ಯ ಸತಿ ಫಲಾನುಭವಿಗಳನ್ನು ಆಯುಷ್ಮಾನ್ ಭಾರತ್ ಯೋಜನೆಗೆ ಸೇರಿಸಲಾಗುವುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಮಂದಿರಕ್ಕೆ ಸಂಬಂಧಿಸಿದ ತಿಳುವಳಿಕೆ ಒಪ್ಪಂದಕ್ಕೆ ಜೂನ್ನಲ್ಲಿ ದೆಹಲಿಯಲ್ಲಿ ಸಹಿ ಹಾಕಲಾಗುವುದು. ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಈಗಿರುವ 117ರಿಂದ 469ಕ್ಕೆ ಹೆಚ್ಚಿಸುವ ಕುರಿತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ ಎಂದು ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಭಾರತೀಯ ವಾರ್ತಾ ಸೇವೆಯ ನಿವೃತ್ತ ಅಧಿಕಾರಿ ತ್ರಿಲೋಕಿನಾಥ್ ದೆಹಲಿಯಲ್ಲಿಂದು ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಕೆಲ ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಆಕಾಶವಾಣಿಯಲ್ಲಿ ಸುದ್ದಿ ಸಂಪಾದಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ತ್ರಿಲೋಕಿನಾಥ್ ಅವರು ಇದಕ್ಕೂ ಮೊದಲು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ವಿವಿಧ ಮಾಧ್ಯಮ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಲಕ್ನೋದ ಏಕದಿನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047ರ ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ದ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ದ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05ಕ್ಕೆ.
2: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ

0: ಸಿದ್ಧಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್ ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವೈಮಾಂತರಿಕ್ಷ ಮತ್ತು ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವಂತಹ ಬೆಂಗಳೂರು ವಲಯದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 200 ಎಕರೆ ಪ್ರದೇಶದಲ್ಲಿ ವೈಮಾಂತರಿಕ್ಷ, ರಕ್ಷಣಾ, ಸೆಮಿಕಂಡಕ್ಟರ್ ಹಾಗೂ ಕೃತಕ ಬುದ್ದಿಮತ್ತೆ, ನಾವೀನ್ಯತೆ ಕ್ಷೇತ್ರದಲ್ಲಿ ಉತ್ಪಾದನೆ, ಪರೀಕ್ಷೆ ಮತ್ತು ನಿರ್ವಹಣೆಯ ಸಮಗ್ರ ಕೇಂದ್ರ ಸ್ಥಾಪಿಸುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಂಪನಿಯು ಹಂತ ಹಂತವಾಗಿ ಒಟ್ಟು 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದ್ದು ಇದರಲ್ಲಿ ರಾಜ್ಯದಲ್ಲಿ ಪ್ರತ್ಯೇಕವಾಗಿ 20,000 ಹಾಗೂ ಪರೋಕ್ಷವಾಗಿ 54,000 ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕ್ಷಿಪಣಿ ತಯಾರಿಕೆಗೆ ಪೂರಕ ಸೌಲಭ್ಯಗಳು, ರೆಡಾರ್ ಮತ್ತು ಸಂವೇದಕ ತಂತ್ರಜ್ಞಾನ, ಯುದ್ದ ವಿಮಾನಗಳ ದುರಸ್ತಿ ಮತ್ತು ನಿರ್ವಹಣಾ ಸೌಲಭ್ಯಗಳು ಸೇರಿದಂತೆ ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದ ಮೂಲಸೌಕರ್ಯ ಅಭಿವೃದ್ಧಿಗೆ ಕಂಪನಿ ವಿಶೇಷ ಆದ್ಯತೆ ನೀಡಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯ ಚಿತ್ತಾಪುರ ಕ್ಷೇತ್ರದ ಕಳಗಿ ತಾಲೂಕಿನ ಮೂಡಬೋಲ್ ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಲಾದಂತಹ ಮೃಗಾಲಯ ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತುತ ಅರಣ್ಯ ಮತ್ತು ಮರಗಳ ಕೊರತೆ ತೀವ್ರವಾಗಿದ್ದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಿದೆ. ಹಸಿರು ಹೊದಿಕೆಯ ಕೊರತೆಯಿಂದ ಹವಾಮಾನ ಅಸಮತೋಲನ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ 42.33 ಎಕರೆಯ ಪ್ರದೇಶದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಿಸಲಾಗಿದೆ. 56 ವಿವಿಧ ಜಾತಿಯ ಪ್ರಾಣಿಗಳನ್ನು ತರಲು ನಿರ್ಧರಿಸಲಾಗಿದ್ದು ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದಿಂದ 2 ಹುಲಿಗಳನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ರಾಜ್ಯಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ನಿರಂತರ ಪೂರೈಕೆಯನ್ನು ಕಾಯ್ದುಕೊಂಡಿದೆ ಎಂದು ಕರ್ನಾಟಕದ ತೈಲ ಉದ್ಯಮದ ರಾಜ್ಯ ಮಟ್ಟದ ಸಂಯೋಜಕರಾದ ಸಿದ್ಧಾರ್ಥ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಎಲ್ಲಾ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಇಂಧನ ವಿತರಣಾ ಕಾರ್ಯಾಚರಣೆಗಳು ಸುಗಮವಾಗಿ ಮುಂದುವರೆದಿದೆ. ನಿಗದಿತ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಮಾನದಂಡಗಳಿಗೆ ಅನುಗುಣವಾಗಿ ಯಾವುದೇ ನಿರ್ಬಂಧಗಳಿಲ್ಲದೆ ಪೂರೈಕೆಯನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಪಿಜಿ ಪೂರೈಕೆಯನ್ನು ಸಹಜ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲಾಗಿದ್ದು ರಾಜ್ಯಾದ್ಯಂತ ಸುಗಮವಾಗಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಗ್ರಾಹಕರು ಅನಗತ್ಯ ಆತಂಕದಿಂದ ಮುಂಚಿತವಾಗಿಯೇ ಅತಿಯಾಗಿ ಖರೀದಿಸದಂತೆ ಅವರು ಮನವಿ ಮಾಡಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ಯಾವುದೇ ತರಹದ ಹಕ್ಕಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟಿಗೆ ಡಿಪಿಆರ್ ಸಿದ್ದ ಮಾಡಲಾಗುತ್ತಿದೆ, ಆ ಜಾಗವನ್ನು ಗುರುತು ಮಾಡಿ ಬದಲಿ ಜಾಗವನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಮೇಲೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಾಮರಾಜನಗರ ಐತಿಹಾಸಿಕ ಜಿಲ್ಲೆಯಾಗಿದ್ದು ಧಾರ್ಮಿಕ ಪ್ರದೇಶದ ಪುಣ್ಯ ಭೂಮಿ ಎಂದು ಬಣ್ಣಿಸಿದ್ದಾರೆ. ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290ಕ್ಕೂ ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶ ಉದ್ಘಾಟಿಸಿ ನವ ಕರ್ನಾಟಕ ಅಭಿವೃದ್ಧಿ ಮಾದರಿಯ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆದಿರುವಂತಹ 682 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂಬರುವ 2 ವರ್ಷಗಳಲ್ಲಿ ಬಾಕಿ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ.
1: ಜನರ ಮುಂದೆ ಬಂದಾಗ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದವು. ನಮ್ಮ ಪ್ರಣಾಳಿಕೆ ಮೂಲಕವಾಗಿ ಸುಮಾರು 592 ಭರವಸೆಗಳಲ್ಲಿ 250ಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೇವೆ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ.
0: ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಣಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರುವಾರಿ ಅಂಕೇಗೌಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನವದೆಹಲಿಯ ರಾಷ್ಟ್ರಭವನದಲ್ಲಿ ಇದೇ 25ರಂದು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಅಂಕೇಗೌಡ ಅವರಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಗೌರವ ಪತ್ರ ಹಸ್ತಾಂತರಿಸಿದರು. ಕೆನಡಾ ದೇಶದ ಹೈ ಕಮಿಷನರ್ ಕ್ರೀಸ್ ಸ್ಕೂಟರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ತಂತ್ರಜ್ಞಾನ

0: ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಕುರಿತಂತೆ ಮಾತುಕತೆ ನಡೆಸಿತು. ಬಳಿಕ ಮಾತನಾಡಿದ ಕ್ರಿಸ್ ಕೂಟರ್, ರಾಜ್ಯದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಕೆನಡಾ ಉತ್ಸುಕವಾಗಿರುವುದಾಗಿ ತಿಳಿಸಿದ್ದಾರೆ. ರಾಷ್ಟ್ರೀಯ ಮತ್ತು ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜುಲೈ 11ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ರಾಜಿಯಾಗಬಹುದಾದಂತಹ ಅಪರಾಧಗಳ ಪ್ರಕರಣಗಳು, ಚೆಕ್ ಪ್ರಕರಣ, ಬ್ಯಾಂಕ್ ಪ್ರಕರಣ, ಮೋಟಾರು ವಾಹನ ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕೌಟುಂಬಿಕ ಪ್ರಕರಣಗಳು, ಸಿವಿಲ್ ಪ್ರಕರಣ ಹಾಗೂ ಇತರೆ ರಾಜಿಯಾಗಬಹುದಾದಂತಹ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ ಪರಿಹಾರ ಪಡೆದುಕೊಳ್ಳುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಕೆಜಿ ಶಾಂತಿ ಮನವಿ ಮಾಡಿದ್ದಾರೆ. ಪರಿಹಾರ ಅರಣ್ಯೀಕರಣ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು, ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಮಾಡುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿರುವಂತಹ ಭೂಮಿ ಗುರುತಿಸಿ ಬೆಲೆ ಹಾಕಬೇಕು, ಸ್ಥಳೀಯ ಪ್ರಭೇದದ ಸಸಿಗಳನ್ನು ನೆಟ್ಟು ನೆಡುತೋಪು ಅಭಿವೃದ್ಧಿಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಮತ್ತು ಸರ್ಕಾರದಿಂದ ಅರಣ್ಯ ಎಂದು ಗೆಜೆಟ್ ಅಧಿಸೂಚನೆ ಆಗಿದ್ದರೂ ಇನ್ನೂ ಕೆಲವು ಕಡೆ ಅರಣ್ಯ ಎಂದು ಇಂಡೀಕರಣ ಆಗಿಲ್ಲ. ಹೀಗಾಗಿ ಆರ್ಟಿಸಿಯಲ್ಲಿ ಅರಣ್ಯ ಎಂದು ದಾಖಲಾದ ಕಾರಣ ಅಕ್ರಮ ಮಂಜೂರಾತಿ ಒತ್ತುವರಿ ಆಗುತ್ತಿದೆ. ಕೂಡಲೇ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಸಚಿವರು ಸೂಚಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾಡಿನತ್ತ ಚಿರತೆಗಳು ಆಗಮಿಸುತ್ತಿದ್ದು, ಅವುಗಳನ್ನು ಹಿಡಿದು ಕಾಡಿಗೆ ಮರಳಿಸಲು ಅಥವಾ ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಕೂಡಲೇ ಚಿರತೆ ಕಾರ್ಯಪಡೆ ಆರಂಭಿಸುವಂತೆ ತಿಳಿಸಿದ್ದಾರೆ. ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದ ಶಿವಮೊಗ್ಗದ ಸಕ್ಕರೆಬೈಲು ಆನೆ ಬಿಡಾರಕ್ಕೆ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಕೊಡಗಿನ ದುಬಾರೆ ಆನೆ ಬಿಡಾರದಲ್ಲಿ ಸಾಕಾನೆಗಳ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆ ಹಾಗೂ ಆನೆ ಮೃತಪಟ್ಟಿತ್ತು. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವ ಅರಣ್ಯ ಸಚಿವರು ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ಎಸ್ಒಪಿ ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ರಬೈಲು ಆನೆ ಬಿಡಾರವನ್ನು ಮುಂದಿನ ಆದೇಶದವರೆಗೆ ಸ್ಥಗಿತಗೊಳಿಸಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಯಾದಗಿರಿ ಜಿಲ್ಲೆಯ ಹತ್ತಿಕುಣಿ ಜಲಾಶಯ ವ್ಯಾಪ್ತಿಯ 6 ಗ್ರಾಮಗಳ ಕೃಷಿ ಭೂಮಿಗೆ ಸಮತೋಲನ ನೀರು ಪೂರೈಸುವ ಎಂಕ್ಯಾಡ್ ಯೋಜನೆ ಹಂತ 1ಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದಂತಹ ಜಿಕೆ ಅಂಬಲಿ ತಿಳಿಸಿದ್ದಾರೆ. ರೈತರಿಗೆ ಸಮೃದ್ಧಿಯ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದ್ದು, ಕೇಂದ್ರ ಸರ್ಕಾರ ಶೇಕಡ 60 ಮತ್ತು ರಾಜ್ಯ ಸರ್ಕಾರ ಶೇಕಡ 40 ಅನುದಾನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ಹತಿಕುಣಿ, ಎಡ್ಡಳ್ಳಿ, ಬಂದಳ್ಳಿ, ದಸ್ತ್ರಾಬಾದ್, ಹೊನಗೇರ ಹಾಗೂ ಮುಂಡರಗಿ ಗ್ರಾಮಗಳ ಕೊನೆಯ ಭಾಗದ ರೈತರಿಗೆ ಸಮರ್ಪಕ ನೀರಾವರಿ ಸೌಲಭ್ಯ ದೊರೆಯಲಿದೆ ಎಂದು ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದಂತಹ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇಗುಲದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಎರಡು ಬಾರಿ ಇದು ಸೋರಿಕೆ ಆಗಿದೆ. ಇದನ್ನ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಬಹಳ ವಿವರವಾಗಿ ಇದರ ಬಗ್ಗೆ ಮಾತನಾಡಿದ್ದಾರೆ. ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಒಂದು ಪರೀಕ್ಷಾ ವ್ಯವಸ್ಥೆ ನೀಟ್ ಇವಾಗ. ಇದು ಇಡೀ ದೇಶಾದ್ಯಂತ ಪ್ರಶ್ನೆ ಪ್ಲಸ್ ಕಮ್ ಉತ್ತರ ಪತ್ರಿಕೆಗಳನ್ನ ಏನು ಕಳಿಸೋದಿದೆ, ಇದರಲ್ಲಿ ಪ್ರಿಂಟ್ ಆಗಿ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದ್ರಲ್ಲಿ ತೊಂದರೆ ಆಗ್ತದೆ. ಮುಂದಿನ ಸರ್ತಿ ನಾವು ಅದನ್ನ ಆನ್ಲೈನ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 23-24 ಜನ ಒಟ್ಟಿಗೆ ದೇಶದ ಇಷ್ಟೊಂದು ವಿಶಾಲವಾದ ದೇಶದಲ್ಲಿ ಮಾಡೋದು ಒಂದು ವರ್ಷದಲ್ಲಿ ಆಗಿಲ್ಲ. 5 ಏನಾಗಿತ್ತು ಅವತ್ತಿನ ಇದನ್ನ ಇಂಪ್ಲಿಮೆಂಟೇಷನ್ ಆಲ್ರೆಡಿ ಪ್ರೊಸೆಸ್ ಅನ್ನ ನಡೆದಿದೆ. ಆದ್ರೆ ಒಂದೇ ವರ್ಷದಲ್ಲಿ ಎಲ್ಲ ಮಾಡ್ಲಿಕ್ಕಾಗಿಲ್ಲ, ಬರುವ ವರ್ಷದಲ್ಲಿ ಅದನ್ನ ಮಾಡ್ತಾರೆ. ಮತ್ತು ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನ ಪರೀಕ್ಷೆಯನ್ನ ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದ್ರೆ ನೀಟ್ ಏನದು ಮೆಡಿಕಲ್ ಸೀಟ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು ಇದು ಒಂದ್ ಸರ್ತಿ ಪೋಸ್ಟ್ಪೋನ್ ಆದ್ರೆ ನಿಮ್ಗೆ ಸೀಟ ಸಿಗುದಿಲ್ಲ ಅಂತ ಯಾರು ಅಂದ್ಕೋಬಾರದು. ಇನ್ನು ಮುಂದೆ ಪರೀಕ್ಷೆ ಆಗೇ ಆಗ್ತದೆ. ಏನೋ ಒಂದು ವ್ಯವಸ್ಥೆ ಒಳಗನೆ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ, ನಾ ಹೇಳುದು ನಾವು ಅಂದ್ರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರದು ಅಂತ ಕಾರಣಕ್ಕೆ ಪೋಸ್ಟ್ಪೋನ್ ಮಾಡಿದ್ವಿ.

0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಏರ್ಪಡಿಸಿತ್ತು. ಈ ಕಾರ್ಯಕ್ರಮವು ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯಿತು. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20ಕ್ಕೂ ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಿದರು. ಆಕಾಶವಾಣಿ ಕಾರ್ಯಕ್ರಮಗಳ ಬಗ್ಗೆ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿ ಅಧಿಕಾರಿಗಳು ಮಾತನಾಡಿದರು. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ 100,000+ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ದತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ದಗೊಳಿಸಲಾಗಿದ್ದು ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
1: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 100,000 ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
0: ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಕಳೆದ 18-22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮಿಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದಂಥ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದಂತಹ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರದ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗಿಯಾಗಿದ್ದರು. ನೌಟೆಲ್ ಟ್ರಾನ್ಸ್ಮಿಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29-31ರವರೆಗೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಐಚಿ ನೋಗೋಯಾ ಏಷ್ಯನ್ ಗೇಮ್ಸ್ 2026ರ ಹಿನ್ನೆಲೆಯಲ್ಲಿ ಈ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದೆ. ಕೇರಳ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸ್ಪರ್ಧಿಗಳು ಭಾಗಿಯಾಗಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ.
2: ಈ ಒಂದು ಸರ್ಫಿಂಗ್ ಕಾಂಪಿಟೇಷನ್ ಏನಿದೆ, ನಮ್ಮ ಮಂಗಳೂರು ನಗರನ ಗ್ಲೋಬಲ್ ಮ್ಯಾಪ್ ಅಲ್ಲಿ, ಅದರಲ್ಲೂ ಸರ್ಫಿಂಗ್ ಮತ್ತೆ ಬೋಟ್ಸ್ ಅನ್ನೋ ಒಂದು ಇದರಲ್ಲಿ ಬರಬೇಕಂದ್ರೆ ಮುಂಚೂಣಿಯಲ್ಲಿ ಇರೋದಕ್ಕೆ ಬಹಳಷ್ಟು ಒಂದು ಹೆಲ್ಪ್ ಆಗುತ್ತೆ. ಮಂಗಳೂರು ಜಿಲ್ಲೆ, ಅದರಲ್ಲೂ ಮಂಗಳೂರು ಕೋಸ್ಟ್ ಏನಿದೆ, ಸರ್ಫಿಂಗ್ ಮಾಡೋದಕ್ಕೆ ಬಹಳ ಒಂದು ಉತ್ತಮವಾದಂತಹ ಒಂದು ಪ್ರದೇಶ. ಮೇ 29-31 ದಿನಗಳ ಏನು ಸರ್ಫಿಂಗ್ ಕಾಂಪಿಟೇಷನ್ ಇದೆ. ಇದರಲ್ಲಿ ನಮ್ಮ ಕನ್ಸಿಕ್ಯೂಟಿವ್ ಆಗಿ ಇಲ್ಲಿ NMP ಅವರು 1ನೇ ವರ್ಷ ಮಾಡಿರುವಂತದ್ದು, ಮತ್ತೆ ಕರ್ನಾಟಕ ಸರ್ಕಾರ 7ನೇ ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂತದ್ದು. ಅದು ಅಂದರೆ ಇದು ಇನ್ನೊಂದು ಯಾಕೆ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ, ನಮ್ಮ 2026ರ ಐಜಿ ನಗೋಯ ಏಷ್ಯನ್ ಗೇಮ್ಸ್ ಅಲ್ಲಿ ಈ ಒಂದು ಪಾರ್ಟಿಸಿಪೇಷನ್ ನ ಪಾಯಿಂಟ್ಸ್, ವಿನ್ನರ್ಸ್ ಆದ್ರೂ ಆಗಿರ್ಬೋದು, ಮತ್ತೆ ಅವರು ಬಂದಿರುವಂತಹ ಪಾಯಿಂಟ್ಸ್ ಆಧಾರದ ಮೇಲೆ ಅದು ಕೂಡ ಅವರಿಗೆ ಪಾಯಿಂಟ್ಸ್ ನ ಶೇಖರಣೆ ಆಗಿ ಐಜಿ ನಗೋಯ ಏಷ್ಯನ್ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಸಿಗುವಂತ ಒಂದು ಪಾಯಿಂಟ್ಸ್ ಆಧಾರದ ಮೇಲೆ ಇಲ್ಲೂ ಕೂಡ ಸಿಗುತ್ತೆ.
0: ನಿಮ್ಹಾನ್ಸ್ನ ಎನ್ಸ್ಟ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. 2023ರಲ್ಲಿ ಆರಂಭಿಸಲಾದ ಪ್ರಾಜೆಕ್ಟ್ ಸುರಕ್ಷಾ ಭಾರತದ ರಾಷ್ಟೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತ್ಮಹತ್ಯೆ ತಡೆಗಟ್ಟುವ ಉಪಕ್ರಮ ಲೈಫ್ಲೈನ್ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಮಗ್ರ ಸಮುದಾಯ ಆಧಾರಿತ ಮಾದರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು. ಸಮಯ 8:01:30. ಈಗ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕವಿರಾಜ್ ಗೀತ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ರಾಗ ಸಂಯೋಜನೆ ಇರುವ ಗಲಾಟೆ ಚಿತ್ರದ ಗೀತೆ. ಹಾಡಿದ್ದಾರೆ ಚೇತನ್ ಮತ್ತು ಅನುರಾಧ ಭಟ್.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಡಾಲಿ ಧನಂಜಯ ಗೀತೆ ಬರೆದ ಬಡವ ರಾಸ್ಕಲ್ ಚಿತ್ರದ ಗೀತೆ. ಸಂಗೀತ ಸಂಯೋಜಿಸಿ ಹಾಡಿದ್ದಾರೆ ವಾಸುಕಿ ವೈಭವ್.

0: ಇದಾಗಿತ್ತು ಇರಾವನ್ ಚಿತ್ರದ ಗೀತೆ. ಹಾಡಿದವರು ಅನುರಾಧ ಭಟ್. ಹರಿ ಸಂತೋಷ್ ಬರೆದ ಗೀತೆಗೆ ಎಸ್ ಪ್ರದೀಪ್ ವರ್ಮಾ ಅವರ ರಾಗ ಸಂಯೋಜನೆ ಇತ್ತು.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ಗೌರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
0: ಈಗ ಕೇಳೋಣ ಪರಸಂಗ ಚಿತ್ರದಿಂದ ಆಯ್ದ ಗೀತೆಯನ್ನ.

ಆದ ಹಕ್ಕಿಗಳ ಕಲರವದ ಇಂಚರ ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ

0: ಆಕಾಶವಾಣಿ 102.6 ಎಫ್ಎಂ ನಲ್ಲಿ ಭಕ್ತಿ ಭಾವದ ಧಾರೆ ನಮನ ನಮನ.
1: ಈಗ ಕೇಳೋಣ ಓಟು ಚಿತ್ರದಿಂದ ಆಯ್ದ ಗೀತೆಯನ್ನ. ಜಯಂತ್ ಕಾಯ್ಕಿಣಿ ಬರೆದ ಈ ಗೀತೆಯನ್ನ ಹಾಡಿದ್ದಾರೆ ಸಂಚಿತ್ ಹೆಗಡೆ.

0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ
1: ಅನುರಾಧ ಭಟ್ ಹಾಡಿರುವ ಮಾತುಕತೆ ಚಿತ್ರದ ಗೀತೆಯನ್ನು ಕೇಳೋಣ. ಗೀತ ಸಾಹಿತ್ಯ ಲಕ್ಕಿಯವರದು, ರಾಗ ಸಂಯೋಜನೆ ಸತೀಶ್ ಬಾಬು.

0: ಕೆಳಗರೆ ನಮ್ಮ ನಿಲಯದಿಂದ ನಾಳೆ ಬೆಳಗ್ಗೆ 10 ಗಂಟೆಗೆ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮವಿದೆ. ಕೆಳಗರೆ ನಿಮ್ಮ ಮನೆಯ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಲು ನೀವು ಕರೆ ಮಾಡಬೇಕಾದ ನಿಲಯದ ದೂರವಾಣಿ ಸಂಖ್ಯೆಗಳು 9448640273 ಮತ್ತೊಂದು 9414197072 ತಪ್ಪದೆ ಕರೆ ಮಾಡಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.

0: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
1: ಸೂರ್ಯ ಬಂದನೆ
2: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
4: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
5: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
6: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
4: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
7: ಕನ್ನಡ ಚಿತ್ರಗೀತೆಗಳನ್ನು ಮುಂದುವರೆಸೋಣ. ಸಂಗಡಿಗರೊಂದಿಗೆ ಆಂಟೋನಿ ಡಾಸನ್ ಹಾಡಿರುವ ಏಕ್ಕಾ ಚಿತ್ರದ ಗೀತೆಯೊಂದಿಗೆ ನಾಗಾರ್ಜುನ್ ಶರ್ಮಾ ಬರೆದ ಈ ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ಚರಣ್ ರಾಜ್.

0: ಕೇಳಿದ್ರೆ ನಮ್ಮ ನಿಲಯದಿಂದ ನಾಳೆ ಬೆಳಿಗ್ಗೆ 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮವಿದೆ. ನೀವು ಕೂಡ ನಾವು ಕೇಳಿಸುವ ಚರಣದ ಸಾಲುಗಳನ್ನು ಗುರುತಿಸಿ ಪಲ್ಲವಿಯನ್ನು ನಮ್ಮೊಂದಿಗೆ ಹಾಡಬೇಕೆ? ಹಾಗಿದ್ದರೆ ಕರೆ ಮಾಡಿ ನಾಳೆ ಬೆಳಿಗ್ಗೆ 9:30 ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ. ನಮ್ಮ ದೂರವಾಣಿ ಸಂಖ್ಯೆಗಳು 9448640273 ಮತ್ತೊಂದು 9414197022. ತಪ್ಪದೆ ಕರೆ ಮಾಡಿ ಚರಣವನ್ನು ಗುರುತಿಸಿ ಪಲ್ಲವಿಯನ್ನು ಹಾಡಿ ನಾಳೆ ಬೆಳಿಗ್ಗೆ 9:30 ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ.
1: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: اردو زبان کے پروگرام بھی AIR ایپ پر ملتے
4: ہیں.
5: آکاشوانی انیت تمل نکلچوں نیوز آن AIR ایپل کھڑکوں.

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: माझा तुमचा जुळता तारा, मधुर सुरांचा बरसती धारा.
2: आहा सबसे अनुरोध छे न्यूज ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं.
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
0: ರಾಗ್ರಮ್ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಕೆಳಗಡೆ ನಮ್ಮ ನಿಲಯದಿಂದ ನಾಳೆ ಸಂಜೆ 5:30 ನೀವು ನೋಡಿದ ಸ್ಥಳ. ಪ್ರವಾಸಿ ಸ್ಥಳಗಳ ಕುರಿತು ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೀವು ನೋಡಿದ ಪ್ರವಾಸಿ ಅಥವಾ ಐತಿಹಾಸಿಕ ಸ್ಥಳಗಳ ಬಗ್ಗೆ ನಮ್ಮೊಂದಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕೇ? ಹಾಗಿದ್ದರೆ ಕರೆ ಮಾಡಿ ನಾಳೆ ಸಂಜೆ 5:30. ನಮ್ಮ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು ನಿಲಯದ ದೂರವಾಣಿ ಸಂಖ್ಯೆ 9414170272. ತಪ್ಪದೆ ಕರೆ ಮಾಡಿ ನಾಳೆ ಸಂಜೆ 5:30 ನೀವು ನೋಡಿದ ಸ್ಥಳ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಬನ್ನಿ ಬೇಗ ಬನ್ನಿ, ಕಸವ ಇಲ್ಲಿ ತನ್ನಿ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಬಡವ ರಾಸ್ಕಲ್ ಚಿತ್ರದ ಗೀತೆಯನ್ನ. ರಾಗ ಸಂಯೋಜಿಸಿ ಗೀತೆಯನ್ನು ಹಾಡಿದ್ದಾರೆ ವಾಸುಕಿ ವೈಭವ್. ಗೀತ ಸಾಹಿತ್ಯ ಡಾಲಿ ಧನಂಜಯ್ ಅವರದ್ದು.

ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು, ಸಮಯ 9:15 ಸೆಕೆಂಡುಗಳು.

ಇದೀಗ ಭಾವಗೀತೆಗಳು. ಮೊದಲಿಗೆ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಬರೆದಿರುವ ಭಾವಗೀತೆ, ಸಂಗೀತ ಸಂಯೋಜಿಸಿ ಹಾಡಿದ್ದಾರೆ ಉಪಾಸನಾ ಮೋಹನ್.

0: ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
1: ಕಾರ್ಯಕ್ರಮದ ಕೊನೆಯಲ್ಲಿ ಎಸ್ ಅನಂತ ನಾರಾಯಣ ಬರೆದಿರುವ ಭಾವಗೀತೆ ಹಾಡಿದ್ದಾರೆ ಜಿ ಪುಷ್ಪಲತಾ.

ಭಾವಗೀತೆಗಳು ಬಿತ್ತರವಾದವು. ಆಕಾಶವಾಣಿ ಚಿತ್ರದುರ್ಗ. ಸಮಯ 9:30 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಯುವವಾಣಿ ಕೇಳಿಬರಲಿದೆ. ಬಳಿಕ 10:00-11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಆಲಿಸಲಿದ್ದೀರಿ.

ആകാശവാണി. യുവവാണി.

0: ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸದ್ವಿದ್ಯಾ ಸಮಿ ರೆಸಿಡೆನ್ಷಿಯಲ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಾದ ನಾವು ಸಾಧನೆಯ ಹಾದಿಯಲ್ಲಿ ಎಂಬ ಶೀರ್ಷಿಕೆಯನ್ನು ಹೊತ್ತ ಕಾರ್ಯಕ್ರಮವನ್ನು ನಮ್ಮ ಕೇಳುಗರಿಗೆ ತಂದಿದ್ದೇವೆ. ಸಾಧನೆಯ ಹಾದಿಯಲ್ಲಿ ಎಂಬ ಈ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾರ್ಥಿಗಳಿಗೆ, ಅಂದರೆ ಮುಖ್ಯವಾಗಿ ಯುವಕರಿಗೆ, ತಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಇಟ್ಟು ಬಾಳುವ ಎಲ್ಲಾ ರೀತಿಯಾದ ಅಂಶಗಳನ್ನು ಈ ಕಾರ್ಯಕ್ರಮದ ಮೂಲಕ ತಿಳಿ ಹೇಳಲು ಹೊರಟಿದ್ದೇವೆ. ನನ್ನ ಹೆಸರು ಸಾಕ್ಷಿ ಎಚ್. ವಿಜಯನಗರದ ಸದ್ವಿದ್ಯಾ ಸಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬೇಕಾಗಿರುವ ಶಿಸ್ತು, ಸಂಯಮ, ಸಮಯ ಪ್ರಜ್ಞೆ, ಗುರು ಹಿರಿಯರಲ್ಲಿನ ಗೌರವ, ಪೋಷಕರ ಶ್ರಮವನ್ನು ಗೌರವಿಸುವ ಪ್ರಜ್ಞಾ ಮನೋಭಾವ ಮುಂತಾದ ಎಲ್ಲ ಅಂಶಗಳನ್ನು ಪ್ರತಿಪಾದಿಸುವ ಹಾಡು, ಪದ್ಯ, ನಾಟಕ ಹಾಗೂ ಸಂವಾದ ಇವೆಲ್ಲವನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲಿದ್ದೇವೆ.
1: ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಹೆಸರು ಸುನಿಧಿ ಎಸ್, ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ. ನಾನು ಹೇಳಿದ ಶ್ಲೋಕದಂತೆ ಗುರುಗಳು ತ್ರಿಮೂರ್ತಿಗಳ ಸ್ವರೂಪ. ನಮ್ಮ ಜೀವನದಲ್ಲಿ ಹೊಸ ಜ್ಞಾನವನ್ನು ಸೃಷ್ಟಿಸಿ ಅಂಧಕಾರವನ್ನು ತೊಲಗಿಸಿ ಸತ್ಯ ಹಾಗೂ ಧರ್ಮದ ಹಾದಿಯತ್ತ ಕರೆದೊಯ್ಯುತ್ತಾರೆ.

ಅಂತಹ ಮಹಾನ್ ಗುರುಗಳಿಗೆ, ನಮ್ಮ ಜೀವನದ ಮಾರ್ಗದರ್ಶಕರಿಗೆ ಸಹಸ್ರ ನಮನಗಳನ್ನು ಸಲ್ಲಿಸುತ್ತಾ ಗುರುಸ್ತೋತ್ರವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಆದಿಗುರು ಶ್ರೀ ಶಂಕರಾಚಾರ್ಯರು ರಚಿಸಿರುವ ಈ ಶ್ಲೋಕಕ್ಕೆ ರಾಗ ಸಂಯೋಜನೆ ಮಾಡಿರುವವರು ನಮ್ಮ ಆಂಗ್ಲ ಉಪನ್ಯಾಸಕರಾದ ಶ್ರೀಮತಿ ಆರತಿ ಅರುಣ್ರವರು. ಈಗ ಕೇಳೋಣ ರಾಗಮಾಲಿಕೆಯಲ್ಲಿರುವ ಗುರುಸ್ತೋತ್ರವನ್ನು.

0: ನನ್ನ ಹೆಸರು ಚಿತ್ರಾಜಿ, ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ. ನಮ್ಮೆಲ್ಲರಿಗೂ ಭವಿಷ್ಯದ ಅಡಿಪಾಯ ಯಾವುದೆಂದರೆ ಅದೇ ನಮ್ಮ ವಿದ್ಯಾರ್ಥಿ ಜೀವನ. ವಿದ್ಯಾರ್ಥಿಗಳಾಗಿ ನಾವು ಕಲಿಯುವ ಪಾಠಗಳು, ರೂಢಿ ಮಾಡಿಕೊಳ್ಳುವ ಅಭ್ಯಾಸಗಳು ನಮ್ಮ ಇಡೀ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾದರೆ ಒಬ್ಬ ಆದರ್ಶ ವಿದ್ಯಾರ್ಥಿಯ ಮುಖ್ಯ ಲಕ್ಷಣಗಳೇನು? ಶಿಸ್ತು, ಸಮಯ ಪಾಲನೆ, ಕಲಿಯುವ ಹಂಬಲ ಮತ್ತು ಕುತೂಹಲ, ಉತ್ತಮ ನಡವಳಿಕೆ, ಗುರು ಹಿರಿಯರಲ್ಲಿನ ಗೌರವ, ಕಠಿಣ ಪರಿಶ್ರಮ ಮತ್ತು ಛಲ, ಸರ್ವಾಂಗೀಯ ಬೆಳವಣಿಗೆಗಾಗಿ ಪರಿಶ್ರಮ, ಇವೆಲ್ಲವೂ ಮುಖ್ಯವಾದವು. ಆದರ್ಶ ವಿದ್ಯಾರ್ಥಿಯ ಗುಣಲಕ್ಷಣದ ಬಗ್ಗೆ ಸಂವಾದವನ್ನು ನಡೆಸಿಕೊಡುವವರು ನನ್ನ ಗೆಳತಿಯರಾದ ಪೂರ್ವಿ ಹಾಗೂ ಧೃತಿ. ಹಾಗೂ ಇದಕ್ಕೆ ತರಬೇತಿ ನೀಡಿದವರು ನಮ್ಮ ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಕೀರ್ತಿರವರು. ಕೇಳೋಣ ಈಗ ಆ ಸಂವಾದವನ್ನ.
1: ಹಾಯ್ ಪೂರ್ವಿ, ಎಷ್ಟು ದಿನ ಆಯ್ತು ನಿನ್ನ ನೋಡಿ, ಹೇಗೆ ಓದ್ತಾ ಇದೀಯಾ?
2: ಚೆನ್ನಾಗಿ ಓದ್ತಾ ಇದ್ದೀನಿ. ಇನ್ನೇನು ಪರೀಕ್ಷೆ ಬರ್ತಾ ಇದೆ.
1: ಈಗ ಕ್ರೀಡಾ ಸ್ಪರ್ಧೆಗಳು ಸಹ ಎಲ್ಲಾ ಕಡೆ ಶುರುವಾಗ್ತಿವೆ.
2: ಹೌದು, ಗೊತ್ತಿರೋ ವಿಷಯನೇ. ವಿದ್ಯಾರ್ಥಿಗಳಂದ ಮೇಲೆ ನಾವು ಎಲ್ಲಾನು ಕಲಿಬೇಕಲ್ವಾ? ನಮ್ಮನೇಲಿ ಹೇಳ್ತಾ ಇದ್ರು ಆದರ್ಶ ವಿದ್ಯಾರ್ಥಿ ಆಗ್ಬೇಕಂತ.
1: ಪೂರ್ವಿ, ನನ್ನ ಅಭಿಪ್ರಾಯದಲ್ಲಿ ಆದರ್ಶ ವಿದ್ಯಾರ್ಥಿ ಅಂದ್ರೆ ಓದಿನಲ್ಲಿ ಮಾತ್ರ ಅಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲೂ ತಾನು ಶ್ರೇಷ್ಠನಾಗೋದಕ್ಕೆ ಪ್ರಯತ್ನ ಪಡುವವನಾಗಿರ್ಬೇಕು. ಕಷ್ಟಕ್ಕೆ ಬೆವರು ಸುರಿಸಿದವನೇ ಯಶಸ್ಸಿನ ಹಣ್ಣು ತಿನ್ನುತ್ತಾನೆ ಎಂಬ ಮಾತು ನನಗೆ ನೆನಪಾಗ್ತಾ ಇದೆ.
2: ಬಹಳ ಚೆನ್ನಾಗಿದೆ ಧೃತಿ, ನಿನ್ನ ಮಾತು ನಿಜ. ವಿದ್ಯೆ ಕಲಿಯೋದಕ್ಕೆ ವಿನಯವೇ ಮೊದಲ ಹೆಜ್ಜೆ. ಅಹಂಕಾರವಿಲ್ಲದೆ ಕಲಿಯುವವನೇ ನಿಜವಾದ ವಿದ್ಯಾರ್ಥಿ. ಹಾಗಾದ್ರೆ ಆದರ್ಶ ವಿದ್ಯಾರ್ಥಿ ಎಂದ ತಕ್ಷಣ ನಿಮಗೆ ಯಾರು ನೆನಪಾಗ್ತಾರೆ?
1: ಶ್ರೇಷ್ಠ ವಿಜ್ಞಾನಿ, ಅತ್ಯುತ್ತಮ ತಂತ್ರಜ್ಞ, ಜನತೆಯ ರಾಷ್ಟ್ರಪತಿ, ಪ್ರಾಧ್ಯಾಪಕ ಎಂದು ಜನಪ್ರಿಯತೆ ಪಡೆದ APJ ಅಬ್ದುಲ್ ಕಲಾಂ ರವರು. ಇವರು ತಮಿಳುನಾಡಿನ ಮೀನುಗಾರರ ಬಡ ಕುಟುಂಬದಲ್ಲಿ ಜನಿಸಿದವರು.
2: ಹೌದು ಧೃತಿ, ನಾನು ಕೇಳಿದ್ದೇನೆ. ಅವರು ಶಾಲಾ ದಿನಗಳಲ್ಲಿ ಬೆಳಿಗ್ಗೆ ಪತ್ರಿಕೆ ಹಂಚಿ ಸಂಜೆ ಓದಿನಲ್ಲಿ ತೊಡಗುತ್ತಿದ್ದರು.
1: ಬಡತನ, ಸೌಲಭ್ಯಗಳ ಕೊರತೆ ಯಾವತ್ತೂ ಅವರ ಹೋರಾಟದ ಮನೋಭಾವನ ಕಡಿಮೆ ಮಾಡಲಿಲ್ಲ. ಅವರ ಪರಿಶ್ರಮ, ಶಿಸ್ತು ಮತ್ತು ಸತತ ಪ್ರಯತ್ನದಿಂದ ಅವರು ಭಾರತದ ಮಿಸೈಲ್ ಮ್ಯಾನ್ ಆಗಿ ರಾಷ್ಟ್ರಪತಿ ಸ್ಥಾನಕ್ಕೆ ಏರಿದರು. ಕಷ್ಟಗಳನ್ನು ಮೆಟ್ಟಿ ನಿಂತು ಹೆಜ್ಜೆ ಹೆಜ್ಜೆಗೂ ಶ್ರಮಿಸಿದವನಿಗೆ ಗುರಿ ಸಿಗುತ್ತದೆ ಎಂಬುದನ್ನ ಅವರ ಜೀವನ ಪ್ರತಿಬಿಂಬಿಸುತ್ತೆ ಅಲ್ವಾ?
2: ನಿಜ, ಅವರ ಜೀವನ ನಿಜವಾಗಿಯೂ ಸ್ಫೂರ್ತಿದಾಯಕವಾದದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಆದರ್ಶ ವಿದ್ಯಾರ್ಥಿ ಆಗುವುದಕ್ಕೆ ಕಲಾಂ ಅವರ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು.
1: ಹಾಗಾದ್ರೆ ಪೂರ್ವಿ, ಒಬ್ಬ ವಿದ್ಯಾರ್ಥಿಗೆ ಆದರ್ಶ ಪ್ರಾಯರಾದವರು ಯಾರು ಎಂದು ಯೋಚಿಸುವಾಗ ಯಾರ ಚಿತ್ರ ಕಣ್ಮುಂದೆ ಮೂಡುತ್ತೆ?
2: ಬಾಲ್ಯದಲ್ಲಿ ನರೇಂದ್ರನಾಥ ದತ್ತ ಎಂದು ಕರೆಯಲ್ಪಡುವ ಸ್ವಾಮಿ ವಿವೇಕಾನಂದರಿಗೆ ಅಧ್ಯಯನದ ಮೇಲೆ ಅಪಾರ ಪ್ರೀತಿ ಇತ್ತು. ಬಾಲ್ಯದಿಂದಲೇ ವಿಷಯಗಳನ್ನು ತಿಳಿದುಕೊಳ್ಳುವ ಕುತೂಹಲ ಅವರಲ್ಲಿತ್ತು. ಪ್ರತಿಯೊಂದು ವಿಷಯವನ್ನು ಏಕೆ ಎಂಬ ಪ್ರಶ್ನೆಯಿಂದಲೇ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಕೇವಲ ಪಠ್ಯಪುಸ್ತಕಗಳಷ್ಟೇ ಅಲ್ಲದೆ ಸಂಗೀತ, ವ್ಯಾಯಾಮ, ಸಮಾಜ ಸೇವೆ, ಚರ್ಚೆ ಎಲ್ಲಾ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡಿದ್ದರು. ಉತ್ತಮ ಗುರಿಯ ಕಡೆಗೆ ಶ್ರದ್ಧೆಯಿಂದ ಶ್ರಮಿಸಿದರೆ ಯಶಸ್ಸು ನಿಮ್ಮ ಪಾಲಾಗುತ್ತದೆ ಎಂಬುವುದು ಇವರ ಚಿಂತನೆ.
1: ನಿನ್ನ ಮಾತು ಅಕ್ಷರಶಃ ಸತ್ಯ. ಶ್ರದ್ಧಾವನ್ ಲಭತೆ ಜ್ಞಾನಂ ಎಂಬಂತೆ ಶ್ರದ್ಧೆಯುಳ್ಳವನಿಗೆ ಜ್ಞಾನ ದೊರೆಯುವುದು. ವಿದ್ಯಾರ್ಥಿ ಜೀವನವೆಂಬುದು ಸುಲಭವೂ ಅಲ್ಲ, ಹಾಗೆಯೇ ಕಠಿಣವೂ ಅಲ್ಲ. ಓದುವ ಶ್ರದ್ಧೆ ಮತ್ತು ಅಧ್ಯಯನದ ಶಿಸ್ತಿನಿಂದ ಮಾತ್ರವೇ ವಿದ್ಯಾರ್ಥಿ ಯಶಸ್ಸನ್ನು ಗಳಿಸಲು ಸಾಧ್ಯ.
2: ವಿದ್ಯಾರ್ಥಿ ಜೀವನ ಮಾನವನ ಬದುಕಿನ ಅತ್ಯಂತ ಅಮೂಲ್ಯ ಹಂತ. ಈ ಹಂತದಲ್ಲಿ ಬೆಳೆಸಿಕೊಳ್ಳುವ ಗುಣಗಳು ಜೀವನದ ಪಥವನ್ನು ನಿಗದಿಪಡಿಸುತ್ತದೆ. ಅದರಲ್ಲಿ ಪ್ರಮುಖವಾದ ಗುಣವೆಂದರೆ ಶಿಸ್ತು. ಶಿಸ್ತಿಲ್ಲದ ವಿದ್ಯಾರ್ಥಿಯ ಜೀವನ ದಿಕ್ಕು ತೋಚದ ಹಡಗಿನಂತಾಗುತ್ತದೆ. ದಿಕ್ಕಿಲ್ಲದ ಹಡಗು ದಡ ಸೇರುವುದಿಲ್ಲ. ಶಿಸ್ತಿನಿಂದ ಬದುಕಿದ ವಿದ್ಯಾರ್ಥಿಯು ಪಾಠದಲ್ಲಿ ಏಕಾಗ್ರತೆ, ಸಮಯ ಪಾಲನೆ, ಸಹಪಾಠಿಗಳೊಂದಿಗೆ ಸಹಕಾರ, ಹೀಗೆ ಇಂಥ ಗುಣಗಳನ್ನು ಬೆಳೆಸಿಕೊಳ್ಳುವನು. ಆದರ್ಶ ವಿದ್ಯಾರ್ಥಿಯು ಶಿಸ್ತನ್ನು ಬೆಳೆಸಿಕೊಂಡು ತನ್ನ ಜೀವನವನ್ನು ರೂಪಿಸಿಕೊಂಡು ಸಮಾಜಕ್ಕೂ ಬೆಳಕಾಗುತ್ತಾನೆ ಅಲ್ಲವೇ?
1: ಹೌದು ಪೂರ್ವಿ, ಉತ್ತಿಷ್ಠಿತ ಜಾಗೃತ ಪ್ರಾಪ್ಯ ವರಾನ್ನಿಬೋಧಿತ ಎಂಬಂತೆ ವಿದ್ಯಾರ್ಥಿಯು ಶಿಸ್ತನ್ನು ಮೈಗೂಡಿಸಿಕೊಂಡು ಎಚ್ಚರಗೊಂಡು ಗುರಿಯನ್ನು ಸಾಧಿಸಬೇಕು. ಶಿಸ್ತು ಎಂದರೆ ಕೇವಲ ನಿಯಮ ಪಾಲನೆ ಅಲ್ಲ, ಅದು ಕಾಲಪ್ರಜ್ಞೆ ಮತ್ತು ಜವಾಬ್ದಾರಿಯ ಬದುಕು. ಶಿಸ್ತಿಲ್ಲದ ವಿದ್ಯಾರ್ಥಿ ಅನೇಕ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ. ಕಟ್ಟಿಲ್ಲದ ಕುದುರೆ ಓಡುತ್ತದೆ, ಆದರೆ ದಾರಿ ತಪ್ಪುತ್ತದೆ. ಹಾಗಾಗಿ

0: ಆಗಿ ಆದರ್ಶ ವಿದ್ಯಾರ್ಥಿ. ಶಿಸ್ತನ್ನು ಪ್ರತಿಯೊಂದು ಹಂತದಲ್ಲೂ ಪಾಲಿಸುತ್ತಾನೆ. ಅಕ್ಷರವೆಂಬ ದೀಪದಿಂದ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯುವವನು ಆದರ್ಶ ವಿದ್ಯಾರ್ಥಿ.
1: ಒಬ್ಬ ಆದರ್ಶ ವಿದ್ಯಾರ್ಥಿಯಲ್ಲಿ ಶಿಸ್ತಿನ ಜೊತೆಗೆ ಇನ್ನೂ ಹಲವು ಮೌಲ್ಯಗಳು ಇರುವುದು ಅವಶ್ಯಕ. ಹೀಗನ್ನೋದು ಸೂಕ್ತವಾಗುತ್ತೆ, ಏನಂತೀಯ?
0: ನಿಜ, ವಿನಯವೇ ವಿದ್ಯೆಗೆ ಆಭರಣ ಎಂಬ ಗಾದೆಯಂತೆ ವಿನಯವಿಲ್ಲದ ಜ್ಞಾನ ಬತ್ತಿದ ನದಿಯಂತೆ. ವಿನಯವೆಂದರೆ ಕೇವಲ ತಲೆ ತಗ್ಗಿಸುವ ಗುಣವಲ್ಲ, ಅದು ಅಹಂಕಾರವಿಲ್ಲದ ಸರಳ ಮನಸ್ಸು. ಗುರುಗಳ ಮಾತುಗಳನ್ನು ಗೌರವದಿಂದ ಸ್ವೀಕರಿಸುವ ವಿದ್ಯಾರ್ಥಿ ತನ್ನ ಜೀವನವನ್ನು ವೃದ್ಧಿಸಿಕೊಳ್ಳುತ್ತಾನೆ. ಸಹಪಾಠಿಗಳೊಂದಿಗೆ ಸ್ನೇಹದಿಂದ ವರ್ತಿಸಿ ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳುವನು. ಅಮಾನಿತ್ವಂ ಅಧಂಬಿತ್ವಂ ಎಂಬಂತೆ ಅಹಂಕಾರವಿಲ್ಲದ ಮನಸ್ಸಿನಲ್ಲಿ ನಿಜವಾದ ಜ್ಞಾನ ಅರಳುತ್ತದೆ.
1: ಹಾ, ಅಂದಾಗೆ ಮತ್ತೊಂದು ಪ್ರಮುಖ ಗುಣ ಗೌರವ. ಗುರುಗಳು ನಮ್ಮ ಜೀವನದ ದಾರಿದೀಪಗಳು. ಅವರು ನಮ್ಮಲ್ಲಿ ಜ್ಞಾನದ ಬೆಳಕನ್ನು ಹಚ್ಚುವವರು. ಆದ್ದರಿಂದ ಅವರಿಗೆ ಗೌರವ ತೋರುವುದು ವಿದ್ಯಾರ್ಥಿಯ ಕರ್ತವ್ಯ. ಪೋಷಕರು ನಮ್ಮ ಜೀವನದ ಮೊದಲ ಗುರುಗಳು. ಅವರಿಗೆ ಗೌರವ ತೋರುವ ವಿದ್ಯಾರ್ಥಿ ಯಶಸ್ಸಿನ ಹಾದಿಯಲ್ಲಿ ನಡೆಯುವನು. ಹಿರಿಯರ ಅನುಭವ ನಮ್ಮಂಥ ಕಿರಿಯರಿಗೆ ಜೀವನದ ಪಾಠ. ಆದ್ದರಿಂದ ಅವರ ಸಲಹೆಗಳನ್ನು ಗೌರವಿಸುವುದು ಮುಖ್ಯ. ಹಿರಿಯರ ಮಾತು ಹಿತದ ಮಾತು ಎಂಬ ಗಾದೆ ಇದಕ್ಕೆ ಸಾಕ್ಷಿ.
0: ವಿದ್ಯಾರ್ಥಿ ಜೀವನದಲ್ಲಿ ಸಮಯದ ಸರಿಯಾದ ಬಳಕೆಯನ್ನು ಕಲಿಯಬಹುದು. ಸಮಯವನ್ನು ಸರಿಯಾಗಿ ಪಾಲಿಸಿದ ವಿದ್ಯಾರ್ಥಿ ಯಶಸ್ಸಿನ ಹಾದಿಯಲ್ಲಿ ಸುಗಮವಾಗಿ ಸಾಗುತ್ತಾನೆ. ಕಳೆದು ಹೋದ ಸಮಯ ಮರಳಿ ಬರುವುದಿಲ್ಲ. ಆದ್ದರಿಂದ ಸಮಯವನ್ನು ಸಮರ್ಪಕವಾಗಿ ಬಳಸುವುದು ವಿದ್ಯಾರ್ಥಿಯ ಕರ್ತವ್ಯ. ಆದರ್ಶ ವಿದ್ಯಾರ್ಥಿಯು ತನ್ನ ಜೀವನದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಮಾದರಿಯನ್ನಾಗಿಟ್ಟುಕೊಂಡು ಸಮಯ ಪಾಲನೆ ಮಾಡುವರು. ಸಮಯ ನಿರ್ವಹಣೆಗೆ ಶ್ರೇಷ್ಠ ಉದಾಹರಣೆ ಸರ್ ಎಂ ವಿ. ಅವರು ಯಾವುದೇ ಕೆಲಸವನ್ನಾದರೂ ನಿಗದಿಪಡಿಸಿದ ಸಮಯಕ್ಕಿಂತ ಒಂದು ಕ್ಷಣವೂ ತಡ ಮಾಡದೆ ಪೂರ್ಣಗೊಳಿಸುತ್ತಿದ್ದರು.
1: ಹೌದು ಧೃತಿ, ಅವರು ಮೈಸೂರು ರಾಜ್ಯದ ದಿವಾನರಾಗಿದ್ದಾಗಲೂ ಪ್ರತಿದಿನ ಬೆಳಗ್ಗೆ ನಿಗದಿತ ಸಮಯಕ್ಕೆ ಕಚೇರಿಗೆ ಹಾಜರಾಗುತ್ತಿದ್ದರು ಎಂದು ನಾನು ಓದಿದ್ದೆ.
0: ತಡವಾದ ಅಧಿಕಾರಿಗಳನ್ನು ಕೂಡ ತೀವ್ರವಾಗಿ ಗದರಿಸುತ್ತಿದ್ದರು. ಸಮಯವನ್ನು ಶಿಸ್ತನ್ನು ಕಳೆದುಕೊಂಡವರು ಪ್ರಗತಿಯನ್ನು ಕಾಣುವುದಿಲ್ಲ ಎಂಬುದು ಅವರ ನಂಬಿಕೆ.
1: ಸಂಪೂರ್ಣ ಸತ್ಯ. ಆದರ್ಶ ವಿದ್ಯಾರ್ಥಿ ಕ್ಷಣ ಕ್ಷಣವೂ ತನ್ನ ಕರ್ತವ್ಯವನ್ನು ಪೂರೈಸುತ್ತಾನೆ. ಏಕಾಗ್ರತೆಯೇ ಜ್ಞಾನದ ಗುಟ್ಟು. ಉತ್ತಮ ಸಮಯ ನಿರ್ವಹಣೆಯಿಂದ ಏಕಾಗ್ರತೆ ಬೆಳೆಯುತ್ತದೆ. ಮನಸ್ಸನ್ನು ಒಂದೆಡೆ ಕೇಂದ್ರೀಕರಿಸುವ ಶಕ್ತಿ ಬೆಳೆಯುವುದರಿಂದ ಉತ್ತಮ ಅಧ್ಯಯನಕ್ಕೆ ಅದು ದಾರಿದೀಪವಾಗುತ್ತದೆ. ಯೋಜನೆಯಂತೆ ನಡೆದುಕೊಂಡರೆ ಒತ್ತಡವಿಲ್ಲದೆ ಪರೀಕ್ಷೆಗಳನ್ನು ಬರೆಯಬಹುದು. ದಿನನಿತ್ಯದ ವೇಳಾಪಟ್ಟಿಯನ್ನು ರೂಪಿಸಿ ಅಧ್ಯಯನದ ಅವಧಿಯನ್ನು ನಿಗದಿ ಮಾಡಿ ಅದನ್ನು ಸಾಧಿಸಲು ಸಮಯ ಮೀಸಲಿಡುವ ಕಾರ್ಯವನ್ನು ಆದರ್ಶ ವಿದ್ಯಾರ್ಥಿ ಅತಿ ಸಮರ್ಪಕವಾಗಿ ಮಾಡಬಲ್ಲನು.
0: ಪೂರ್ವಿ, ಮತ್ತೊಂದು ಅಂಶ ಏನಂದ್ರೆ ಆದರ್ಶ ವಿದ್ಯಾರ್ಥಿಯ ಬದುಕಿನಲ್ಲಿ ಪರಿಶ್ರಮ ಮತ್ತು ತಾಳ್ಮೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಪರಿಶ್ರಮವೆಂದರೆ ಬೇರೇನಲ್ಲ, ಅದು ನಿರಂತರ ಶಿಸ್ತಿನ ಕೆಲಸ. ಪ್ರತಿದಿನ ಗುರಿಯತ್ತ ಒಂದು ಹೆಜ್ಜೆ ಇಡುವ ವಿದ್ಯಾರ್ಥಿ ತಡವಾದರೂ ಖಂಡಿತವಾಗಿ ಯಶಸ್ಸು ಕಾಣುತ್ತಾನೆ.
1: ಹೌದು ಧೃತಿ, ತಾಳಿದವನು ಬಾಳಿಯಾನು ಎಂಬಂತೆ ಒಬ್ಬ ವಿದ್ಯಾರ್ಥಿಯಾದವನಲ್ಲಿ ಸಹನೆ, ವಿಶ್ವಾಸದೊಂದಿಗೆ ಕಾದು ನೋಡುವ ಶಕ್ತಿ ಇರಬೇಕು. ಗುರಿ ತಲುಪಲು ದಾರಿ ಎಷ್ಟು ದೀರ್ಘವಾಗಿದ್ದರೂ ಸಹನೆ ಕಳೆದುಕೊಂಡವನು ಅರ್ಧ ಮಾರ್ಗದಿಂದಲೇ ಹಿಂದಿರುಗುತ್ತಾನೆ.
0: ಖಂಡಿತ, ಜೀವನದಲ್ಲಿ ವಿಫಲತೆ ಎಂದರೆ ಅಂತ್ಯವಲ್ಲ, ಅದು ಯಶಸ್ಸಿನತ್ತ ಕೊಂಡೊಯ್ಯುವ ಮೆಟ್ಟಿಲು ಎಂದು ಅರಿತವನೇ ಆದರ್ಶ ವಿದ್ಯಾರ್ಥಿ. ಪ್ರತಿಯೊಂದು ಸೋಲು ವಿದ್ಯಾರ್ಥಿಗೆ ಒಂದು ಪಾಠ ಕಲಿಸುತ್ತೆ ಮತ್ತು ಮುಂದಿನ ಪ್ರಯತ್ನಕ್ಕೆ ದಾರಿದೀಪವಾಗುತ್ತದೆ. ಥಾಮಸ್ ಆಲ್ವಾ ಎಡಿಸನ್ ಸಾವಿರಾರು ಬಾರಿ ಪ್ರಯೋಗ ಮಾಡಿ ವಿದ್ಯುತ್ ದೀಪವನ್ನು ಕಂಡುಹಿಡಿದಾಗ ಹೇಳಿದ ಪ್ರಸಿದ್ಧ ಮಾತೇನು ಗೊತ್ತಾ? ನಾನು ಸಾವಿರಾರು ಬಾರಿ ಸೋಲಲಿಲ್ಲ, ಯಶಸ್ಸಿನ ದಾರಿಯಾದ ಸಾವಿರಾರು ಮಾರ್ಗಗಳನ್ನು ಕಂಡುಹಿಡಿದೆ ಎಂದು. ವಿದ್ಯಾರ್ಥಿ ಜೀವನದಲ್ಲಿ ಈ ತತ್ವವನ್ನು ಅಳವಡಿಸಿಕೊಂಡರೆ ಪ್ರತಿಯೊಂದು ಹಿನ್ನಡೆ ಯಶಸ್ಸಿನ ಮೆಟ್ಟಿಲಾಗುತ್ತದೆ.
1: ಒಳ್ಳೆಯ ವಿಚಾರ. ವಿದ್ಯಾರ್ಥಿಯಲ್ಲಿರಬೇಕಾದ ಪ್ರಮುಖ ಅಂಶ ಆದರ್ಶ. ವಿದ್ಯಾರ್ಥಿ ಎಂದರೆ ಕೇವಲ ಪಠ್ಯಪುಸ್ತಕದ ಪುಟಗಳಲ್ಲಿ ಸೀಮಿತನಾಗಿರುವವನಲ್ಲ. ಅವನು ಪುಸ್ತಕದ ಜ್ಞಾನವನ್ನು ಪಡೆದು ಅದನ್ನು ಸಮಾಜದ ಹಿತಕ್ಕಾಗಿ ರೂಪಿಸುವವನು ನಿಜವಾದ ಆದರ್ಶ ವಿದ್ಯಾರ್ಥಿ. ಶಿಕ್ಷಣವೆಂದರೆ ಕೇವಲ ಪುಸ್ತಕದ ತಿಳುವಳಿಕೆ ಮಾತ್ರವಲ್ಲ, ಅದು ವ್ಯಕ್ತಿತ್ವದ ನಿರ್ಮಾಣ. ಓದಿನ ಜೊತೆಗೆ ಕ್ರೀಡೆ, ಕಲೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ಭಾಗವಹಿಸಬೇಕು. ಇದರೊಂದಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಆರೋಗ್ಯವೇ ಭಾಗ್ಯ. ಆರೋಗ್ಯವಿಲ್ಲದಿದ್ದರೆ ವಿದ್ಯೆ ಹೇಗೆ ತಾನೇ ಬೆಳೆದು ಬರುತ್ತೆ?
0: ಸರಿಯಾಗಿ ಹೇಳಿದೆ ಪೂರ್ವಿ. ಸತ್ಯ,

0: ಜೀವನದ ಯಶಸ್ಸಿನ ಬೀಗದ ಕೀಲಿಯೂ ಹೌದು. ಸತ್ಯಂವದ ಧರ್ಮಂಚರ ಎಂಬಂತೆ ಸತ್ಯವನ್ನು ಪಾಲಿಸುವ ವಿದ್ಯಾರ್ಥಿ ಯಾವ ಪರಿಸ್ಥಿತಿಯಲ್ಲೂ ನಿಷ್ಠೆಯಿಂದ ವರ್ತಿಸುತ್ತಾನೆ. ಸತ್ಯವೇ ಶ್ರೇಷ್ಠ ಧರ್ಮ ಎಂಬ ಮಹೋಕ್ತಿ ಅವನ ನಡೆನುಡಿಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸತ್ಯವನ್ನು ಅನುಸರಿಸುವ ವಿದ್ಯಾರ್ಥಿ ಆತ್ಮವಿಶ್ವಾಸಿ, ಶ್ರದ್ಧಾವಂತ ಹಾಗೂ ಧೈರ್ಯಶಾಲಿಯಾಗಿರುತ್ತಾನೆ. ಏಕೆಂದರೆ ಸತ್ಯದ ಪಥದಲ್ಲಿ ನಡೆಯುವವನಿಗೆ ಭಯವಿರುವುದಿಲ್ಲ. ಸತ್ಯವಂತನಿಗೆ ಸತ್ಯವೇ ಬಲ.
1: ಖಂಡಿತ. ಶಿಸ್ತು, ಪರಿಶ್ರಮ, ಸಮಯದ ಪ್ರಾಮುಖ್ಯತೆ, ವಿನಯ, ಸತ್ಯನಿಷ್ಠೆ ಮತ್ತು ಜ್ಞಾನಾರ್ಜನೆಯಲ್ಲಿ ತೀವ್ರ ಆಸಕ್ತಿ, ಇವುಗಳ ಸಮನ್ವಯವೇ ಆದರ್ಶ ವಿದ್ಯಾರ್ಥಿಯನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಅವನು ಪ್ರತಿಯೊಂದು ಕ್ಷಣವನ್ನು ಫಲಪ್ರದವಾಗಿ ಬಳಸುತ್ತಾನೆ. ಸಮಾಜದ ಒಳಿತಿಗಾಗಿ ತನ್ನ ವಿದ್ಯೆಯನ್ನು ಬೆಳೆಸುವುದರಿಂದ ಇವನು ಕೇವಲ ವಿದ್ಯಾರ್ಥಿಯಲ್ಲ, ಭವಿಷ್ಯದ ರಾಷ್ಟ್ರಶಿಲ್ಪಿಯಾಗುತ್ತಾನೆ.
0: ಹೀಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಆದರ್ಶ ವಿದ್ಯಾರ್ಥಿಯಾಗುವತ್ತ ಹೆಜ್ಜೆ ಇಡಬೇಕಾದರೆ ಅವರು ಮಂಕುತಿಮ್ಮನ ಕಗ್ಗ ಸಾರಿದ ಈ ಜೀವನ ತತ್ವವನ್ನು ಪಾಲಿಸುವುದು ಅವಶ್ಯಕ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬೆಟ್ಟದಡಿಯಲ್ಲಿ ಹುಲ್ಲಾಗು, ಮನೆಗೆ ಮಲ್ಲಿಗೆಯ ಹೂವಾಗು, ವಿಧಿಯು ಕಷ್ಟಗಳೆಂಬ ಮಳೆ ಸುರಿಸಲು ಕಲ್ಲಾಗು, ದೀನ ದುರ್ಬಲರ ಪಾಲಿಗೆ ನೀನು ಬೆಲ್ಲ ಸಕ್ಕರೆಯಾಗು, ಎಲ್ಲ ಜನರೊಂದಿಗೆ ಸದಾ ಒಂದಾಗಿರು.
1: ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
2: ನಮಸ್ತೆ, ಐ ಆಮ್ ರಚನಾ ಎನ್ ಫ್ರಮ್ ಸೆಕೆಂಡ್ ಇಯರ್. ನೌ ವಿ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ದ ಮ್ಯೂಸಿಕಲ್ ಎನ್ಸಾಂಬಲ್ ಫಾರ್ ಅಂತರ ತಮನಿ ಗುರು. ದಿಸ್ ಡಸ್ ನಾಟ್ ರೆಫರ್ ಟು ಅ ಸ್ಪೆಸಿಫಿಕ್ ಹಿಸ್ಟಾರಿಕಲ್ ರಿಲಿಜಿಯಸ್ ಟೀಚರ್, ಬಟ್ ರಾದರ್ ಡಿಸ್ಕ್ರೈಬ್ ದ ಫಿಲಾಸಫಿಕಲ್ ಕಾನ್ಸೆಪ್ಟ್ ಆರ್ ಸ್ಪಿರಿಚುಯಲ್ ಎಕ್ಸ್ಪೀರಿಯನ್ಸ್. ದ ಫ್ರೇಸ್ ಕ್ಯಾನ್ ಬಿ ಸ್ಪ್ಲಿಟ್ ಆಸ್ ಅಂತರ ತಮ ಮೀನ್ಸ್ ದ ಇನ್ನರ್ ಸೋಲ್ ಆರ್ ದ ಇಂಡ್ವೆಲ್ಲಿಂಗ್ ಸುಪ್ರೀಂ ಬೀಯಿಂಗ್ ನೀ, ದಟ್ ಈಸ್ ಯು. Guru refers to the spiritual master. Together, the phrase means the Guru is the inner soul. It refers to the inner spiritual guide, which is the ultimate source of truth and removes the darkness of the soul. Atma Tamohari. This is written by the renowned Kannada laureate Kuvempu, who expresses the Advaitic idea that the ultimate teacher is the inner conscience. We have Bhuvan on keyboard, Rakshita on mandolin, Pratik Prasanna on flute, Nabanyu on guitar. This composition is trained by our teacher Srimati Ranjini Rao ma'am, Department of Chemistry, and Srimati Aarti Arun ma'am from Department of English. Now we present the musical ensemble.